ಇದು ಆಕಾಶವಾಣಿ 101.3 FM ರೇನ್ಬೋ ಕನ್ನಡ ಕಾಮನಬೆಲ್ಲೋ. ಇಂದು 1948 ಶಕವರ್ಷ, ಅಶ್ವಿನಿ ಮಾಸದ 11 ದಿನ, ಅಂದರೆ 2026 ಇಸ್ವಿ ಅಕ್ಟೋಬರ್ ತಿಂಗಳ 3 ತಾರೀಕು ಶನಿವಾರ. ಸಮಯ ಆಗಿದೆ 5:00.

ನಮಸ್ತೆ, ಶುಭೋದಯ. ಸಮಯ 6:01 ಆಗಿದೆ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ 101.3 FM. ಇನ್ನು ಈಗ ನಮ್ಮ ನಿಲಯದಿಂದ ಇವತ್ತು ಯಾವ ಯಾವ ಕಾರ್ಯಕ್ರಮ ಪ್ರಸಾರ ಆಗುತ್ತೆ ಅಂತ ತಿಳಿಸುವಂತಹ ಸಮಯ ಇದು. 6:05 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಆಲಿಸಬಹುದು. 6:10 ನಾದಾರ್ಚನೆಯಲ್ಲಿ ಭಕ್ತಿಗೀತೆಗಳನ್ನ ಕೇಳಬಹುದು. 6:50 ಕೇಳಿ ಪುರಾತತ್ವ ಪರಂಪರೆ ರಕ್ಷಣೆ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಪ್ರಾಯೋಜಿತ ಕಾರ್ಯಕ್ರಮ ಇದಾಗಿದೆ. ಪ್ರಾಯೋಜಕರು ಪುರಾತತ್ವ ಇಲಾಖೆ. ಇದಾದ ನಂತರ 6:55 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನ ಕೇಳಬಹುದು. 7:05 ಪ್ರದೇಶ ಸಮಾಚಾರ. 7:15 ಭಾವಸ್ಪಂದನದಲ್ಲಿ ಭಾವಗೀತೆಗಳನ್ನ ಆಲಿಸಬಹುದು. 7:35 ಕನ್ನಡದಲ್ಲಿ ವಾರ್ತೆಗಳು. 8:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 8:30 ಹಲೋ ಕರ್ನಾಟಕ ಕಾರ್ಯಕ್ರಮ. ಅದಾದ ನಂತರ 8:55 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಪೈಲ್ಸ್ಗೆ ಆಯುರ್ವೇದ ಪರಿಹಾರ. ಭಾಗವಹಿಸುತ್ತಾರೆ ಡಾಕ್ಟರ್ ಮಂಜುನಾಥ್ ಭಟ್, ಶಲ್ಯತಂತ್ರ ವಿಭಾಗ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. 9:00 ಸಕ್ಕತ್ ಸಾಂಗ್, ನಿಮ್ಮ ನೆಚ್ಚಿನ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ. 9:30 2026 ಏಷ್ಯನ್ ಗೇಮ್ಸ್ನ ಅಪ್ಡೇಟ್ಸ್ನ ಕೇಳಬಹುದು. 9:35 ಸಖತ್ ಸಾಂಗ್ ಮುಂದುವರಿಯುತ್ತೆ. ಅದಾದ ನಂತರ 10:00 ಸಿನಿಚಿಟ್ಟೆ. 10:30 ಮತ್ತೊಮ್ಮೆ ಏಷ್ಯನ್ ಗೇಮ್ 2026 ಅಪ್ಡೇಟ್ಸ್. 10:35 ಸಿನಿಚಿಟ್ಟೆ ಮುಂದುವರಿಯುತ್ತೆ. 11:00 ಆಪ್ಕಿ ಪಸಂದ್ನ ಕೇಳಬಹುದು. 11:30 ಸ್ಟಂಪ್ಡ್. 12:00 ಪ್ರದೇಶ ಸಮಾಚಾರವನ್ನು ಕೇಳಬಹುದು. 12:05 ರೈನ್ಬೋ ರಿವರ್ಬ್ಸ್. 12:30 ಏಷ್ಯನ್ ಗೇಮ್ನ ಅಪ್ಡೇಟ್ನ ಕೇಳಬಹುದು. 12:35 ರೈನ್ಬೋ ರಿವರ್ಬ್ಸ್ ಮುಂದುವರಿಯುತ್ತೆ. 1:00 ಕರೆಯಲ್ಲಿ ಕೈರುಚಿ. 1:10 ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳಬಹುದು. 1:20 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 1:30 ಏಷ್ಯನ್ ಗೇಮ್ ಅಪ್ಡೇಟ್ಸ್. 1:35 ಲಂಚ್ ಬಾಕ್ಸ್. 2:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 2:30 ಏಷ್ಯನ್ ಗೇಮ್ಸ್ನ ಅಪ್ಡೇಟ್ಸ್ ಇರುತ್ತೆ. 2:35 ಎವರ್ಗ್ರೀನ್ ಕನ್ನಡ ಗೀತೆಗಳನ್ನ ಕೇಳಬಹುದು. 3:00 ಹೊಂಬಿಸಿಲು ಕಾರ್ಯಕ್ರಮ. 3:30 ಏಷ್ಯನ್ ಗೇಮ್ ಅಪ್ಡೇಟ್ಸ್.

ನಮಸ್ತೆ, ಶುಭೋದಯ, ಶುಭ ಮುಂಜಾನೆ. ಎಲ್ಲ ಆತ್ಮೀಯ ಕೇಳುಗರಿಗೆ ನಾದಾರ್ಚನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಿರೋದು ನಿಮ್ಮ ಆರ್ಜೆ ಲತಾ. ಸತ್ಯವು ಆರಂಭದಲ್ಲಿ ಕಠಿಣ ಮತ್ತೆ ಅಪತ್ಯ ಅನ್ಸಿದ್ರು ಕೂಡ ಕೊನೆಯಲ್ಲಿ ಧರ್ಮ ಮತ್ತೆ ಶಾಂತಿಯನ್ನ ತರೋದು ಆ ಸತ್ಯ ಮಾತ್ರ. ಅಂತಹ ಸತ್ಯ ಮಾರ್ಗದ ಬಗ್ಗೆ ಮಾತಾಡ್ತಾ ಇಂದಿನ ನಾದಾರ್ಚನೆಯಲ್ಲಿ ಭಕ್ತಿಗೀತೆಗಳನ್ನ ಕೇಳ್ತಾ ಸಾಗ್ಬೋದು. ಮೊದಲಿಗೆ ಕೇಳಿ ವಿನಾಯಕನ ಈ ಒಂದು ಭಕ್ತಿಗೀತೆ.

ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮಪ್ರಿಯಂ ಪ್ರಿಯಂ ಚ ನಾನೃಥ ಬ್ರೂಯಾತ್ ಏಷ ಧರ್ಮ ಸನಾತನ. ಸತ್ಯವನ್ನ ನುಡಿಯಬೇಕು, ಹಿತಕರವಾದಂತಹ ಸಂಗತಿಯನ್ನೇ ಆಡಬೇಕು. ಸತ್ಯವಾಗಿದ್ರೂ ಎದುರಿದವರಿಗೆ ಅತ್ಯಂತ ಅಪತ್ಯ ಅಥವಾ ಕಟುವಾಗುವ ರೀತಿಯಲ್ಲಿ ನುಡಿಯಬಾರದು. ಹಾಗೆ ಜನರಿಗೆ ಇಷ್ಟ ಆಗುತ್ತೆ ಎಂದ ಮಾತ್ರಕ್ಕೆ ಅಸತ್ಯವನ್ನ ನಾವು ಎಂದಿಗೂ ಕೂಡ ನುಡಿಬಾರದು. ಇದೇ ಅಂತೆ ಸನಾತನ ಧರ್ಮದ ಸಾರ, ಸತ್ಯದ ಮಾರ್ಗ. ಈಗ ಕೇಳಿ ಶಂಕರ್ ಶಾನ್ಭಾಗ್ ಅವರ ಗಾಯನ, ಅಲ್ಲಮ್ಮ ಪ್ರಭು ಅವರ ರಚನೆ, ಎಚ್ ಕೆ ನಾರಾಯಣ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಸತ್ಯವನ್ನು ಶೋಧಿಸುವುದೆಂತೂ ಜೀವನದಲ್ಲಿ. ಚಿತ್ತ ಶುದ್ಧಿಯೇ ಮೂಲ, ಬುದ್ಧಿಯ ತುದಿ ತೀಕ್ಷ್ಣ. ಪ್ರತ್ಯಕ್ಷ ದರ್ಶನಕ್ಕೆ ಭಾವವನ್ನು ಮೀರಬೇಕು. ಸತ್ಯ ದರ್ಶನ ನಿನಗೆ ಮಂಕುತಿಮ್ಮ ಅಂತ ಅಂದಿದ್ದಾರೆ ನಮ್ಮ ಡಿವಿಜಿಯವರು ತಮ್ಮ ಕಗ್ಗದಲ್ಲಿ. ಜೀವನದಲ್ಲಿ ಸತ್ಯವನ್ನ ಕಂಡುಕೊಳ್ಳಲು ಮನಸ್ಸಿನ ಒಂದು ಶುದ್ಧತೆ ಹಾಗೆ ತೀಕ್ಷ್ಣವಾದಂತಹ ವಿಚಾರ ಶಕ್ತಿ ಅಗತ್ಯವಾಗಿರುತ್ತೆ. ನಮ್ಮ ಸ್ವಂತ ಭಾವನೆಗಳು, ರಾಗ ದ್ವೇಷಗಳು ಹಾಗೆ ಪೂರ್ವಾಗ್ರಹಗಳನ್ನ ಬದಿಗೊತ್ತಿ ನೋಡಿದಾಗ ಮಾತ್ರ ಪರಮ ಸತ್ಯದ ದರ್ಶನ ಸಾಧ್ಯ ಆಗುತ್ತೆ. ಈಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಧ್ವನಿಯಾಗಿರುವಂತಹ ಭಕ್ತಿಗೀತೆ.

ಸತ್ಯದ ಬಲದಿಂದ ಅಸತ್ಯದ ಕೇಳು ನೋಡಯ್ಯ, ಜ್ಯೋತಿಯ ಬಲದಿಂದ ತಮನ್ನದ ಕೇಳು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಳು ನೋಡಯ್ಯ, ಕೂಡಲ ಸಂಗಮ ದೇವನ ಶರಣರ ಅನುಭವದಿಂದ ಎನ್ನ ಭವದ ಕೇಳು ನೋಡಯ್ಯ ಅಂತ ಹೇಳಿದ್ದಾರೆ ಬಸವಣ್ಣನವರು ತಮ್ಮ ವಚನದಲ್ಲಿ. ಬೆಳಕು ಹೇಗೆ ಕತ್ತಲೆಯನ್ನು ಓಡಿಸುತ್ತೋ, ಜ್ಞಾನವು ಹೇಗೆ ಅಜ್ಞಾನವನ್ನು ನಾಶಪಡಿಸುತ್ತೋ, ಹಾಗೆ ಸತ್ಯವು ಅಸತ್ಯವನ್ನು ಸಂಪೂರ್ಣವಾಗಿ ಇಲ್ಲದಂತೆ ಮಾಡುತ್ತೆ.

ಸತ್ಯವೆಂಬುದು ತಾಯಿ ತಂದೆ, ಸತ್ಯವೆಂಬುದು ಬಂಧು ಬಳಗ, ಸತ್ಯವ ನುಡಿದಿರ್ದಡೆ ಒಲಿವ ನಮ್ಮ ಗುಹೇಶ್ವರ. ಸತ್ಯವೇ ನಮಗೆ ತಾಯಿ ತಂದೆ ಮತ್ತು ಬಂಧು ಬಳಗದಂತೆ ರಕ್ಷಣೆಯನ್ನು ನೀಡ್ತಾ ಇದೆ. ಯಾರು ಸತ್ಯದ ಹಾದಿಯಲ್ಲಿ ನಡೀತಾರೋ ಅವರಿಗೆ ಮಾತ್ರ ಭಗವಂತನ ಕೃಪೆ ಲಭಿಸುತ್ತೆ ಅಂತ ಹೇಳಿದ್ದಾರೆ ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ.

ಡಾಕ್ಟರ್ ರಾಜ್ಕುಮಾರ್ ಅವರ ಗಾನದಲ್ಲಿ ಈ ಗೀತೆಯನ್ನು ಕೇಳಿದ್ರಿ. ದೇವಲೋಕ ಮೃತ್ಯಲೋಕ ಎಂಬುದು ಬೇರಿಲ್ಲ ಕಾಣಿರು, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮೃತ್ಯುಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ನೀವು ಪ್ರಮಾಣ ಕೂಡಲ ಸಂಗಮ ದೇವ ಅಂತ ಅಂದಿದ್ದಾರೆ ನಮ್ಮ ಬಸವಣ್ಣನವರು. ದೇವಲೋಕ ಮತ್ತು ಮೃತ್ಯುಲೋಕಗಳು ಆಕಾಶದಲ್ಲೋ ಅಥವಾ ಬೇರೂ ಎಲ್ಲೋ ಇಲ್ಲ, ಸತ್ಯವನ್ನು ಮಾತಾಡೋದ್ರಲ್ಲಿ ನಾವು ಧರ್ಮದ ಹಾದಿಯಲ್ಲಿ ನಡೆಯೋದ್ರಲ್ಲಿ ಸ್ವರ್ಗವನ್ನು ಕಾಣಬಹುದು, ಸುಳ್ಳು ಮತ್ತು ಅನಾಚಾರದಲ್ಲಿ ತೊಡಗಿರುವುದೇ ನರಕ ಅಂತ ಹೇಳಿದ್ದಾರೆ.

ಎಂತೂ ಕೂಡ ಬಹಳ ಮುಖ್ಯವಾಗತ್ತೆ ಅಂತ. ಈಗ ಕೇಳಿ ಶಂಕರ್ ಶಾನ್ಭಾಗ್ ಅವರ ಧ್ವನಿಯಲ್ಲಿ ಇರುವಂತಹ ಈ ಒಂದು ಗೀತೆ ಬಿಡಲಾರೆ ಚಿತ್ರದಿಂದ. ಇಂದ್ರ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

ಸತ್ಯದ ನಡೆ, ಸತ್ಯದ ನುಡಿ, ಸತ್ಯದ ಕಾಯಕವೇ ಶಿವಲಿಂಗದ ಪೂಜೆ. ಷಮ್ಮುಜಕೇಶ್ವರನೊಲಿವ ಪರಿ ಇದು ನೋಡ ಅಂತ ಹೇಳಿದ್ದಾರೆ ಸತ್ಯಕ್ಕನವರು. ಹಾಗೆಯೇ ನಮ್ಮ ಏನು ಬದುಕಿನ ದಾರಿ ಇದೆ, ಸತ್ಯದ ಮಾರ್ಗದಲ್ಲಿ ನಡೀತಾ ಇರಲಿ, ಹಾಗೆ ಜೀವನದ ಸಾರ್ಥಕತೆಯನ್ನು ಪಡಿತಾ ನಮ್ಮ ಜೀವನ ಸುಖಕರವಾಗಿ ಸಾಗಲಿ ಅಂತ ಹೇಳ್ತಾ ನಮ್ಮ ಈ ದಿನದ ನಾದಾರ್ಚನೆ ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಇದಾಗಿದೆ. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ಪಿ ಬಿ ಶ್ರೀನಿವಾಸ್ ಅವರು ಧ್ವನಿಯಾಗಿರುವಂತಹ ಗೀತೆ, ಹಾಗೆ ಎಸ್ ಜಾನಕಿ ಮತ್ತು ಎ ಪಿ ಕೋಮಲ ಅವರು ಕೂಡ ಈ ಗೀತೆಗೆ ಧ್ವನಿಯಾಗಿದ್ದಾರೆ. ವಿಜಯ ನಾರಸಿಂಹ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇದೆ. ದಾರಿ ತಪ್ಪಿದ ಮಗದಿಂದ ಈ ಒಂದು ಗೀತೆ.

ಇದು ಆಕಾಶವಾಣಿ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬೆಲ್ಲು. ಸಮಯ ಆಗ್ತಿದೆ ಇನ್ನೇನು 6:50. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಪುರಾತತ್ವ ಪರಂಪರೆ ರಕ್ಷಣೆ ಮತ್ತು ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಪ್ರಾಯೋಜಕರು ಪುರಾತತ್ವ ಇಲಾಖೆ.

0: ದರದಲ್ಲಿ ಇಲಾಖೆ ಪ್ರಕಾಶನದ ಪುಸ್ತಕಗಳು ಲಭ್ಯ.
1: ಮಾಹಿತಿಗಾಗಿ ಸಂಪರ್ಕಿಸಿ www.karnatakaarchaeology.gov.in.
0: ರೇಡಿಯೋ ಕ್ವಿಜ್ ಕೇಳಿ ಕಾರ್ಯಕ್ರಮದ ಕೊನೆಯಲ್ಲಿ ಉತ್ತರ ನಿರೀಕ್ಷಿಸಿ.
1: ಕರ್ನಾಟಕ ಪುರಾತತ್ವ ಇಲಾಖೆಯ ಮೊದಲ ನಿರ್ದೇಶಕರಾಗಿದ್ದವರು ಯಾರು? ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇರವನದ ದೀಪಕ್ ಕಾರ್ ಸಾಗರ್. ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಶ್ರೀಯುತ ದೇವರಾಜು ಎ, ಕೆಎಎಸ್ ಅಧಿಕಾರಿಗಳು, ಮಾನ್ಯ ಆಯುಕ್ತರು, ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರಾ ಇಲಾಖೆ ಇವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ.
2: ನಮಸ್ಕಾರ.
1: ಮೊದಲನೇದಾಗಿ ಈ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರಾ ಇಲಾಖೆ ಯಾವಾಗ ಮತ್ತೆ ಯಾವೊಂದು ಉದ್ದೇಶಕ್ಕೋಸ್ಕರ ಸ್ಥಾಪನೆ?
2: ಪುರಾತತ್ವ ಇಲಾಖೆ ನಿಜವಾಗ್ಲೂ ಇದು ಪುರಾತನ ಇಲಾಖೆ. ಸೊ ನಮ್ಮ ಇಲಾಖೆಯ ಒಂದು ದಾಖಲೆಗಳ ಪ್ರಕಾರ ನೋಡೋದಾದ್ರೆ ಈ ಇಲಾಖೆ 1885 ಪ್ರಾರಂಭ ಆಯಿತು. ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ ಎಂಬ ಹೆಸರಿನಲ್ಲಿ ಈ ಇಲಾಖೆ ಸ್ಥಾಪನೆ ಆಯಿತು. ಮುಖ್ಯ ಉದ್ದೇಶ ಇಲಾಖೆಯ ಸ್ಥಾಪನೆದು ಐತಿಹಾಸಿಕ ಸ್ಮಾರಕಗಳನ್ನು, ಶಾಸನಗಳನ್ನು, ನಾಣ್ಯಗಳನ್ನು ಮತ್ತು ಉತ್ಖನದ ಮೂಲಕ ನೆಲೆಗಳನ್ನು ಸಂರಕ್ಷಿಸಿ ಇವುಗಳನ್ನು ಮುಂದಿನ ಪೀಳಿಗೆಗೆ ನಮ್ಮ ದೇಶದ ಮತ್ತು ರಾಜ್ಯದ ಇತಿಹಾಸವನ್ನು ತಿಳಿಸುವ ಉದ್ದೇಶದಿಂದ ಸ್ಥಾಪನೆ ಆಗಿದೆ.
1: ಈಗೊಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡು ಬರೋಣ.
0: ಇವತ್ತಿನ ಈ ಶಾಲಾ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೇನೆ. ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯ ಪ್ರಾಚ್ಯ ಪ್ರಜ್ಞೆ ವಿಶೇಷ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ವಿದ್ಯಾರ್ಥಿನಿ ಸಾನ್ವಿ ಡಿ ರೇವಣಕರ್ ಅವರು ಆಗಮಿಸಿದ್ದಾರೆ. ಅವರನ್ನ ವೇದಿಕೆ ಮೇಲೆ ಕರೆಯೋಣ.
3: ಪ್ರಾಚ್ಯ ಪ್ರಜ್ಞೆ ಕಾರ್ಯಕ್ರಮ ನಂಗೊಂದು ಕಾನ್ಫಿಡೆನ್ಸ್ ನ ಬಿಲ್ಡ್ ಮಾಡ್ತು. ಡ್ರಾಯಿಂಗ್ ಮಾಡೋದಿಕ್ಕೆ, ಪ್ರಬಂಧ ಬರೆಯೋದಿಕ್ಕೆ, ಹಿಸ್ಟ್ರಿ ನ ನಾನು ತುಂಬಾ ಚೆನ್ನಾಗಿ ಓದ್ಕೊಂಡೆ. ಹಾಗಾಗಿ ನನ್ಗೆ ಇವತ್ತು ಹೊಸ ಹೊಸ ಐಡಿಯಾಸ್ ಬರ್ತಿದೆ. ನೀವೆಲ್ಲರೂ ಕೂಡ ಸ್ಮಾರಕಗಳ ಬಗ್ಗೆ ತಿಳ್ಕೊಳ್ಳಿ, ನಮ್ ಕಲ್ಚರ್ ಏನಂತ ಅರ್ಥ ಮಾಡ್ಕೊಳ್ಳಿ, ಪುರಾತತ್ವ ನಮ್ ಪರಂಪರೆ ಬಗ್ಗೆ ನೀವೆಲ್ಲರೂ ತಿಳ್ಕೊಳ್ಳಿ. ನಿಮ್ ಸಕ್ಸಸ್ ಗೆ ಇದೊಂದು ದಾರಿದೀಪ ಆಗುತ್ತೆ.
1: ಈ ಇಲಾಖೆಗೆ ಮೊಟ್ಟ ಮೊದಲ ನಿರ್ದೇಶಕರು ಯಾರಾಗಿದ್ದಾರೆ?
2: ದಾಖಲೆಗಳ ಪ್ರಕಾರ ನಮ್ಮ ಇಲಾಖೆಯ ಮೊದಲ ನಿರ್ದೇಶಕರು ಮತ್ತು ಇಲಾಖೆಯನ್ನ ಸ್ಥಾಪಿಸಿದಂತಹ ವ್ಯಕ್ತಿ ಅಂದ್ರೆ ಬಿ ಎಲ್ ರೈಸ್ ಅವರು. ಇವರೊಬ್ಬ ಬ್ರಿಟಿಷ್ ಹಿಸ್ಟಾರಿಯನ್ ಆಗಿ, ಬ್ರಿಟಿಷ್ ಎಜುಕೇಶನಿಸ್ಟ್ ಆಗಿ ಮತ್ತೊಬ್ಬ ಆರ್ಕಿಯಾಲಜಿಸ್ಟ್ ಆಗಿ ಇಲಾಖೆಯನ್ನ ಇವರು ಸ್ಥಾಪನೆ ಮಾಡಿದ್ರು. ಇವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ನಮ್ಮ ಇಲಾಖೆಗೋಸ್ಕರ. ಮತ್ತೆ ಈ ಬೀಂಗ್ ಎ ಎಜುಕೇಶನಿಸ್ಟ್, ಇವರು ಕನ್ನಡ ಮತ್ತು ಸಂಸ್ಕೃತದ ಒಂದು ಶಾಸನಗಳನ್ನ ಅಧ್ಯಯನ ಮಾಡಿ ಅವುಗಳನ್ನ ಟ್ರಾನ್ಸ್ಲೇಷನ್ ಕೂಡ ಮಾಡಿದ್ದಾರೆ ಬೇರೆ ಭಾಷೆಗಳಿಗೆ. ಸುಮಾರು 9,000 ಶಾಸನಗಳನ್ನ ಇವರು ಹುಡುಕಿ ತೆಗೆದು ಅವುಗಳನ್ನ ಸಂರಕ್ಷಣೆ ಮಾಡಿ ಸಂಗ್ರಹಿಸಿ ಎಪಿಗ್ರಫಿಯಾ ಕರ್ನಾಟಕ ಅನ್ನುವ ಒಂದು ಮಾಲಿಕೆಯಲ್ಲಿ ಅವರು ಅದನ್ನ ಪಬ್ಲಿಷ್ ಮಾಡಿದ್ದಾರೆ. ಇವತ್ತಿಗೂ ಕೂಡ ಹಿಂದಿನ ಮೈಸೂರು ರಾಜ್ಯ ಮತ್ತು ಕೂರ್ಗ್ ಭಾಗಗಳಲ್ಲಿ ಇರುವಂತಹ ಶಾಸನಗಳ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ಬಿ ಎಲ್ ರೈಸರ್ ಅವರು ಸಂಪಾದಿಸಿದಂತಹ ಎಪಿಗ್ರಫಿಯಾ ಕರ್ನಾಟಕ ಒಂದು ಅಥಾರಿಟೇಟಿವ್ ಗ್ರಂಥವಾಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ.
1: ಥ್ಯಾಂಕ್ ಯು ಸರ್. ಇಲ್ಲಿಯವರೆಗೆ ತಾವು ಇಲಾಖೆಯ ಕುರಿತು ಬಹಳಷ್ಟು ಮಾಹಿತಿಯನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ ಸರ್, ತಮಗೆ ಧನ್ಯವಾದಗಳು. ನಮಸ್ಕಾರ.
2: ಎಲ್ಲ ಕೇಳುವರಿಗೆ ಧನ್ಯವಾದಗಳು. ನಮಸ್ಕಾರ.
1: ಕೇಳುಗರೆ, ಇಲ್ಲಿಯವರೆಗೆ ಕರ್ನಾಟಕ ಸರ್ಕಾರದ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯ ಮಾನ್ಯ ಆಯುಕ್ತರಾದ ಶ್ರೀ ದೇವರಾಜು ಎ, ಕೆಎಎಸ್ ಅಧಿಕಾರಿಗಳು ಇವರೊಂದಿಗೆ ಸಂದರ್ಶನ ಮಾಹಿತಿಯನ್ನ ಕೇಳಿದಿರಿ. ನಾಳೆ ಇದೇ ಸಮಯಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ ಜೊತೆಗಿರ್ತೇನೆ. ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರವನದ ದೀಪಕ್ ಆರ್ ಸಾಗರ್. ನಮಸ್ಕಾರ.
0: ಈಗ ರೇಡಿಯೋ ಕ್ವಿಜ್ಗೆ ಉತ್ತರ.
1: 1885

0: ಸಂಸ್ಥೆ, ಟ್ರಸ್ಟ್, ಎನ್ಜಿಒಗಳು ಸ್ಮಾರಕಗಳನ್ನು ದತ್ತು ತೆಗೆದುಕೊಳ್ಳುವ ವಿಶೇಷ ಯೋಜನೆ.
1: ಮಾಹಿತಿಗಾಗಿ ಸಂಪರ್ಕಿಸಿ www.karnataka-archaeology.gov.in.
2: ಸಮಯ ಆಗಿದೆ 6:55. ಈಗ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.
3: ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹ್ಯಃ ಭಾರತೀಯ ವಿಮಾನ ಚಾಲಕೇನ ಕ್ಯಾಪ್ಟನ್ ಸ್ಮಿತ್ ಮಛಾರ್ ಇತ್ಯನೇನ ಸಹ ದೂರಭಾಷ ಮಾಧ್ಯಮೇನ ಸಂವಾದಂ ಕೃತವಾನ್. ಸಹ ಚಾಲಕೇನ ಕೃತಸ್ಯ ಆಕ್ರಮಣಸ್ಯ ಪ್ರತಿರೋಧಂ ಕುರ್ವತಾ ತೇನ ಫ್ಲೈ ದುಬೈ ವಿಮಾನೆ ದುಬೈತಃ ತಲ್ ಅವೀವ ನಗರಂ ಪ್ರತಿ ಗಚ್ಛತಾಂ ಅಶೀತ್ಯಧಿಕೈಕಶತಂ ಯಾತ್ರಿಣಾಂ ಪ್ರಾಣಾಃ ರಕ್ಷಿತಾಃ. ಕ್ಯಾಪ್ಟನ್ ಮಛಾರ್ ಇತ್ಯನೇನ ಪ್ರಧಾನಮಂತ್ರಿಣೇ ಸ್ವಸ್ಯ ಅನುಭವಸ್ಯ ವಿಸ್ತೃತ ವಿವರಣಂ ಪ್ರದತ್ತಂ. ಸಮಮೇವ ಘಟನಾಕ್ರಮೇ ತಸ್ಮೈ ಸಾಹಸ ಕುತಃ ಪ್ರಾಪ್ತಮಿತಿ ಕಥಿತಂ. ಪ್ರಧಾನಮಂತ್ರಿ ತಸ್ಯ ಸಾಹಸಂ ಪ್ರಶಂಸಿತವಾನ್, ತಸ್ಯ ಶೀಘ್ರ ಸ್ವಾಸ್ಥ್ಯ ಲಾಭಾಯ ಶುಭಕಾಮನಾಃ ಚ ಅಯಚ್ಛತ್. ಶ್ರೀಮೋದಿ ಅವದತ್ ಯತ್ ಸಂಪೂರ್ಣ ರಾಷ್ಟ್ರಂ ತಸ್ಯ ಸ್ವಾಸ್ಥ್ಯ ಲಾಭಾಯ ಪ್ರಾರ್ಥನಾಂ ಕರೋತಿ. ಪ್ರಧಾನಮಂತ್ರಿ ಅವೋಚತ್ ಯತ್ ಕ್ಯಾಪ್ಟನ್ ಸ್ಮಿತಃ ಸಾಹಸೇನ ಯಥಾ ಸಮಯಂ ಉಚಿತ ನಿರ್ಣಯೇನ ಕ್ಷಮತಾಯಾ ಧೈರ್ಯೇಣ ಚ ಜನಾನಾಂ ಪ್ರಾಣಾನ್ ಅರಕ್ಷತ್. ಪ್ರಧಾನಮಂತ್ರಿ ಸ್ಮಿತಸ್ಯ ಸಾಹಸಸ್ಯ ಪ್ರಶಂಸಾಂ ಕುರ್ವನ್ ಅವದತ್ ಯತ್ ದೇಶಃ ಗರ್ವೇಣ ವಕ್ತುಂ ಶಕ್ನೋತಿ ಯತ್ ಭಾರತೀಯಾಃ ಪ್ರಾಣಾನ್ ರಕ್ಷಿತುಂ ಸ್ವಜೀವನಂ ಸಂಕಟೇ ಸ್ಥಾಪಯಿತುಂ ಸಜ್ಜಾಃ ಭವಂತಿ. ವಾರ್ತಾಲಾಪಸ್ಯ ಸಮಯೆ ಭಾವುಕಃ ಸ್ಮಿತಃ ಅವದತ್ ಯತ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಸ್ಯ ಸರ್ವಾಧಿಕಃ ಆದರ್ಶಃ ಅಸ್ತಿ. ಅಥ ಚ ಪ್ರಧಾನಮಂತ್ರಿಣಃ ದೂರಭಾಷ ಸಂವಾದಂ ಪ್ರತಿ ಗೌರವಾನುಭೂತಿಃ ಪ್ರಕಟಿತಾ.
4: ಆಪ್ಕಿ ಹಿಮ್ಮತ್ ನೇ, ಆಪ್ಕಿ ಧೈರ್ಯ ನೇ, ಔರ್ ಆಪ್ಕಿ ಸೂಝ್ಬೂಝ್ ನೇ, ಯಾನಿ ಫ್ರಿಕ್ಷನ್ ಆಫ್ ಸೆಕೆಂಡ್ ಮೇ ಇತನೇ ನಿರ್ಣಯ ಕರ್ ಲಿ ಆಪ್ನೇ, ಔರ್ ಇತನೇ ಲೋಗೋ ಕಿ ಜಾನ್ ಬಚಾಯಿ, ಔರ್ ಆಜ್ ಪೂರಾ ದೇಶ್ ಗರ್ವ ಸೇ ಕಹಿ ಸಕ್ತಾ ಹೈ ಕಿ ಹಮ್ ಹಿಂದೂಸ್ತಾನಿ ಜಾನ್ ಲೇನೆ ವಾಲೆ ಲೋಗ್ ನಹೀ ಹೈ, ಜಾನ್ ಬಚಾನೆ ವಾಲೆ ಲೋಗ್. ಔರ್ ಆಪ್ನೇ ಅಪ್ನೇ ಶರೀರ ಪೇ ಇತನಾ ಬಡಾ ಘಾವ್ ಹುವಾ, ಆಪ್ ಸ್ವಯಂ ಜೀವನ ಔರ್ ಮೃತ್ಯು ಕಿ ಲಡಾಯಿ ಲಡ ರಹೇ, ಉಸ್ ಸಮಯ ಭೀ ಆಪ್ನೆ ಅಪ್ನಿ ಜೀವನ ಕಿ ಪರ್ವಾ ನಹೀ ಕಿ, ಸಭಿ ಯಾತ್ರಿಯೋ ಕೆ ಜೀವನ ಕಿ ಪರ್ವಾ ಕಿ. ಔರ್ ಸಬ್ಸೆ ಬಡಿ ಬಾತ್, 140 ಕರೋಡ್ ದೇಶವಾಸಿಯೋ ಕಾ ಆಪ್ನೆ ಮಾನ ಬಡಾ ಹೈ, ಔರ್ ಇಸ್ಲಿಯೆ ಮೈ ಹೃದಯ ಸೇ ಗರ್ವ ಅನುಭವ ಕರ್ತಾ, ಮೇ ತಾ ಮೈ ಆಪ್ಸೆ ಸುನ್ನಾ ಚಾಹೂಂಗಾ.
3: ವಾಣಿಜ್ಯ ಉದ್ಯೋಗ ಮಂತ್ರಿ ಪಿಯೂಷ್ ಗೋಯಲ ಅಮೆರಿಕಾ ದೇಶಸ್ಯ ಮಿಲ್ವೋಕಿ ನಗರೆ G20 ವಾಣಿಜ್ಯ ಮಂತ್ರಿಣಾಂ ಸಮ್ಮೇಳನಸ್ಯ ಸಮಾಪನ ದಿನೆ ವೈಶ್ವಿಕ ವ್ಯಾಪಾರ ವಿಕೃತಿಭ್ಯ ನಿವಾರಣಾರ್ಥಂ WTO ಇತ್ಯಸ್ಯಾನುರೂಪಂ ಕಾರ್ಯಾಚರಣಾಯ ಆಹ್ವಾನಂ ಅಕರೋತ್. ಸಂರಚನಾತ್ಮಕ ಅತಿರಿಕ್ತ ಕ್ಷಮತಾಯಾಃ ಉತ್ಪಾದನಸ್ಯ ಚ ವಿಷಯೆ ಪ್ರವದನ್ ಶ್ರೀಗೋಯಲಃ ಅವದತ್ ಯತ್ ಭಾರತಂ ವಿಶ್ವಸ್ಯ ದ್ರುತಗತ್ಯಾ ವರ್ಧಮಾನಾ ಬೃಹತ್ ಅರ್ಥವ್ಯವಸ್ಥಾ ಅಸ್ತಿ. ಯತ್ರ ದೇಶೀಯ ಯಾಚನಾಧಾರಿತ ಅರ್ಥವ್ಯವಸ್ಥಾ 4.1 ಅರಬ ಜನಾನಾಂ ಸೇವಾಂ ಕರೋತಿ. ಸಹ ಅವದತ್ ಯತ್ ಭಾರತಸ್ಯ ವಿನಿರ್ಮಾಣ ಕ್ಷಮತಯಾ ತಸ್ಯ ದೇಶೀಯ ವೈಶ್ವಿಕ ಅವಶ್ಯಕತಾಂ ಪೂರಯತಿ. ತಥಾ ಚ ಭಾರತಸ್ಯ G20 ಅಧ್ಯಕ್ಷೇನ ಅಭಿಧೀಯಮಾನೇಷು ಕ್ಷೇತ್ರೇಷು ಸಂರಚನಾತ್ಮಕ ಅತಿರಿಕ್ತ ಕ್ಷಮತಾ ನಾಸ್ತಿ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ.
5: ಕರಸ್ಪರ್ಶೇನ ಸದ್ಯಃ ವಾರ್ತಾ ಪ್ರಾಪ್ತಯೇ ಎಕ್ಸ್ ಪಟಲೆ HAIR ನ್ಯೂಸ್ ಅಲರ್ಟ್ಸ್ ಇತ್ಯನುಸರಂತು. ಆಕಾಶವಾಣಿ ಸಮಾಚಾರ ಇತಿ ವಾಟ್ಸ್ಆಪ್ ವಾಹಿನ್ಯಾ ಚ ಸಹ ಸಂಯುಜ್ಯಂತಾಂ.
3: ಕೇಂದ್ರೀಯ ಪತ್ತನ ನೌವಹನ ಜಲಮಾರ್ಗ ಮಂತ್ರಿ ಸರ್ಬಾನಂದ ಸೋನೋವಾಲ ಹ್ಯಃ ಭಾರತೀಯ ನೌವಹನ ನಿಗಮಂ ಭಾರತಂ ಸ್ವಾವಲಂಬಿಕರ್ತುಂ ನೌಕಾಯಾನ ನಿರ್ಮಾಣಸ್ಯ ಸಮುದ್ರೀಯ ಕ್ಷಮತಾಯಾಃ ಚ ವೈಶ್ವಿಕ ಸ್ಪರ್ಧಾತ್ಮಕತಾಯಾಂ ಚ ಪ್ರಮುಖಾಂ ಭೂಮಿಕಾಂ ನಿರ್ವೋಢುಂ ಆಹ್ವಯತ್. ಪಂಜಾಬ್ ರಾಜ್ಯ ಸೀಮಾ ಸುರಕ್ಷಾ ಬಲೇನ ಹ್ಯಃ ತರನ್ ತಾರನ್ ಕ್ಷೇತ್ರ ದ್ವೌ ಪಾಕಿಸ್ತಾನಿ ಅವೈಧ ಜನೌ ಮಾರಿತಂ. BSF ಇತ್ಯಸ್ಯಾನುಸಾರಂ ತೇ ಅವೈಧ ರೂಪೇಣ ಸೀಮಾಯಾಂ ಪ್ರತಿ ಆಗತವಂತಃ. एशियन गेम्स क्रीडा महाकुंभे ह्यः भारतीय मुष्टामुष्टि क्रीडकैः मल्लस्पर्धिभिः धनुर्धरैः च स्वर्ण पदकानि षट् पदकानि विजितानि इति वार्ताः।
6: ಸಮಯ ಸರಿಯಾಗಿ
7: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಅಮ್ಮ ಅಮ್ಮ, ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
8: ಹೌದು, ನನಗೂ ಬಂದಿದೆ ಕಣೆ.
2: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
9: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
2: ಅಯ್ಯೋ, ನಿಂಗೂ ಬಂತ?
9: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನಾ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
2: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
10: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
7: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
11: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
12: ತೆಲುಗು ಕಾರ್ಯಕ್ರಮಾಲು వినాలని ఉందా? మన తెలుగు కార్యక్రమాలు కూడా న్యూస్ ఆన్ AIR యాప్ లో లభ్యమవుతుంది.
13: నా స్వరము నీ స్వరము సంగమమై మనసరంగా అవతరించి.
14: ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം.
13: എന്റെ സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി.
7: രാഗം 24x7 DTH വാഹിനി, FM റെയിൻബോ, വിവിധ ഭാരതി മറ്റു ഭാരതദ എല്ലാ ആകാശവാണി കേന്ദ്ര മറ്റു 8 ദൂരദർശനദ ചാനലുകളും ന്യൂസ് ഓൺ AIR നല്ലി ലഭ്യ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
15: ಯಶಸ್ವಿ ಜೀವನದ ಗುಟ್ಟುಗಳಲ್ಲಿ ನಾವು ಸೇವಿಸುವ ಆಹಾರವೂ ಮುಖ್ಯ ಪಾತ್ರ ವಹಿಸುತ್ತದೆ. ಅಸುರಕ್ಷಿತ ಆಹಾರ ಮತ್ತು ನೀರಿನ ಸೇವನೆ ಸಕಲ ರೋಗಗಳ ಮೂಲ. ನಮ್ಮ ಆಹಾರವೇ ನಮಗೆ ಮದ್ದಾಗಲಿ. ಕಲಬೆರಕೆ ಆಹಾರ ಪ್ರಾಣಕ್ಕೆ ಸಂಚಕಾರ.

ಹಲವು ದಶಕಗಳಿಂದ ಸತತವಾಗಿ ಕೇಳುಗರನ್ನ ರಂಜಿಸುತ್ತಾ ಬಂದಿದೆ ಆಕಾಶವಾಣಿ. ನವಯುಗದ ಹೊಸಗಾಳಿಗೆ ಮೈಯೊಡ್ಡಿ ಗಟ್ಟಿಯಾಗಿ ನಿಂತಿದೆ ಆಕಾಶವಾಣಿ. ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯವನ್ನು ಎತ್ತಿ ಹಿಡಿದಿದೆ ಆಕಾಶವಾಣಿ.

0: ಸಮಯ ಆಗ್ತಿದೆ ಇನ್ನೇನು 7:05. ಕೆಲವೇ ಕ್ಷಣಗಳಲ್ಲಿ ಕೇಳಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ರಾಜ್ಯಾದ್ಯಂತ ಸಡಗರ ಸಂಭ್ರಮದಿಂದ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಜನ್ಮದಿನ ಆಚರಣೆ. ರಾಜ್ಯದ 87 ಗಾಂಧಿ ಹೆಜ್ಜೆ ಗುರುತಿನ ಸ್ಥಳಗಳಲ್ಲಿ ಸ್ಮಾರಕ ಸ್ತಂಭ ನಿರ್ಮಾಣ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಅನುಷ್ಠಾನ. ಮತದಾರರ ಪಟ್ಟಿ ಮರುಪರಿಶೀಲನೆಗೆ ಭಾರತ ಚುನಾವಣಾ ಆಯೋಗ ಸೂಚನೆ, ದೇಶದ ಮತದಾರರ ಹಕ್ಕಿಗೆ ಸಂದ ಜಯ, ಮುಖ್ಯಮಂತ್ರಿ ಹೇಳಿಕೆ. ಬರ ಪರಿಸ್ಥಿತಿಯಿಂದಾಗಿ ಸಂಕಷ್ಟಕ್ಕೀಡಾಗಿರುವ ರೈತರ ಹಿತ ಕಾಯಲು ಸರ್ಕಾರ ಬದ್ಧ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. ಈಗ ವಾರ್ತೆಗಳ ವಿವರ. ರಾಜ್ಯದ ವಿವಿಧೆಡೆ ನಿನ್ನೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಭಜನೆ, ಸರ್ವಧರ್ಮ ಪ್ರಾರ್ಥನೆ, ವಿಶೇಷ ಉಪನ್ಯಾಸ ಸೇರಿದಂತೆ ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ರಾಷ್ಟ್ರಪಿತ ಮತ್ತು ಮಾಜಿ ಪ್ರಧಾನಿಗೆ ಗೌರವ ನಮನ ಸಲ್ಲಿಸಲಾಯಿತು. ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಜತೆಗೆ ನಾಡೋಜ ಡಾ ಓಡೆ ಪಿ ಕೃಷ್ಣ ಅವರಿಗೆ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಧಾರವಾಡದ ಗಾಂಧಿ ಭವನದಲ್ಲಿ ಜಿಲ್ಲಾಡಳಿತ ಆಯೋಜಿಸಿದ್ದ ಮಹಾತ್ಮ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ವಿವಿಧ ಧಾರ್ಮಿಕ ಮುಖಂಡರು ಸರ್ವಧರ್ಮ ಪ್ರಾರ್ಥನೆ ನಡೆಸಿಕೊಟ್ಟರು. ಗಾಂಧಿ ಜಯಂತಿ ಹಿನ್ನೆಲೆ ಹಾವೇರಿಯ ಗಾಂಧಿ ವೃತ್ತದಲ್ಲಿರುವ ಗಾಂಧಿ ಪುತ್ಥಳಿಗೆ ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ್ ದಾನಮನವರ್ ಮಾಲಾರ್ಪಣೆ ಮಾಡಿ ಸದ್ಭಾವನಾ ನಡಿಗೆಗೆ ಚಾಲನೆ ನೀಡಿದರು. ನಂತರ ಗಾಂಧಿ ಭವನದಲ್ಲಿ ಆಯೋಜಿಸಿದ್ದ ಜಯಂತಿ ಕಾರ್ಯಕ್ರಮದಲ್ಲಿ ಚರಕದ ನೂಲು ತೆಗೆಯುವ ಮೂಲಕ ಉದ್ಘಾಟನೆ ನೆರವೇರಿಸಿದರು. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ 157ನೇ ಜಯಂತಿ ಹಾಗೂ ದೇಶದ 2ನೇ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ 122ನೇ ಜಯಂತಿಯನ್ನು ಶ್ರದ್ದಾಭಕ್ತಿಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕೇಂದ್ರದ ಮುಖ್ಯಸ್ಥರಾದ ಕೆಪಿ ಸಂಜೀವ್ ಮಾತನಾಡಿ, ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಆದರ್ಶ ಮತ್ತು ತತ್ವಗಳು ದಾರಿದೀಪ ಎಂದರು. ಬಹುತ್ವ ಭಾರತದ ನೆಲೆಯನ್ನು ಸದೃಢಗೊಳಿಸಲು ಗಾಂಧೀಜಿಯವರ ತತ್ವ ಚಿಂತನೆ ಅತ್ಯಂತ ಪ್ರಸ್ತುತ ಎಂದು ನಾಡೋಜ ಬರಗೂರು ರಾಮಚಂದ್ರಪ್ಪ ಅಭಿಪ್ರಾಯಪಟ್ಟಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಮಹಾತ್ಮ ಗಾಂಧಿ ಅಧ್ಯಯನ ಕೇಂದ್ರದ ವತಿಯಿಂದ ಏರ್ಪಡಿಸಲಾಗಿದ್ದ ಗಾಂಧೀಜಿಯವರ 157ನೇ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ನುಡಿ ನೈತಿಕತೆ ಹಾಗೂ ರಾಜಕೀಯ ಮತ್ತು ಸಾಮಾಜಿಕ ನೈತಿಕತೆ ನಶಿಸುತ್ತಿರುವ ಇಂದಿನ ಸಂಕೀರ್ಣ ಸನ್ನಿವೇಶದಲ್ಲಿ ಸ್ವಾತಂತ್ರ್ಯ ಮತ್ತು ಸಂವಿಧಾನ ಮೌಲ್ಯಗಳನ್ನು ಸಂರಕ್ಷಿಸುವ ಹೊಣೆ ಎಲ್ಲರ ಮೇಲಿದೆ ಎಂದರು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ರಾಜ್ಯಕ್ಕೆ ಭೇಟಿ ನೀಡಿದ್ದ ವಿವಿಧ 87 ಐತಿಹಾಸಿಕ ಸ್ಥಳಗಳಲ್ಲಿ ಗಾಂಧಿ ಸ್ಮಾರಕ ಸ್ತಂಭ ಸ್ಥಾಪಿಸಲು ಸರ್ಕಾರ ನಿರ್ಧರಿಸಿದೆ. ಮಹಾತ್ಮ ಗಾಂಧೀಜಿಯವರು ಕರ್ನಾಟಕದಲ್ಲಿ ಭೇಟಿ ನೀಡಿದ್ದ ವಿವಿಧ 87 ಐತಿಹಾಸಿಕ ಸ್ಥಳಗಳಲ್ಲಿ ಗಾಂಧಿ ಸ್ಮಾರಕ ಸ್ತಂಭ ಸ್ಥಾಪಿಸುವ ಸರ್ಕಾರದ ಆಯವ್ಯಯ ಘೋಷಣೆಯ ಭಾಗವಾಗಿ ರಾಜ್ಯದ ಮೊದಲ ಗಾಂಧಿ ಸ್ಮಾರಕ ಸ್ತಂಭವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಿನ್ನೆ ಬೆಂಗಳೂರಿನ ಸರ್ಕಾರಿ ಕಲಾ ಕಾಲೇಜು ಆವರಣದಲ್ಲಿ ಅನಾವರಣಗೊಳಿಸಿದರು. ಮಹಾತ್ಮ ಗಾಂಧೀಜಿಯವರು ತಮ್ಮ ಪತ್ನಿ ಕಸ್ತೂರ್ಬಾ ಅವರೊಂದಿಗೆ 1915 ಮೇ 8ರಂದು ಪ್ರಥಮ ಬಾರಿಗೆ ಬೆಂಗಳೂರಿಗೆ ಆಗಮಿಸಿದ್ದರು. ಅಂದು ಆಗಿನ ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ನೀಡಿ ತಮ್ಮ ರಾಜಕೀಯ ಗುರುಗಳಾಗಿದ್ದ ಗೋಪಾಲಕೃಷ್ಣ ಗೋಖಲೆ ಅವರ ಭಾವಚಿತ್ರವನ್ನು ಅನಾವರಣಗೊಳಿಸಿದ್ದರು. ಅದರ ನೆನಪಿಗಾಗಿ ಈ ಸಭಾಂಗಣಕ್ಕೆ ಬಾಪೂಜಿ ಅವರ ಹೆಸರು ಇರಿಸಲಾಗಿದ್ದು ಈಗ ಇದೇ ಆವರಣದಲ್ಲಿ ಮೊದಲ ಗಾಂಧಿ ಸ್ಮಾರಕ ಸ್ತಂಭ ನಿರ್ಮಿಸಲಾಗಿದೆ. ಮಡಿಕೇರಿಯಲ್ಲಿ ನಿರ್ಮಾಣವಾಗುತ್ತಿರುವ ಗಾಂಧಿ ಸ್ಮಾರಕ ಉದ್ಯಾನವನಕ್ಕೆ ಶಾಸಕರ ನಿಧಿಯಿಂದ 20 ಲಕ್ಷ ರೂಪಾಯಿ ಬಿಡುಗಡೆ ಮಾಡಲಾಗಿದ್ದು ಶೀಘ್ರ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದು ಮಡಿಕೇರಿ ಶಾಸಕ ಡಾ ಮಂತರ್ಗೌಡ ತಿಳಿಸಿದ್ದಾರೆ. ಮಡಿಕೇರಿಯ ಗಾಂಧಿ ಭವನದಲ್ಲಿ ಆಯೋಜಿಸಿದ್ದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ 157ನೇ ಜನ್ಮ ವರ್ಷಾಚರಣೆ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ 122ನೇ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಗಾಂಧಿ ಸ್ಮಾರಕ ಉದ್ಯಾನವನ ನಿರ್ಮಾಣಕ್ಕೆ ಸರ್ಕಾರ ಈ ಹಿಂದೆ 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿತ್ತು. ಈಗ 20 ಲಕ್ಷ ಬಿಡುಗಡೆ ಮಾಡಿದ್ದು ಕಾಮಗಾರಿ ಕೈಗೊಂಡು ಶೀಘ್ರದಲ್ಲಿಯೇ ಪೂರ್ಣಗೊಳಿಸಲಾಗುವುದು ಎಂದು ಅವರು ಹೇಳಿದರು. ಎಸ್ಐಆರ್ ನಂತರದ ಗೈರು ಸ್ಥಳಾಂತರ, ಮೃತ ನಕಲಿ ಮತದಾರರ ಪಟ್ಟಿ ಮರುಪರಿಶೀಲನೆ ಹಾಗೂ ಹೆಸರು ಬಿಟ್ಟು ಹೋದ ಅರ್ಹ ಮತದಾರರ ಹೆಸರನ್ನು ಮತ್ತೆ ಸೇರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಭಾರತ ಚುನಾವಣಾ ಆಯೋಗ ಎಲ್ಲ ರಾಜ್ಯಗಳ ಚುನಾವಣಾಧಿಕಾರಿಗಳಿಗೆ ಆದೇಶ ನೀಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಆಯೋಗದ ಈ ಆದೇಶ ಇಡೀ ದೇಶದ ಮತದಾರರ ಹಕ್ಕಿಗೆ ಸಂದ ಜಯ. ರಾಜ್ಯ ಚುನಾವಣಾ ಆಯೋಗದ ಎದುರು ಧರಣಿ ನಡೆಸಿದ ಪರಿಣಾಮವಾಗಿ ಕೇಂದ್ರ ಚುನಾವಣಾ ಆಯೋಗ ಹೊರಡಿಸಿರುವ ಈ ಆದೇಶವನ್ನು ನಾವು ಸ್ವಾಗತಿಸುತ್ತೇವೆ ಎಂದಿದ್ದಾರೆ. ಬರ ಪರಿಸ್ಥಿತಿಯಿಂದಾಗಿ ಸಂಕಷ್ಟಕ್ಕೀಡಾಗಿರುವ ರೈತರ ಹಿತ ಕಾಯಲು ಸರ್ಕಾರ ಸದಾ ಬದ್ಧವಾಗಿದೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ರೈತರ ಬದುಕು, ಬೆಳೆ ಮತ್ತು ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯದ ಬರ ಪರಿಸ್ಥಿತಿಯನ್ನು ನಿರಂತರವಾಗಿ ಪರಿಶೀಲಿಸುತ್ತಾ ಅಗತ್ಯ ಕ್ರಮಗಳನ್ನು ಹಂತ ಹಂತವಾಗಿ ಕೈಗೊಳ್ಳುತ್ತಿದ್ದೇವೆ ಎಂದಿದ್ದಾರೆ. ಈಗಾಗಲೇ 177 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿದ್ದು, ಇದೀಗ ಮತ್ತೆ 40 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿದೆ. ಇದರೊಂದಿಗೆ ರಾಜ್ಯದಲ್ಲಿ ಬರಪೀಡಿತ ತಾಲೂಕುಗಳ ಸಂಖ್ಯೆ 217ಕ್ಕೆ ಏರಿಕೆಯಾಗಿದೆ. ರೈತರ ಸಂಕಷ್ಟದ ಸಂದರ್ಭದಲ್ಲಿ ನೆರವಿನ ಹಸ್ತಚಾಚಿ ಅವರ ಬದುಕಿಗೆ ಭರವಸೆಯಾಗಿ ಸರ್ಕಾರ ಸದಾ ಬೆನ್ನಿಗೆ ನಿಲ್ಲಲಿದೆ ಎಂದು ಸಂದೇಶದಲ್ಲಿ ಭರವಸೆ ನೀಡಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಡಿಜಿಟಲ್ ಪಾರದರ್ಶಕತೆ ಕುರಿತ ಒಂದು ನೋಟ ಇಲ್ಲಿದೆ. ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಡಿಜಿಟಲ್ ಪಾರದರ್ಶಕತೆ ಎನ್ನುವುದು ಸರ್ಕಾರಿ ಇಲಾಖೆಗಳು ಸರಕು ಸೇವೆಗಳು ಮತ್ತು ಕಾಮಗಾರಿಗಳನ್ನು ಖರೀದಿಸುವ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ತಂತ್ರಜ್ಞಾನದ ಮೂಲಕ ಮುಕ್ತ ಹಾಗೂ ನ್ಯಾಯಸಮ್ಮತವಾಗಿಸುವ ವ್ಯವಸ್ಥೆಯಾಗಿದೆ. 2016 ಆಗಸ್ಟ್ 9 ಸಾರ್ವಜನಿಕ ಸಂಗ್ರಹಣೆಗಾಗಿ ಸರ್ಕಾರಿ ಇ ಮಾರ್ಕೆಟ್ ಪ್ಲೇಸ್ ಜಿಇಎಂ ಆನ್ಲೈನ್ ವೇದಿಕೆ ಆರಂಭಗೊಂಡಿತು. ಇದು ದೇಶಾದ್ಯಂತ ಸಾರ್ವಜನಿಕ ಖರೀದಿಯ ಸ್ವರೂಪವನ್ನೇ ಬದಲಾಯಿಸಿತು. ಇದಕ್ಕೂ ಮೊದಲು ಸರ್ಕಾರಿ ಖರೀದಿಯು ಪ್ರತ್ಯೇಕ ಇಲಾಖಾ ಟೆಂಡರ್ಗಳು, ದರ ಒಪ್ಪಂದಗಳು ಮತ್ತು ಮಧ್ಯವರ್ತಿಗಳ ಮೂಲಕ ನಡೆಯುತ್ತಿತ್ತು. ಸೀಮಿತ ಸ್ಪರ್ಧೆ, ನಿಧಾನ ಪ್ರಕ್ರಿಯೆ ಮತ್ತು ಯಾರಿಗೆ ಏನನ್ನು ನೀಡಬಹುದು ಎಂಬುದರ ಕುರಿತು ವಿವೇಚನೆಗೆ ಸಾಕಷ್ಟು ಅವಕಾಶವಿರುತ್ತಿತ್ತು. ಜಿಇಎಂನಲ್ಲಿ ಕೇಂದ್ರ ಸಚಿವಾಲಯಗಳು, ರಾಜ್ಯ ಸರ್ಕಾರಗಳು ಮತ್ತು ಸಾರ್ವಜನಿಕ ವಲಯದ ಸಂಸ್ಥೆಗಳು ಸಾಮಾನ್ಯ ಕ್ಯಾಟ್ಲಾಗ್ನಿಂದ ಖರೀದಿಸುತ್ತವೆ ಮತ್ತು ಒಬ್ಬ ವ್ಯಕ್ತಿಯ ಉದ್ಯಮ ಸೇರಿದಂತೆ ಯಾವುದೇ ನೋಂದಾಯಿತ ಮಾರಾಟಗಾರರು ಪಟ್ಟಿ ಮಾಡಬಹುದು ಮತ್ತು ನಡುವೆ ವಿತರಕರಿಲ್ಲದೆ ನೇರವಾಗಿ ಅವರಿಗೆ ಮಾರಾಟ ಮಾಡಬಹುದು. ಬೆಲೆಗಳು, ವಿವರಗಳು ಮತ್ತು ಮಾರಾಟಗಾರರು ವೇದಿಕೆಯಲ್ಲಿರುವ ಎಲ್ಲರಿಗೂ ಗೋಚರಿಸುತ್ತಾರೆ. ಇದರಿಂದ ಪಾರದರ್ಶಕತೆ ಸಾಧ್ಯವಾಯಿತು. ಜಿಇಎಂನಿಂದಾಗಿ ಸಾರ್ವಜನಿಕ ಖರೀದಿಯು ವಿವೇಚನೆಯಿಂದ ನೈಜ ಸಮಯದಲ್ಲಿ ಗೋಚರಿಸುವ ಮುಕ್ತ ಸ್ಪರ್ಧೆಗೆ ಸ್ಥಳಾಂತರಗೊಂಡಿತು. ಯಾದಗಿರಿ ಜಿಲ್ಲೆಯಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿ ಹಾಗೂ ಕೃಷಿ ಕ್ಷೇತ್ರದ ಮೇಲಿನ ಅದರ ಪರಿಣಾಮಗಳನ್ನು ನೇರವಾಗಿ ಪರಿಶೀಲಿಸಿ ವಾಸ್ತವಾಂಶಗಳ ಆಧಾರದಲ್ಲಿ ವರದಿ ಸಿದ್ದಪಡಿಸಲು ಕೇಂದ್ರ ಸರ್ಕಾರದ ಅಂತರ್ ಸಚಿವಾಲಯ ಕೇಂದ್ರ ತಂಡ ಇಂದು ಮತ್ತು ನಾಳೆ ಜಿಲ್ಲೆಯಲ್ಲಿ ಅಧ್ಯಯನ ನಡೆಸಲಿದೆ. 2026-27 ಸಾಲಿನ ಬರ ಪರಿಸ್ಥಿತಿಯ ಪರಿಶೀಲನೆಗಾಗಿ ರಾಜ್ಯದ 101 ಬರಪೀಡಿತ ತಾಲೂಕುಗಳಿಗೆ ಭೇಟಿ ನೀಡುತ್ತಿರುವ ಕೇಂದ್ರ ತಂಡ ಇಂದು ಜಿಲ್ಲೆಗೆ ಆಗಮಿಸಿ ಅಧಿಕಾರಿಗಳೊಂದಿಗೆ ಜಿಲ್ಲಾ ಪರ ವಿಶ್ಲೇಷಣಾ ಸಭೆ ನಡೆಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಸಡಗರ ಸಂಭ್ರಮದಿಂದ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಜನ್ಮದಿನ ಆಚರಣೆ. ರಾಜ್ಯದ 87 ಗಾಂಧಿ ಹೆಜ್ಜೆ ಗುರುತಿನ ಸ್ಥಳಗಳಲ್ಲಿ ಸ್ಮಾರಕ ಸ್ತಂಭ ನಿರ್ಮಾಣ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಅನುಷ್ಠಾನ. ಮತದಾರರ ಪಟ್ಟಿ ಮರುಪರಿಶೀಲನೆಗೆ ಭಾರತ ಚುನಾವಣಾ ಆಯೋಗ ಸೂಚನೆ. ದೇಶದ ಮತದಾರರ ಹಕ್ಕಿಗೆ ಸಂದ ಜಯ, ಮುಖ್ಯಮಂತ್ರಿ ಹೇಳಿಕೆ. ಬರ ಪರಿಸ್ಥಿತಿಯಿಂದಾಗಿ ಸಂಕಷ್ಟಕ್ಕೀಡಾಗಿರುವ ರೈತರ ಹಿತ ಕಾಯಲು ಸರ್ಕಾರ ಸದಾ ಬದ್ಧ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಭರವಸೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
0: ನಮಸ್ತೆ, ಶುಭೋದಯ, ಶುಭ ಮುಂಜಾನೆ. ಎಲ್ಲ ಆತ್ಮೀಯ ಕೇಳುಗರಿಗೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ವರ್ಷಾ ಸುರೇಶ್ ಅವರ ಗಾಯನದಲ್ಲಿ ಮೂಡಿಬಂದಂತಹ ಭಾವಗೀತೆಗಳನ್ನ ಕೇಳ್ತಾ ಸಾಗಬಹುದು. ಮೊದಲಿಗೆ ಕೇಳಿ, ಮನಸ್ಸಿನ ಕುರಿತಾಗಿ ಅವರ ಧ್ವನಿಯಲ್ಲಿ ಬಂದಿರುವಂತಹ ಈ ಒಂದು ಗೀತೆಗೆ ಬಿ ಆರ್ ಲಕ್ಷ್ಮಣರಾವ್ ಅವರ ಸಾಹಿತ್ಯ, ಉಪಾಸನಾ ಮೋಹನ್ ಅವರ ಸಂಗೀತ ಸಂಯೋಜನೆ ಇದೆ.

ಇನ್ನು ವರ್ಷಾ ಸುರೇಶ್ ಅವರು ಚಲನಚಿತ್ರ ಗೀತೆಗಳಲ್ಲೂ ಕೂಡ ಗಾಯನವನ್ನು ಮಾಡಿದ್ದಾರೆ. ಅದೇ ಅಲ್ಲದೆ ಭಾವಗೀತೆ, ಸುಗಮ ಸಂಗೀತ, ಭಕ್ತಿ ಗೀತೆಗಳ ವಿಭಾಗದಲ್ಲೂ ಕೂಡ ಸಕ್ರಿಯವಾಗಿ ಅನೇಕ ಗೀತೆಗಳಿಗೆ ಧ್ವನಿಯಾಗಿದ್ದಾರೆ. ಬಿ ಆರ್ ಲಕ್ಷ್ಮಣರಾವ್, ಎಚ್ ಎಸ್ ವೆಂಕಟೇಶ್ ಮೂರ್ತಿ ಸೇರಿದಂತೆ ಹಲವು ಹಿರಿಯ ಕವಿಗಳ ರಚನೆಗಳಿಗೆ ಇವರು ಧ್ವನಿಯಾಗಿದ್ದಾರೆ. ಈಗ ಕೇಳಿ ಮತ್ತೊಂದು ಗೀತೆ. ಚೆನ್ನವೀರ ಕಣವಿ ಅವರ ಗಾಯನ, ಉಪಾಸನಾ ಮೋಹನ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ವರ್ಷ ಸುರೇಶ್ ಅವರ ಗಾಯನ, ಬಾಗೂರು ಮಾರ್ಕಂಡೇಯ ಅವರ ಸಾಹಿತ್ಯ, ಉಪಾಸನಾ ಮೋಹನ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಈಗ ಕೇಳಿ ಮತ್ತೊಂದು ಗೀತೆ, ವರ್ಷ ಸುರೇಶ್ ಅವರದೇ ಗಾಯನ. ಈ ಗೀತೆಗೆ ಎಂ ಆರ್ ಕಮಲಾ ಅವರ ಸಾಹಿತ್ಯ, ಉಪಾಸನಾ ಮೋಹನ್ ಅವರ ಸಂಗೀತ ಸಂಯೋಜನೆ ಇದೆ.

0: ನಿರ್ದೇಶಕರು.
1: ಎಲ್ರಿಗೂ ನಮಸ್ಕಾರ. ಶ್ರೋತೃಗಳೆಲ್ಲ ಬಹಳ ದೂರದಿಂದ ಒಟ್ಟಿಗೆ ಬಂದಿದ್ದೀರಿ, ಏನು ಅಂತ ಕೇಳ್ಬೋದಾ
2: ಸರ್? ನಿಮ್ಮಲ್ಲಿ ಪ್ರಸಾರ ಆಗೋ ಎಲ್ಲಾ ಕಾರ್ಯಕ್ರಮಗಳು ತುಂಬಾ ತುಂಬಾ ಚೆನ್ನಾಗಿ ಮೂಡಿಬರುತ್ತವೆ.
1: ಬಹಳ ಸಂತೋಷ.
2: ಕಾರ್ಯಕ್ರಮಗಳನ್ನ ಹೇಗೆ ಸಿದ್ಧಪಡಿಸ್ತೀರಿ?
1: ಆಧುನಿಕ ಜಗತ್ತಿನ ಕೇಳುಗರ ಇಷ್ಟಾನುಸಾರ ಕಾರ್ಯಕ್ರಮಗಳನ್ನ ರೂಪಿಸ್ತೇವೆ.
3: ನಾವು ಆಕಾಶವಾಣಿ ಕಾರ್ಯಕ್ರಮಗಳನ್ನ ಹೇಗೆಲ್ಲ ಕೇಳಬಹುದು ಸರ್?
1: ರೇಡಿಯೋ ಸೆಟ್, ಮೊಬೈಲ್, ಇಂಟರ್ನೆಟ್, ಯೂಟ್ಯೂಬ್, ಡಿಟಿಎಚ್ ವೆಬ್ಸೈಟ್ಗಳಿಂದಲೂ ಕೇಳಬಹುದು.
4: ಈ ಮೊಬೈಲ್ ನಲ್ಲಿ ನಾವು ರೇಡಿಯೋ ಹೇಗೆ ಕೇಳೋದು ಅಂತ?
1: ಬಹಳ ಸುಲಭ. ನ್ಯೂಸ್ ಆನ್ ಏರ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ
5: ಸರ್. ಯೂಟ್ಯೂಬ್
1: ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರ್ ಅಂತ ಟೈಪ್ ಮಾಡಿ.
6: ಎಲ್ಲಾ ಕಡೆನೂ ಕೇಳಬಹುದಾ ಸರ್?
1: ಸಾಗರದಾಚೆಯ ವಿದೇಶಗಳಲ್ಲಿಯೂ ಲಭ್ಯ.
7: ಅಂಕಲ್, ನಾನು SSLC ಓದ್ತಾ ಇದ್ದೀನಿ, ನಿಮ್ಮ ರೇಡಿಯೋ ಕೇಳೋದ್ರಿಂದ ನನ್ಗೇನು ಉಪಯೋಗ?
1: ಒಳ್ಳೆ ಪ್ರಶ್ನೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಿಂದ ಹಿಡಿದು KAS ಹಾಗೂ IAS ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಉಪಯೋಗ ಇದೆ.
8: ಅಣ್ಣವರೇ, ಕೃಷಿಗೆ?
1: ಬರೀ ಕೃಷಿಗೆ ಅಲ್ಲ ಸ್ವಾಮಿ, ನಮ್ಮ ಪ್ರೀತಿಯ ಕೇಳುಗರ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವ ಒಂದೇ ಒಂದು ಮಾಧ್ಯಮ ಅಂದರೆ ಅದು ನಿಮ್ಮ ಪ್ರೀತಿಯ ಆಕಾಶವಾಣಿ ಮಾತ್ರ. ನೀವು ಕೇಳಿ, ನಿಮ್ಮ ಸ್ನೇಹಿತರಿಗೂ ಹೇಳಿ. ಪ್ರಸಾರವಾದ ನಂತರವೂ ಕಾರ್ಯಕ್ರಮಗಳು ಯೂಟ್ಯೂಬ್ನಲ್ಲಿ ಲಭ್ಯ. ಯೂಟ್ಯೂಬ್ ವಿಳಾಸ ಮತ್ತೊಮ್ಮೆ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು.
9: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಕ್ಕೆ FM ರೈನ್ಬೋ 101.3 MHz ನಲ್ಲಿ ಬೆಳಗ್ಗೆ 8:00

0: ಐವತ್ತೈದು ನಿಮಿಷಕ್ಕೆ ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸಮಯ ಆಗ್ತಿದೆ ಇನ್ನೇನು 7:35. ಕೆಲವೇ ಕ್ಷಣಗಳಲ್ಲಿ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಜಾಗತಿಕ ವ್ಯಾಪಾರದಲ್ಲಿನ ಅಸಾಧಾರಣ ಬೆಳವಣಿಗೆಗಳ ತಡೆಗೆ WTO ನಿಯಮಗಳ ಪಾಲನೆಗೆ ಭಾರತ ಕರೆ. ವೈದ್ಯಕೀಯ ಕ್ಷೇತ್ರಕ್ಕೆ ರೋಬೋಟಿಕ್ಸ್, AI ಮತ್ತು ನ್ಯಾನೋ ವಿಜ್ಞಾನ ದಿಕ್ಸೂಚಿ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. G7 ರಾಷ್ಟ್ರಗಳಿಂದ 100 ದಶಲಕ್ಷ ಬ್ಯಾರೆಲ್ ತೈಲ ಬಿಡುಗಡೆಗೆ ನಿರ್ಧಾರ. ಭಾರತ ಸರ್ಕಾರದಿಂದ ಅನುಮೋದಿತ ಹಸಿರು ಇಂಧನ ಕಾರಿಡಾರ್ ಕುರಿತು ವಿಶ್ವಸಂಸ್ಥೆ ಶ್ಲಾಘನೆ. ಏಷ್ಯನ್ ಗೇಮ್ಸ್ ಮಹಿಳಾ ರಿಕರ್ವ್ ಬಿಲ್ಲುಗಾರಿಕೆ ಸ್ಪರ್ಧೆ ವಿಶ್ವ ಚಾಂಪಿಯನ್ ಆಟಗಾರ್ತಿಯನ್ನು ಮಣಿಸಿ ಸೆಮಿಫೈನಲ್ ಪ್ರವೇಶಿಸಿದ ಕುಂಕುಮ್ ಮೊಹೋತ್. ವಾರ್ತೆಗಳ ವಿವರ: ಜಾಗತಿಕ ವ್ಯಾಪಾರದಲ್ಲಿನ ಅಸಾಧಾರಣ ಬೆಳವಣಿಗೆಯನ್ನು ಸರಿಪಡಿಸಲು ವಿಶ್ವ ವ್ಯಾಪಾರ ಸಂಸ್ಥೆ WTOನ ನಿಯಮಗಳಿಗೆ ಬದ್ಧವಾದಂತಹ ವಿಧಾನವನ್ನು ಅನುಸರಿಸಲು ಭಾರತ ಕರೆ ನೀಡಿದೆ. ಅಮೆರಿಕದ ಮಿಲ್ವಾಕಿಯಲ್ಲಿ ನಡೆದಂತಹ G20 ವಾಣಿಜ್ಯ ಸಚಿವರ ಸಭೆಯ ಸಮಾರೋಪ ದಿನದ ಅಧಿವೇಶನದಲ್ಲಿ ಮಾತನಾಡಿದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಸಬ್ಸಿಡಿಗಳ ಮೂಲಕ ಒಂದೇ ಪ್ರದೇಶದಲ್ಲಿ ಉತ್ಪಾದನೆ ಕೇಂದ್ರೀಕೃತಗೊಳ್ಳುವುದು ವ್ಯಾಪಾರ ವ್ಯತ್ಯಯಕ್ಕೆ ಕಾರಣವಾಗುತ್ತದೆಯೇ ಹೊರತು ಕೈಗಾರಿಕಾ ಸಾಮರ್ಥ್ಯವಲ್ಲ. ಪೂರೈಕೆ ಸರಪಳಿಯ ವೈವಿಧೀಕರಣದ ನೆಪದಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಕೈಗಾರೀಕರಣದ ಹಕ್ಕನ್ನು ಕಸಿದುಕೊಳ್ಳಬಾರದು ಎಂದು ಆಗ್ರಹಿಸಿದರು. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ಆರ್ಥಿಕತೆಯಾಗಿದ್ದು ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ವಿಶ್ವಾಸಾರ್ಹ ಕೊಂಡಿಯಾಗಿ ಹೊರಹೊಮ್ಮುತ್ತಿದೆ. ನಿಯಮ ಆಧಾರಿತ, ಪಾರದರ್ಶಕ ಮತ್ತು ತಾರತಮ್ಯ ರಹಿತ ಬಹುವಿಧ ವ್ಯಾಪಾರ ವ್ಯವಸ್ಥೆಗೆ ಭಾರತ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ಸಭೆಯ ಹಿನ್ನೆಲೆಯಲ್ಲಿ ಸಚಿವರು ಆಸ್ಟ್ರೇಲಿಯಾ, ಸೌದಿ ಅರೇಬಿಯಾ ಮತ್ತು ದಕ್ಷಿಣ ಕೊರಿಯಾದ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದರು. ರೋಗ ನಿರ್ಣಯ, ಚಿಕಿತ್ಸೆ ಮತ್ತು ಪುನಶ್ಚೇತನ ಸೇರಿದಂತೆ ವೈದ್ಯಕೀಯ ಕ್ಷೇತ್ರದ ಎಲ್ಲಾ ವಿಭಾಗಗಳಲ್ಲಿ ರೋಬೋಟಿಕ್ಸ್ ತಂತ್ರಜ್ಞಾನ ಪ್ರಮುಖ ಸಾಧನವಾಗಿ ಹೊರಹೊಮ್ಮಲಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ರೋಬೋಟಿಕ್ಸ್ ಶಸ್ತ್ರಚಿಕಿತ್ಸಾ ಸಂಘದ ಅಂತಾರಾಷ್ಟೀಯ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರೋಬೋಟಿಕ್ಸ್, ಕೃತಕ ಬುದ್ದಿಮತ್ತೆ ಮತ್ತು ನ್ಯಾನೋ ವಿಜ್ಞಾನ ತಂತ್ರಜ್ಞಾನಗಳ ಸಮ್ಮಿಲನ ನಿಖರ ಮತ್ತು ಸೂಕ್ತ ಆರೋಗ್ಯ ರಕ್ಷಣಾ ವ್ಯವಸ್ಥೆಗೆ ಸದೃಢ ಅಡಿಪಾಯ ಹಾಕಲಿದೆ ಎಂದು ಹೇಳಿದ್ದಾರೆ. ಜಿನೋಮ್ ಇಂಡಿಯಾ ಯೋಜನೆ ಕುರಿತು ಮಾತನಾಡಿದ ಸಚಿವರು, ಈಗಾಗಲೇ 10,000 ವ್ಯಕ್ತಿಗಳ ಜೀನ್ ಸೀಕ್ವೆನ್ಸಿಂಗ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಭವಿಷ್ಯದಲ್ಲಿ ಪ್ರತಿಯೊಬ್ಬ ನವಜಾತ ಮಗುವಿನ ಜೀನ್ ಸೀಕ್ವೆನ್ಸಿಂಗ್ ಮಾಡುವ ಹಂತಕ್ಕೆ ತಂತ್ರಜ್ಞಾನ ತಲುಪಲಿದೆ ಎಂದು ಹೇಳಿದ್ದಾರೆ. ಏರಿಕೆಯಾಗುತ್ತಿರುವಂತಹ ಇಂಧನ ದರಗಳನ್ನು ತಗ್ಗಿಸುವ ಉದ್ದೇಶದಿಂದ 4 ತಿಂಗಳ ಅವಧಿಯಲ್ಲಿ 100 ದಶಲಕ್ಷ ಬ್ಯಾರೆಲ್ ತೈಲವನ್ನು ಬಿಡುಗಡೆ ಮಾಡಲು G7 ರಾಷ್ಟ್ರಗಳು ಒಪ್ಪಿಕೊಂಡಿವೆ. ಮೊದಲ 20 ದಿನಗಳಲ್ಲಿ ಗಣನೀಯ ಪ್ರಮಾಣದ ಡೀಸೆಲ್ ಅನ್ನು ಬಿಡುಗಡೆ ಮಾಡಲು ಯೋಜಿಸಲಾಗಿದೆ. ಅಮೆರಿಕದಲ್ಲಿ ಡೀಸೆಲ್ ಬೆಲೆ ದಾಖಲೆಯ ಮಟ್ಟಕ್ಕೆ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ನವೆಂಬರ್ನಲ್ಲಿ ನಡೆಯಲಿರುವ ಮಧ್ಯಂತರ ಚುನಾವಣೆಗಳ ಮುನ್ನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಆಡಳಿತದ ಮೇಲೆ ಇದು ಒತ್ತಡ ಹೆಚ್ಚಿಸಿದೆ. ಯುರೋಪ್ ರಾಷ್ಟ್ರಗಳು ತಮ್ಮ ಸಂಗ್ರಹದಿಂದ ಹೆಚ್ಚಿನ ಪ್ರಮಾಣದ ಡೀಸೆಲ್ ಬಿಡುಗಡೆಗೆ ಒಪ್ಪಿಕೊಂಡಿದ್ದು, ಪ್ರಕ್ರಿಯೆ ತಕ್ಷಣ ಆರಂಭವಾಗಲಿದೆ ಎಂದು ಅಧ್ಯಕ್ಷ ಟ್ರಂಪ್ ತಿಳಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಇವರೊಂದಿಗೆ ದೂರವಾಣಿ ಮಾತುಕತೆಯ ಬಳಿಕ ಈ ಘೋಷಣೆಯನ್ನು ಮಾಡಲಾಗಿದೆ. ಅಂತಾರಾಷ್ಟೀಯ ಇಂಧನ ಸಂಸ್ಥೆ ಈ ತೈಲ ಬಿಡುಗಡೆ ಪ್ರಕ್ರಿಯೆಯನ್ನು ಸಮನ್ವಯಗೊಳಿಸಲಿದೆ ಎಂದು ಫ್ರಾನ್ಸ್ ತಿಳಿಸಿದೆ. ಇರಾನ್ ಒಳಗೊಂಡ 8 ತಿಂಗಳ ಸಂಘರ್ಷದ ಹಿನ್ನೆಲೆಯಲ್ಲಿ ಅಮೆರಿಕ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ಇಂಧನ ಬೆಲೆ ಏರಿಕೆಯಾಗಿರುವ ಸಂದರ್ಭದಲ್ಲಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಭಾರತ ಸರ್ಕಾರ 1.86 ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಹಸಿರು ಇಂಧನ ಕಾರಿಡಾರ್ ಹಂತ 3 ಯೋಜನೆಗೆ ಅನುಮೋದನೆ ನೀಡಿರುವುದನ್ನು ವಿಶ್ವಸಂಸ್ಥೆ ಶ್ಲಾಘಿಸಿದೆ. ಈ ಬೃಹತ್ ಯೋಜನೆ ದೇಶದ ಆರ್ಥಿಕತೆಗೆ ಮತ್ತು ಸಾರ್ವಜನಿಕರಿಗೆ ಹೆಚ್ಚಿನ ಪ್ರಯೋಜನ ನೀಡಲಿದೆ ಎಂದು ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಕಾರ್ಯಕಾರಿ ಕಾರ್ಯದರ್ಶಿ ಸೈಮನ್ ಸ್ಟೀಲ್ ಬಣ್ಣಿಸಿದ್ದಾರೆ. ಈ ಯೋಜನೆ ಭಾರತದ ನವೀಕರಿಸಬಹುದಾದಂತಹ ಇಂಧನ ಸಾಮರ್ಥ್ಯವನ್ನು ಹೆಚ್ಚಿಸಿ ಬ್ಯಾಟರಿ ಸಂಗ್ರಹಣಾ ವ್ಯವಸ್ಥೆ ಮತ್ತು ವಿದ್ಯುತ್ ಗ್ರಿಡ್ಗಳನ್ನು ಬಲಪಡಿಸಲಿದೆ. ಇದರಿಂದ ತಯಾರಿಕೆ ಮತ್ತು ಇಂಧನ ಕ್ಷೇತ್ರದಲ್ಲಿ ಬೃಹತ್ ಉದ್ಯೋಗದ ಅವಕಾಶಗಳು ಸೃಷ್ಟಿಯಾಗಲಿವೆ. ಕೇಂದ್ರ ಸಂಪುಟ ಈ ಯೋಜನೆಗೆ ಒಟ್ಟು 1,86,400

0: ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ಜರುಗುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರ್ಮಾಲಾ ಯೋಜನೆ ಕುರಿತಾದಂತಹ ಒಂದು ವರದಿ ಇದೀಗ ಮೂಡಿಬರಲಿದೆ. ಭಾರತದ ಸುದೀರ್ಘ ಕರಾವಳಿ ತೀರವನ್ನು ದೇಶದ ಆರ್ಥಿಕ ಪ್ರಗತಿಯ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಉದ್ದೇಶದಿಂದ 2015 ಚಾಲನೆ ನೀಡಲಾದಂತಹ ಸಾಗರ್ಮಾಲಾ ಯೋಜನೆಯು ಬಂದರುಗಳನ್ನು ಉತ್ಪಾದನಾ ಕೇಂದ್ರಗಳು ಮಾರುಕಟ್ಟೆ ಮತ್ತು ಸಾರ್ವಜನಿಕರೊಂದಿಗೆ ಯಶಸ್ವಿಯಾಗಿ ಸಂಪರ್ಕಿಸುತ್ತದೆ. ಬಂದರುಗಳ ಆಧುನೀಕರಣ, ಸುಸಜ್ಜಿತ ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು ಆಧಾರಿತ ಕೈಗಾರೀಕರಣ, ಕರಾವಳಿ ಸಮುದಾಯಗಳ ಅಭಿವೃದ್ಧಿ ಮತ್ತು ಕರಾವಳಿ ಹಡಗು ಸಾರಿಗೆ ಮತ್ತು ಒಳನಾಡು ಜಲಮಾರ್ಗಗಳ ಬಳಕೆ, ಈ 5 ಪ್ರಮುಖ ಸ್ತಂಭಗಳ ಆಧಾರದ ಮೇಲೆ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಸಾಗರ್ಮಾಲಾ ಯೋಜನೆಯಡಿ ಇದುವರೆಗೆ 6.06 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 845 ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು, ಈ ಪೈಕಿ 315 ಯೋಜನೆಗಳು ಈಗಾಗಲೇ ಯಶಸ್ವಿಯಾಗಿ ಪೂರ್ಣಗೊಂಡಿವೆ. ಯೋಜನೆಯ ಪರಿಣಾಮವಾಗಿ ಪ್ರಮುಖ ಬಂದರುಗಳಲ್ಲಿ ಹಡಗುಗಳ ತಂಗುವಿಕೆ ಮತ್ತು ನಿರ್ವಹಣಾ ಅವಧಿಯು 2014 ಇದ್ದಂತಹ 96 ಗಂಟೆಗಳಿಂದ 2025 ವೇಳೆಗೆ ಸುಮಾರು 49 ಗಂಟೆಗಳಿಗೆ ಗಮನಾರ್ಹವಾಗಿ ಇಳಿಕೆಯಾಗಿದೆ. ಪ್ರಸ್ತುತ ಜಾಗತಿಕ ಮಟ್ಟದ ಅಗ್ರ 100 ಬಂದರುಗಳ ಪಟ್ಟಿಯಲ್ಲಿ ಭಾರತದ 9 ಬಂದರುಗಳು ಸ್ಥಾನವನ್ನು ಪಡೆದುಕೊಂಡಿದ್ದು, ಕರಾವಳಿ ಸರಕು ಸಾರಿಗೆಯಲ್ಲಿಯೂ ಬೃಹತ್ ಪ್ರಗತಿಯನ್ನು ಕಂಡುಬಂದಿದೆ. ಭಾರತ ಮತ್ತು ಕೆನಡಾ ನಡುವಿನ ಮುಂದಿನ ಸುತ್ತಿನ ವ್ಯಾಪಾರ ಮಾತುಕತೆಗಳು 5 ಅಕ್ಟೋಬರ್ ಪುನರಾರಂಭಗೊಳ್ಳಲಿವೆ. ವರ್ಷದ ಅಂತ್ಯದೊಳಗೆ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸುವ ನಿಟ್ಟಿನಲ್ಲಿ ಎರಡೂ ದೇಶಗಳು ಮಾತುಕತೆಗಳನ್ನು ತ್ವರಿತಗೊಳಿಸುತ್ತಿವೆ ಎಂದು ಕೆನಡಾದ ಅಂತಾರಾಷ್ಟೀಯ ವ್ಯಾಪಾರ ಸಚಿವ ಮನಿಂದರ್ ಸಿಧು ತಿಳಿಸಿದ್ದಾರೆ. ಅಮೆರಿಕದ ಮಿಲ್ವಾಕಿಯಲ್ಲಿ ನಡೆದಂತಹ G20 ವ್ಯಾಪಾರ ಸಚಿವರ ಸಭೆಯ ಹಿನ್ನೆಲೆಯಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಸಿಧು ಭೇಟಿಯಾಗಿ ಮಾತುಕತೆ ನಡೆಸಿದ್ದರು. ಮುಂಬೈನಲ್ಲಿ 4ನೇ ಸುತ್ತಿನ ಮಾತುಕತೆ ಪೂರ್ಣಗೊಂಡ ಬಳಿಕ 5 ಅಕ್ಟೋಬರ್ ಮುಂದಿನ ಸುತ್ತು ಆರಂಭವಾಗಲಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಅವರು ತಿಳಿಸಿದ್ದಾರೆ. ಪ್ರಸ್ತುತ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರ $30 ಶತಕೋಟಿಗಿಂತ ಹೆಚ್ಚಿದ್ದು, 2030 ವೇಳೆಗೆ ಇದನ್ನು $70 ಶತಕೋಟಿಗೆ ಹೆಚ್ಚಿಸುವ ಗುರಿಯನ್ನು ಹೊಂದಲಾಗಿದೆ. ಈ ನಡುವೆ ಈ ತಿಂಗಳು ಸುಮಾರು 300 ಪ್ರತಿನಿಧಿಗಳನ್ನು ಒಳಗೊಂಡಂತಹ ಕೆನಡಾದ ವ್ಯಾಪಾರ ನಿಯೋಗ ಭಾರತಕ್ಕೆ ಭೇಟಿ ನೀಡಲಿದೆ. ಖನಿಜ ಸಂಪನ್ಮೂಲ, ಇಂಧನ, ಕೃಷಿ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಹಭಾಗಿತ್ವ ಮತ್ತು ಹೂಡಿಕೆ ಅವಕಾಶಗಳನ್ನು ಅನ್ವೇಷಿಸುವುದು ನಿಯೋಗದ ಉದ್ದೇಶವಾಗಿದೆ. ಜಪಾನ್ನಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ ಗೇಮ್ಸ್ನ ಮಹಿಳಾ ರಿಕರ್ವ್ ವೈಯಕ್ತಿಕ ಬಿಲ್ಲುಗಾರಿಕೆಯ ಸ್ಪರ್ಧೆಯಲ್ಲಿ ಭಾರತದ ಉದಯೋನ್ಮುಖ ಬಿಲ್ಲುಗಾರ್ತಿ ಕುಂಕುಮ್ ಮೊಹದ್ ಅಚ್ಚರಿಯ ಪ್ರದರ್ಶನವನ್ನು ನೀಡಿದ್ದು, ಇಂದು ನಡೆದಂತಹ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ವಿಶ್ವ ಚಾಂಪಿಯನ್ ಮತ್ತು ಟೋಕಿಯೋ ಒಲಿಂಪಿಕ್ಸ್ ಚಿನ್ನದ ಪದಕ ವಿಜೇತೆ ದಕ್ಷಿಣ ಕೊರಿಯಾದ ಕಾಂಗ್ ಚಿಯಂಗ್ ಅವರನ್ನು 6-4 ಅಂತರದಿಂದ ಮಣಿಸಿ ಸೆಮಿಫೈನಲ್ಗೆ ಪ್ರವೇಶ ಪಡೆದಿದ್ದಾರೆ. ಶ್ರೇಯಾಂಕ ಸುತ್ತಿನಲ್ಲಿ ಅಗ್ರಸ್ಥಾನದಲ್ಲಿದ್ದಂತಹ ಕಾಂಗ್ ಅವರು ಪದಕ ಗೆಲ್ಲುವ ನೆಚ್ಚಿನ ಸ್ಪರ್ಧಿಯಾಗಿದ್ದರು. ಭಾರತದ ಕುಂಕುಮ್ ಈ ಅಗ್ರ ಶ್ರೇಯಾಂಕಿತ ಆಟಗಾರ್ತಿಯ ವಿರುದ್ಧ ಉತ್ತಮ ಮಾನಸಿಕ ಸ್ಥಿರತೆ ಕಾಯ್ದುಕೊಂಡು ಅದ್ಭುತ ಪ್ರದರ್ಶನವನ್ನು ನೀಡಿದರು. ಜಾಗತಿಕ ತೋಟಗಾರಿಕಾ ಕೇಂದ್ರವು ತೋಟಗಾರಿಕಾ ಕ್ಷೇತ್ರವನ್ನು ಬಲಪಡಿಸುವುದರ ಜೊತೆಗೆ ಆಂಧ್ರಪ್ರದೇಶದ ರಾಯಲ್ಸೀಮಾ ಪ್ರದೇಶದ ರೈತರಿಗೆ ಉತ್ತಮ ಅವಕಾಶಗಳನ್ನು ಸೃಷ್ಟಿಸಲಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ವ್ಯಾಪಾರದಲ್ಲಿನ ಅಸಾಧಾರಣ ಬೆಳವಣಿಗೆಗಳ ತಡೆಗೆ WTO ನಿಯಮಗಳ ಪಾಲನೆಗೆ ಭಾರತ ಕರೆ. ವೈದ್ಯಕೀಯ ಕ್ಷೇತ್ರಕ್ಕೆ ರೋಬೋಟಿಕ್ಸ್, AI ಮತ್ತು ನ್ಯಾನೋ ವಿಜ್ಞಾನ ದಿಕ್ಸೂಚಿ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. G7 ರಾಷ್ಟ್ರಗಳಿಂದ 100 ದಶಲಕ್ಷ ಬ್ಯಾರೆಲ್ ತೈಲ ಬಿಡುಗಡೆಗೆ ನಿರ್ಧಾರ. ಭಾರತ ಸರ್ಕಾರದಿಂದ ಅನುಮೋದಿತ ಹಸಿರು ಇಂಧನ ಕಾರಿಡಾರ್ ಕುರಿತು ವಿಶ್ವಸಂಸ್ಥೆ ಶ್ಲಾಘನೆ. ಏಷ್ಯನ್ ಗೇಮ್ಸ್ ಮಹಿಳಾ ರಿಕರ್ವ್ ಬಿಲ್ಲುಗಾರಿಕೆ ಸ್ಪರ್ಧೆ ವಿಶ್ವ ಚಾಂಪಿಯನ್ ಆಟಗಾರ್ತಿಯನ್ನು ಮಣಿಸಿ ಸೆಮಿಫೈನಲ್ ಪ್ರವೇಶಿಸಿದ ಕುಂಕುಮ್ ಮೊಹೋತ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

0: ¿Qué?
1: ಎಲ್ಐಸಿಯ ನವ್ ಜೀವನ್ ಶ್ರೀ ಏಕ ಪ್ರೀಮಿಯಂ ಯೋಜನೆ 1,000 ವಿಮಾ ಮೊತ್ತಕ್ಕೆ 85 ರೂಪಾಯಿಗಳ ಖಾತ್ರಿಯ ಸೇರ್ಪಡೆಗಳನ್ನು ಮತ್ತು ಅಸ್ತಿತ್ವದಲ್ಲಿರುವ ಪಾಲಿಸಿದಾರರಿಗೆ ಆಕರ್ಷಕ ರಿಯಾಯಿತಿಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. www.licindia.in ಗೆ ಭೇಟಿ ನೀಡಿ.
2: ನಮಸ್ತೆ, ಶುಭೋದಯ. ಮತ್ತೊಮ್ಮೆ ಎಲ್ಲ ಆತ್ಮೀಯ ಕೇಳಿಗರಿಗೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ಇಂದಿನ ಒಂದು ಭಾವಗೀತೆಗಳಲ್ಲಿ ವರ್ಷಾ ಸುರೇಶ್ ಅವರು ಧ್ವನಿಯಾಗಿರುವಂತಹ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಮತ್ತೊಂದು ಗೀತೆಯನ್ನ ಕೇಳುವ ಈ ಸಮಯದಲ್ಲಿ ನಂದಿನಿ ಹೆದ್ದುರ್ಗ ಅವರ ಸಾಹಿತ್ಯ ಮತ್ತು ಉಪಾಸನಾ ಮೋಹನ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಗೀತೆಗಳಿಗೆ ಭಾವ ತುಂಬಿದ ಒಂದು ಗಾಯನವನ್ನು ಮಾಡ್ತಾ ಎಲ್ಲರ ಮನಸ್ಸನ್ನು ಸೆಳೆದಂಥ ಈ ಒಬ್ಬ ಗಾಯಕಿ, ಹಾಗೆ ಚಲನಚಿತ್ರಗಳಲ್ಲೂ ಕೂಡ ಧ್ವನಿ ಅನೇಕ ಗೀತೆಗಳಿಗೆ ಧ್ವನಿಯಾಗಿದ್ದಾರೆ. ಈ ಕೇಳಿ ಮತ್ತೊಂದು ಗೀತೆ, ಸುಬ್ರಾಯ ಚುಕ್ಕಾಡಿ ಅವರ ಸಾಹಿತ್ಯ, ಉಪಾಸನಾ ಮೋಹನ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಇದು ಆಕಾಶವಾಣಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 7:55. ನಮ್ಮ ಈ ದಿನದ ಭಾವಸ್ಪಂದನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದಾಗಿದೆ. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ವರ್ಷ ಸುರೇಶ್ ಅವರು ಧ್ವನಿಯಾಗಿರುವಂತಹ ಗೀತೆ, ಬಿ ಆರ್ ಲಕ್ಷ್ಮಣ್ ರಾವ್ ಅವರ ರಚನೆ, ಉಪಾಸನಾ ಮೋಹನ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

0: ಸಮಯ ಆಗ್ತಿದೆ ಇನ್ನೇನು 8 ಗಂಟೆ. ಈಗ ಕೇಳಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ಆಕಾಶವಾಣಿ ಸಮಾಚಾರ ಪ್ರಭಾತ್ ಕೆ ಸಾಥ್ ಮೈ ಮುಕೇಶ್ ಕುಮಾರ್.

ನಮಸ್ತೆ, ಶುಭೋದಯ, ಗುಡ್ ಮಾರ್ನಿಂಗ್ ಎಲ್ಲ ಆತ್ಮೀಯ ಕೇಳುಗರಿಗೆ. ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಿರೋದು ನಿಮ್ಮ ಆರ್ಜೆ ಲತಾ. ಹಾಗೆ ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇಂದಿನ ವಿಶೇಷತೆಗಳ ಬಗ್ಗೆ ಮಾತಾಡ್ತಾ ಸಾಗಬಹುದು. ಮೊದಲಿಗೆ ಕೇಳಿ ಚಲುವಿನ ಚಿತ್ತಾರ ಚಿತ್ರದಿಂದ ಈ ಒಂದು ಗೀತೆ. ಕುನಾಲ್ ಗಂಜವಾಲ, ಶ್ರೇಯಾ ಘೋಷಾಲ್, ಸ್ಟೀಫನ್ ಅವರ ಗಾಯನ, ಎಸ್ ನಾರಾಯಣ್ ಅವರ ಸಾಹಿತ್ಯ, ಮನೋಮೂರ್ತಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಇನ್ನು ಈ ದಿನ ಅಕ್ಟೋಬರ್ 3 ಪ್ರತಿ ವರ್ಷ ರಾಷ್ಟ್ರೀಯ ನೋ ಶುಗರ್ ಡೇ ಅಂಥೇಳಿ ಆಚರಣೆ ಮಾಡಲಾಗುತ್ತೆ. ನಮ್ಮ ದಿನನಿತ್ಯದ ಆಹಾರದಲ್ಲಿ ಸಂಸ್ಕರಣೆ ಮಾಡಿದಂತಹ ಸಕ್ಕರೆನ ಸಂಪೂರ್ಣವಾಗಿ ತ್ಯಜಿಸೋದು ಅಥವಾ ಕಡಿಮೆ ಮಾಡಿ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಳೋದಕ್ಕೆ ಒಂದು ರೀತಿಯ ಜಾಗೃತಿಯನ್ನು ಮೂಡಿಸುವ ದಿನ ಇದು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಮ್ಮ ಒಂದು ಆಹಾರದಲ್ಲಿ ಏನಾದರೂ ಸಕ್ಕರೆಯ ಪ್ರಮಾಣ ಜಾಸ್ತಿ ಆಯ್ತಂತ ಹೇಳಿದ್ರೆ ಅನಾರೋಗ್ಯಕ್ಕೆ ತುತ್ತಾಗಬೇಕಾಗತ್ತೆ. ಅಂತಹ ಕೆಲವೊಂದು ಕಾಯಿಲೆಗಳು ಯಾವುದು ಅಂತ ಹೇಳಿದ್ರೆ ಫ್ಯಾಟಿ ಲಿವರ್ ಕಾಯಿಲೆ ಆಗಿರ್ಬೋದು ಅಥವಾ BP ಆಗಿರ್ಬೋದು, ಇನ್ನು ಶುಗರ್ ಅನ್ನೋದು ಆಗಿರ್ಬೋದು, ಹಲ್ಲಿನ ಸಮಸ್ಯೆಗಳು, ಆಯಾಸ, ಮತ್ತು ನಮ್ಮ ಏನಿದೆ ನಮ್ಮ ಭಾವನೆಗಳು ಬದಲಾವಣೆ ಆಗೋದು ಕೂಡ ಶುಗರ್ ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಅತಿಯಾದ ಸಕ್ಕರೆಯ ಸೇವನೆಯಿಂದ ಟೈಪ್ 2 ಮಧುಮೇಹ ಕೂಡ, ತೂಕ ಹೆಚ್ಚಳ, ಹಾಗೆ ಬೊಜ್ಜು, ಇನ್ನು ಹೃದಯಕ್ಕೆ ಸಂಬಂಧಿಸಿದಂಥ ಕಾಯಿಲೆ ಕೂಡ ಬರುವಂತಹ ಸಾಧ್ಯತೆಗಳಿರುತ್ತೆ. ಈ ಒಂದು ದಿಶೆಯಲ್ಲಿ ಪ್ರತಿ ವರ್ಷ ಸಕ್ಕರೆಯನ್ನು ತ್ಯಜಿಸಿ ಅಥವಾ ಕಡಿಮೆ ಬಳಸಿ ಅಂತ ಹೇಳಿಬಿಟ್ಟು ಒಂದು ಜಾಗೃತಿಯನ್ನು ಮೂಡಿಸುವಂತಹ ಈ ದಿನವನ್ನು ಸಕ್ಕರೆಗೆ ಮೀಸಲಿಡಲಾಗಿದೆ. ಈಗ ಕೇಳಿ ಉಪೇಂದ್ರ ಮತ್ತೆ ಬಾ ಚಿತ್ರದಿಂದ ಹೇಮಂತ್, ಶಮಿತಾ ಮಲ್ನಾಡ್, ಶಿಲ್ಪಾ ಮಧುಸೂದನ್ ಅವರ ಗಾಯನದಲ್ಲಿ ಇರುವಂತಹ ಗೀತೆ, ವಿ ಶ್ರೀಧರ್ ಸಂಭ್ರಮ್ ಮತ್ತು ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ.

ಚೈತ್ರದ ಚಂದ್ರಮ್ಮ ಚಿತ್ರದಿಂದ ನರೇಶ್ ಅಯ್ಯರ್ ಮತ್ತು ಶ್ರೇಯಾ ಘೋಷಾಲ್ ಅವರ ಗಾಯನ, ಎಸ್ ನಾರಾಯಣ್ ಅವರ ಸಂಗೀತ ಮತ್ತು ಸಾಹಿತ್ಯವಿದ್ದಂಥ ಗೀತೆ ಇದಾಗಿತ್ತು. ಇನ್ನು ಈ ದಿನ ವಿಶ್ವ ಮದ್ಯಪಾನ ನಿಷೇಧ ದಿನ ಅಂತೇಳಿ ಕೂಡ ಆಚರಣೆ ಮಾಡಲಾಗುತ್ತೆ. ಮದ್ಯಪಾನ ಮತ್ತು ಇತರ ಅಭ್ಯಾಸಗಳಿಂದ ದೂರ ಇರೋದ್ರ ಬಗ್ಗೆ ಮತ್ತು ಆಲ್ಕೋಹಾಲ್ ಸೇವನೆಯಿಂದ ಆರೋಗ್ಯದ ಮೇಲಾಗುವಂಥ ಒಂದು ಕೆಟ್ಟ ಪರಿಣಾಮಗಳನ್ನ ಕುರಿತು ಒಂದು ರೀತಿಯ ಜಾಗೃತಿಯನ್ನು ಮೂಡಿಸುವಂತಹ ದಿನ ಇದು. ಅಂತಾರಾಷ್ಟ್ರೀಯ ದಿನವನ್ನಾಗಿ ಈ ದಿನವನ್ನು ವಿಶ್ವ ಮದ್ಯಪಾನ ನಿಷೇಧ ದಿನವಾಗಿ ಆಚರಣೆ ಮಾಡಲಾಗುತ್ತೆ. ಇನ್ನು ಈ ಮದ್ಯಪಾನ ಮಾಡೋದ್ರಿಂದ ಮನುಷ್ಯನ ಆರೋಗ್ಯದ ಮೇಲೆ ಪ್ರಭಾವ ಬೀರುವಂತಹ ಕೆಲವೊಂದು ಕಾಯಿಲೆಗಳು ಅಂತ ಹೇಳಬೇಕಂದ್ರೆ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಕೂಡ ಆಗ್ಬೋದು, ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ಕಾಣಿಸ್ಕೊಳ್ಬಹುದು, ಕ್ಯಾನ್ಸರ್ಗೂ ಕೂಡ ಇದು ದಾರಿ ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ಜಠರ ಮತ್ತು ಜೀರ್ಣಾಂಗ ವ್ಯೂಹದ ಸಮಸ್ಯೆಗಳಾಗಿರ್ಬೋದು, ಇನ್ನು ನರಮಂಡಲದ ಹಾನಿಗೂ ಕೂಡ ಕಾರಣ ಆಗುತ್ತೆ ಮದ್ಯಪಾನ ಅನ್ನೋದು. ಮಾನಸಿಕ ಆರೋಗ್ಯದ ಮೇಲೂ ಕೂಡ ಇದು ಒಂದು ರೀತಿಯ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಖಿನ್ನತೆ ಅಥವಾ ತೀವ್ರ ಆತಂಕ ಈ ರೀತಿಯ ಒಂದು ಕಾಯಿಲೆಗಳಿಗೆ ಇದು ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಈಗ ಕೇಳಿ ಮತ್ತೊಂದು ಗೀತೆ. ಅನುರಾಧ ಭಟ್ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆ ವಿ ಮನೋಹರ್ ಅವರ ಸಾಹಿತ್ಯ, ಸತೀಶ್ ಕುಲಕರ್ಣಿ ಅವರ ಸಂಗೀತ ಸಂಯೋಜನೆ ಇರುವುದು.

0: ಸಮಯ ಆಗ್ತಿದೆ ಇನ್ನೇನು 8:55. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ವಿಷಯ ಪೈಲ್ಸ್ಗೆ ಆಯುರ್ವೇದ ಪರಿಹಾರ. ಭಾಗವಹಿಸುತ್ತಾರೆ ಡಾಕ್ಟರ್ ಮಂಜುನಾಥ್ ಭಟ್, ಶಲ್ಯತಂತ್ರ ವಿಭಾಗ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು.
1: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
2: ನಮಸ್ಕಾರ ಶ್ರೋತೃಗಳೇ, ನಾನು ಡಾಕ್ಟರ್ ಮಂಜುನಾಥ್ ಭಟ್, ಆಯುರ್ವೇದ ಶಲ್ಯತಂತ್ರ ವಿಭಾಗದ ಪಿಜಿ ಸ್ಕಾಲರ್. ನಾವು ಇವತ್ತಿನ ದಿನ ಬಹಳಷ್ಟು ಜನ ವಿವಿಧ ಹಂತದಲ್ಲಿ ಅನುಭವಿಸುತ್ತಿರುವ, ಆದರೆ ಕೆಲವರು ಮಾತ್ರ ಮುಕ್ತವಾಗಿ ಚರ್ಚಿಸಲು ಇಷ್ಟಪಡುವಂತಹ ಮತ್ತು ಹಿಂದಿನಿಂದಲೂ ಕಾಳಜಿ ವಹಿಸದೇ ಇದ್ದರೆ ಟ್ರೀಟ್ಮೆಂಟ್ಗೆ ಕ್ಲಿಷ್ಟಕರವಾದ ಕಾಯಿಲೆ, ಅದು ಪೈಲ್ಸ್ ಅಥವಾ ವೈದ್ಯ ವಾಂಗ್ಮಯದಲ್ಲಿ ಹೆಮರಾಯ್ಡ್ಸ್ ಅನ್ನೋ ಕಾಯಿಲೆ ಬಗ್ಗೆ ಚರ್ಚಿಸೋಣ. ಹಾಗಿದ್ರೆ ಈ ಪೈಲ್ಸ್ ಅಂದ್ರೆ ಏನು? ಗುದಮಾರ್ಗದಲ್ಲಿರುವಂತಹ

0: ಹೇರಳವಾದ ರಕ್ತನಾಳಗಳು ಮತ್ತು ಅದರ ಇನ್ನರ್ ಲೈನಿಂಗ್ ಏನಿದೆಯೋ ಅದು ಊದಿಕೊಳ್ಳುವಂಥದ್ದು. ಶ್ರೋತೃಗಳೇ ಗಮನಿಸಿರ್ತೀರಿ, ಕಾಲಿನಲ್ಲಿ ಈ ವೆರಿಕೋಸ್ ವೇನ್ಸ್ ಅಂತ ಆಗುತ್ತೆ, ಅದೇ ತರ ಗುದಮಾರ್ಗದಲ್ಲಿ ಆಗುವುದನ್ನ ನಾವು ಪೈಲ್ಸ್ ಅಂತ ಕರಿತೇವೆ. ಇದು ಎರಡು ವಿಧದಲ್ಲಿ ಆಗುತ್ತೆ. ಮೊದಲನೇದು ಇಂಟರ್ನಲ್ ಪೈಲ್ಸ್, ಬರೀ ಲಕ್ಷಣಗಳನ್ನು ಉತ್ಪತ್ತಿ ಮಾಡುವಂಥದ್ದು, ಮತ್ತು ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅಂದ್ರೆ ಗುದಮಾರ್ಗದಲ್ಲಿ ಬ್ಲೀಡಿಂಗ್ ಒಟ್ಟಿಗೆ ನೋವು ಹಾಗೂ ಊತ ಕಂಡು ಬರುವಂತದ್ದು. ಇನ್ನು ಈ ಪೈಲ್ಸ್ ಯಾಕಾಗುತ್ತೆ ಅಂತ ಕೇಳಿದ್ರೆ, ಈ ಗುದಮಾರ್ಗದ ರಕ್ತನಾಳಗಳ ಮೇಲೆ ಬೀಳುವಂತಹ ಎಕ್ಸ್ಟ್ರಾ ಪ್ರೆಷರ್ ಆಗುವಂತಹ ಎಲ್ಲಾ ಕಾರಣಗಳು ಈ ಪೈಲ್ಸ್ಗೆ ಕಾರಣವಾಗುತ್ತೆ. ಮುಖ್ಯವಾಗಿ ನಮ್ಮ ಆಹಾರ ಮತ್ತು ನಮ್ಮ ದಿನಚರ್ಯೆ ಇದಕ್ಕೆ ಮುಖ್ಯವಾದ ಕಾರಣ ಆಗಿದೆ. ಆಹಾರದಲ್ಲಿ ಫೈಬರ್ ಅಂಶ ಕಡಿಮೆ ಆಗಿರುವಂತದ್ದು, ಅತಿ ಹೆಚ್ಚು ಖಾರ ಸ್ಪೈಸಿ ಆಹಾರ ಸೇವನೆ ಮಾಡುವಂತದ್ದು, ಇನ್ನು ಹೊಟ್ಟೆ ಒಣಗಿಸುವಂತಹ ಆಹಾರ ಸೇವನೆ ಮಾಡುವಂತದ್ದು, ಇನ್ನು ನಮ್ಮ ದಿನಚರ್ಯೆಗೆ ಬಂದರೆ ತುಂಬಾ ಹೊತ್ತು ಕೂತು ಕೆಲಸ ಮಾಡುವಂತದ್ದು, ಎಕ್ಸರ್ಸೈಸಿನ ಕೊರತೆ, ಮತ್ತು ರಾಂಗ್ ಟಾಯ್ಲೆಟಿಂಗ್ ಅಭ್ಯಾಸ ಅಂದ್ರೆ ಟಾಯ್ಲೆಟಿನಲ್ಲಿ ತುಂಬಾ ಹೊತ್ತು ಸ್ಪೆಂಡ್ ಮಾಡುವಂತದ್ದು, ಜೊತೆಗೆ ಮೊಬೈಲ್ ಬಳಕೆಯು ಕೂಡ ಇವತ್ತಿನ ದಿನದಲ್ಲಿ ಈ ಫೈಲ್ಸಿನ ಕಾರಣಗಳಾಗಿದೆ. ಇನ್ನು ಈ ಫೈಲ್ಸ್ ಅಥವಾ ಮೂಲ ವ್ಯಾಧಿಯ ಲಕ್ಷಣಗಳೇನು ಡಾಕ್ಟ್ರೆ ಅಂತ ಕೇಳಿದ್ರೆ, ಇದರಲ್ಲಿ ರಕ್ತಸ್ರಾವ ಆಗುವಂತದ್ದು ಮುಖ್ಯ ಲಕ್ಷಣ ಆಗಿರುತ್ತೆ. ಸಾಮಾನ್ಯವಾಗಿ ಶ್ರೋತೃಗಳೇ, ಈ ರಕ್ತಸ್ರಾವ ಮೋಷನ್ ಒಟ್ಟಿಗೆ ಅಥವಾ ಮೋಷನ್ ಆದ ಮೇಲೆ ಹುಂಡು ಉಂಡಾಗಿ ಆಗುವಂತದ್ದು ಇದರ ಲಕ್ಷಣ ಆಗಿರುತ್ತೆ. ಜೊತೆಗೆ ಗುದಮಾರ್ಗದಲ್ಲಿ ಊತ ಆಗುವಂತದ್ದು, ತುರಿಕೆ, ತುಂಬಾ ದಿನದ ಮಲಬದ್ಧತೆ ಅಥವಾ ಮಲಬದ್ಧತೆ ಫಾಲೋಡ್ ಬೈ ಡೈರಿಯಾ ಅಂದ್ರೆ ಮೋಷನ್ ತೆಳ್ಳಗೆ ಹೋಗುವಂತದ್ದು ಕೂಡ ಪೈಲ್ಸಿನ ಲಕ್ಷಣ ಆಗಿರುತ್ತೆ. ಇನ್ನು ಈ ಪೈಲ್ಸಿನ ಟ್ರೀಟ್ಮೆಂಟ್ ಏನು ಅಂತ ನಾವು ಚರ್ಚಿಸಿದರೆ, ಮುಖ್ಯವಾಗಿ ಮೊದಲನೇ ಹಂತದಲ್ಲಿ ನಮ್ಮ ಆಹಾರ ಪದ್ಧತಿಯನ್ನ ಸರಿಯಾಗಿಸಿಕೊಂಡ್ರೆ ಪೈಲ್ಸ್ ಅನ್ನ ಚಿಕಿತ್ಸೆ ಕೊಡಬಹುದು. ಫೈಬರ್ ರಿಚ್ ಆಹಾರವನ್ನ ಸೇವನೆ ಮಾಡುವಂತದ್ದು, ನೀರು ಚೆನ್ನಾಗಿ ಕುಡಿಯುವಂತದ್ದು, ಈ 2+2+2 ಫಾರ್ಮುಲಾವನ್ನ ಯೂಸ್ ಮಾಡಬಹುದು. ವಾರದಲ್ಲಿ ಎರಡು ದಿನ ಈಸಬ್ ಗೋಲು ಕುಡಿಯುವಂತದ್ದು, ಎರಡು ದಿನ ಡಯಾಬಿಟಿಸ್ ಇಲ್ಲದೆ ಇರುವಂತವರು ಕಬ್ಬಿನ ಹಾಲನ್ನ ಸೇವನೆ ಮಾಡುವಂತದ್ದು, ಇನ್ನು ಎರಡು ದಿನ ಅಳಲೆಕಾಯಿ ಕಷಾಯವನ್ನ ಮಾಡಿ ಕುಡಿಯುವಂತದ್ದನ್ನ ಮಾಡಿದರೆ, ಜೊತೆಗೆ ಹಸಿರು ತರಕಾರಿಗಳು ಅದರಲ್ಲೂ ಬಸಳೆ, ಹರಿವೆ ಸೊಪ್ಪು ಮುಂತಾದ ಆಹಾರಗಳನ್ನು ಸ್ಪೆಷಲಿ ಪಲ್ಯ ಮಾಡಿಬಿಟ್ಟು ರಾತ್ರಿ ಸೇವನೆ ಮಾಡುವಂತದ್ದು ತುಂಬಾ ಒಳ್ಳೆಯದು. ಜೊತೆಗೆ ಬ್ಲೀಡಿಂಗ್ ಆದಲ್ಲಿ ಈ ಮುಟ್ಟಿದರ ಮುನಿ ಮೈಮೋಸಾ ಪುಡಿಕ ಅಂತ ನಾವು ಏನ್ ಹೇಳ್ತೀವೋ ಅದರ ತಂಬುಳಿ ಮಾಡಿ ಆಹಾರದಲ್ಲಿ ಸೇವನೆ ಮಾಡುವಂತದ್ದು ತುಂಬಾ ಒಳ್ಳೆಯ ಟ್ರೀಟ್ಮೆಂಟ್ ಆಗಿರುತ್ತೆ. ಜೊತೆಗೆ ಆಯುರ್ವೇದದಲ್ಲಿ ಅದಕ್ಕೆ ಇಂಟರ್ನಲ್ ಮೆಡಿಕೇಶನ್ ಆಗಿ ತ್ರಿಫಲಾ ಚೂರ್ಣ, ಕಾಂಕಾಯನವಟಿ ಮುಂತಾದ ಔಷಧಿಗಳು ಲಭ್ಯ ಇದೆ. ಜೊತೆಗೆ ಇದ್ಯಾವುದೂ ಕೆಲಸ ಮಾಡದೇ ಇದ್ದಲ್ಲಿ ಆಯುರ್ವೇದ ಶಾಸ್ತ್ರದಲ್ಲಿ ಶಸ್ತ್ರಚಿಕಿತ್ಸೆಯಾಗಿ ಕ್ಷಾರಸೂತ್ರ, ಅಗ್ನಿಕರ್ಮ ಮುಂತಾದ ಚಿಕಿತ್ಸಾ ಕ್ರಮಗಳು ಅವೈಲೇಬಲ್ ಇರುತ್ತೆ. ಹಾಗಾಗಿ ಈ ಪೈಲ್ಸ್ ಮೂಲವ್ಯಾಧಿ ಕಾಯಿಲೆಯನ್ನ ಸಾಧ್ಯವಾದಷ್ಟು ನಮ್ಮ ಆಹಾರ ಪದ್ಧತಿಯಿಂದಲೇ ಗುಣಮುಖ ಮಾಡಿಕೊಳ್ಳುವುದು ಒಳ್ಳೆಯದು. ಇನ್ನು ಅದು ಸಾಧ್ಯವಾಗದೇ ಇದ್ದಲ್ಲಿ ಆಯುರ್ವೇದ ಶಾಸ್ತ್ರದಲ್ಲಿ ತುಂಬಾ ಒಳ್ಳೆಯ ಔಷಧಿಗಳು ಹಾಗೂ ಶಸ್ತ್ರಚಿಕಿತ್ಸೆಯು ಕೂಡ ಅವೈಲೇಬಲ್ ಇದೆ ಅಂತ ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ಶ್ರೋತೃಗಳೇ ವಂದನೆಗಳು.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಪೈಲ್ಸ್ ಅಂದರೆ ಮೂಲವ್ಯಾಧಿ ಬಗ್ಗೆ ಮಾಹಿತಿ ನೀಡಿದವರು ಡಾಕ್ಟರ್ ಮಂಜುನಾಥ್ ಭಟ್, ಶಲ್ಯತಂತ್ರ ವಿಭಾಗ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ನಮಸ್ತೆ, ಶುಭೋದಯ, ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ. ಸಖತ್ ಸಾಂಗ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ನಿಮ್ಮ ಇಷ್ಟದ ಗೀತೆಯನ್ನ ಕೇಳೋದಕ್ಕೆ ಈಗಾಗಲೇ ನೀವು ಕೈಯಲ್ಲಿ ಮೊಬೈಲ್ನ ಇಟ್ಕೊಂಡು ಸಂದೇಶವನ್ನು ಕಳಿಸ್ತಿದ್ದೀರಾ ಅಂತೇಳಿ ಗೊತ್ತಾಗ್ತದೆ. ಇನ್ನು ಕೆಲವರು ಕೇಳಿದರು ಕೇಳಿಸ್ಕೊತಾ ಇದ್ದಾರೆ. ನಂಬರ್ ಮತ್ತೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಂಡು ಯಾರು ಇದುವರೆಗೂ ಸಂದೇಶವನ್ನು ಕಳಿಸಿಲ್ಲ, ನಿಮ್ಮ ಇಷ್ಟದ ಗೀತೆ ಯಾವುದು, ಯಾವ ಚಿತ್ರದ್ದು, ನಿಮ್ಮ ಹೆಸರನ್ನ ಕಳಿಸಿದ್ರೆ ಆ ಗೀತೆಯನ್ನು ನಮ್ಮ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು ಈ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ಕೇಳಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013, 9480901013. ಈ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮಿಷ್ಟದಾಗಿದೆ ಯಾವುದು ಅಂತ ಹೇಳಿ ಕೇಳಿ ಬರಲಿ ಬೇಗ. ಈಗ ಕೇಳಿ ಸಾಮ್ರಾಟ್ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಅವರ ಗಾಯನ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಇರುವಂಥ ಗೀತೆ.

ಉಪೇಂದ್ರ ಅವರು ಸಂದೇಶನ ಕಳಿಸಿದ್ದಾರೆ, ಹಾಗೆ ಎಚ್ ಎಂ ಮಂಜುಳಾ ಗಿರೀಶ್ ದಾವಣಗೆರೆಯಿಂದ ಸಂದೇಶನ ಕಳಿಸಿದ್ರಿ. ಸಂದೇಶನ ಕಳಿಸಿದ್ದಾರೆ ಅಮೃತ, ಹೌದು ಯಶಸ್ವಿನಿ, ಕುಸುಮ, ಕಿರಣ್ ಬೆಲ್ಗೂರಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಅವರು, ಹಾಗೆ ಯೋಗ ನರಸಿಂಹಮೂರ್ತಿ ಅವರು ಬೆಂಗಳೂರು ಪೀಣ್ಯ ಸೆಕೆಂಡ್ ಸ್ಟೇಜಿಂದ ಸಂದೇಶನ ಕಳಿಸಿದ್ದಾರೆ, ಗಣೇಶ್ ಸಾಗರಿಂದ ಹಾಗೆ ಸಂದೇಶನ ಕಳಿಸಿದ್ದಾರೆ, ಸೌಮ್ಯ, ಕೃತಿಕಾ, ಗುರುಪ್ರಸಾದ್ ಬೆಂಗಳೂರಿಂದ, ಡಾಕ್ಟರ್ ಅನಂತಕುಮಾರ್ ಅರಸು ಕಡಬಗೇರಿಯಿಂದ ಸಂದೇಶನ ಕಳಿಸಿದ್ದಾರೆ, ಮತ್ತು ಸಂದೇಶನ ಕಳಿಸಿದ್ದಾರೆ ನಳಿನಾ ಮತ್ತು ಮೋಹನ ಅರಿಶಿನ ಕುಂಟೆಯಿಂದ, ಸತೀಶ್ ಎನ್ಎಚ್ ನಗರ್ ಕಿರೀಡ್ ಇಂದ ಸಂದೇಶನ ಕಳಿಸಿದ್ದಾರೆ, ಹಾಗೆ ವಾಮದೇವ ಪೂಜಾರ್ ಅವರು ಸಂದೇಶನ ಕಳಿಸಿದ್ದಾರೆ, ಸಾಂಗ್ಲಿ ಜಿಲ್ಲೆ ಜತ್ತನಿಂದ ಅಲ್ತಾಫ್ ಹುಜ್ರೆ ಅವರ ಕುಟುಂಬದವರು ಸಂದೇಶನ ಕಳಿಸಿದ್ದಾರೆ, ಹಾಗೆ ಸಂದೇಶನ ಕಳಿಸಿದ್ದಾರೆ ವಿನಯ್ ಮತ್ತು ಸವಿತಾ ಅವರ ಕುಟುಂಬದವರು, ಮಂಡಿಕಲ್ ಕೃಪಾ ಉಮೇಶ್, ಹಾಗೆ ಸುಧಾ, ಜಯಶ್ರೀ, ಸುನೀಲ್ ರಾಜಾಜಿನಗರಿಂದ ಸಂದೇಶನ ಕಳಿಸಿದ್ದಾರೆ, ನಂಬರ್ ಎಂಡಿಂಗ್ ವಿತ್ 53860 ಪವನ್, ರಾಹುಲ್, ಲಿಖಿತ, ಬೋಪಾ ವೆಂಕಟೇಶ್ ಅವರು ಸಂದೇಶನ ಕಳಿಸಿದ್ದಾರೆ, ಹಾಗೆ ಕಿಶನ್ ರೋಷನ್ ಅವರು ಸಂದೇಶನ ಕಳಿಸಿದ್ದಾರೆ, ನಂಬರ್ ಎಂಡಿಂಗ್ ವಿತ್ 96959 ಅವರು ಕೂಡ ಸಂದೇಶನ ಕಳಿಸಿದ್ದಾರೆ, ಪ್ರಸಾದ್ ಕೆಸರಮಡು ತುಮಕೂರಿಂದ ಸಂದೇಶನ ಕಳಿಸಿದ್ರೆ, ಇನ್ನು ಹರೀಶ್ ಮಲ್ಲೇಶ್ವರ ಇಂದ ಸಂದೇಶನ ಕಳಿಸಿದ್ದಾರೆ, ತೀರ್ಥೇಶ್ ಚನ್ನಪಟ್ಟಣಿಂದ, ಹಾಗೆ ನಂಬರ್ ಎಂಡಿಂಗ್ ವಿತ್ 64881 ನಂಬರ್ ಎಂಡಿಂಗ್ ವಿತ್ 36351 ಅವರು ಕೂಡ ಸಂದೇಶನ ಕಳಿಸಿದ್ದಾರೆ, ಸುಜಾತ ಆರ್, ಗಣೇಶ್, ಲಿಖಿತ, ಯತೀಶ್, ಅಜಯ್ ಮತ್ತು ಕುಟುಂಬದವರು ಸಂದೇಶನ ಕಳಿಸಿದ್ದಾರೆ, ಹಿತೇಂದ್ರ ದಾಸ್, ಅರುಣಾ ಮೈತ್ರಿ ಪೋಸ್ಟ್ ಆಫೀಸ್ ರೋಡ್, ಜೆ ಸಿ ನಗರಿಂದ ಸಂದೇಶನ ಕಳಿಸಿದ್ದಾರೆ, ಹಾಗೆ ಸಂದೇಶನ ಕಳಿಸಿದ್ದಾರೆ ಅನಂತಮೂರ್ತಿ ಶೃಂಗೇರಿಯಿಂದ, ಎಲ್ಲರ ಸಂದೇಶಗಳಿಗೆ ಧನ್ಯವಾದ. ಹಾಗೆ ಈಗ ಕೇಳಿ ಸನಾದಿ ಅಪ್ಪಣ್ಣ ಚಿತ್ರದಿಂದ ಎಸ್ ಜಾನಕಿ ಮತ್ತು ಉಡುಪಿ ಜೈರಾಮ್ ಅವರ ಗಾಯನದಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಚಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಈಗ ಕೇಳಿ ಚಂಡ ಚಿತ್ರದಿಂದ ಶ್ಯಾನ್ ಮತ್ತು ಚಿತ್ರ ಅವರ ಗಾಯನದಲ್ಲಿ ಎಸ್ ನಾರಾಯಣ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗ್ತಿದೆ ಇನ್ನೇನು 9:30. ಕೆಲವೇ ಕ್ಷಣಗಳಲ್ಲಿ ಕೇಳಿ 2026 ಏಷ್ಯನ್ ಗೇಮ್ನ ಅಪ್ಡೇಟ್ಸ್.

ಕಳಿಸಿದ್ದಾರೆ. ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಸಂದೇಶನ ಕಳಿಸಿದರೆ ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಸಂದೇಶನ ಕಳಿಸಿದ್ದಾರೆ. ಫರ್ಹಾನ ಖಾನುಂ ಜೆ ಸಿ ನಗರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶನ ಕಳಿಸಿದ್ದಾರೆ ಲಕ್ಷ್ಮೀಕಾಂತ್, ಯಶಸ್ವಿನಿ, ತೇಜಸ್ ಅವರು ಸಂದೇಶನ ಕಳಿಸಿದ್ದಾರೆ. ಹಾಗೆಯೇ ಸಂದೇಶನ ಕಳಿಸಿದ್ದಾರೆ ರೋಹಿತ್ ವರ್ಧನ್, ಯೋಗೇಶ್ ಎಂ ಸಿ ಮುಕ್ಕಡಹಳ್ಳಿಯಿಂದ ಸಂದೇಶನ ಕಳಿಸಿದ್ದಾರೆ. ಚಂದಾಪುರದಿಂದ ಜಯಲಕ್ಷ್ಮಿ ನಾಗೇಶ್ ಅವರು ಸಂದೇಶನ ಕಳಿಸಿದ್ದಾರೆ. ನಂಬರ್ ಎನಿಂಗ್ ವಿತ್ 88794 ಅವರು ಸಂದೇಶನ ಕಳಿಸಿದ್ದಾರೆ. ಇನ್ನೂ ಅನೇಕ ಸಂದೇಶಗಳು ನಮ್ಮನ್ನು ತಲುಪ್ತಾ ಇವೆ. ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಗೀತೆ ಅಂಜದ ಗಂಡು ಚಿತ್ರದಿಂದ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

ಅನಿರೀಕ್ಷಿತ ಚಿತ್ರದಿಂದ ಕೇಳಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ. ಪ್ರೀತ್ಸೆ ಪ್ರೀತ್ಸೆ ಚಿತ್ರದಿಂದ ಈ ಒಂದು ಗೀತೆ, ಹೇಮಂತ್ ಅವರು ಧ್ವನಿಯಾಗಿರುವಂತಹ ಈ ಗೀತೆ. ಹಂಸಲೀಕಾ ಅವರ ಸಂಗೀತ ಮತ್ತು ಸಾಹಿತ್ಯವಿದೆ.

ಸಮಯ ಆಗ್ತಿದೆ 9:56:36. ನಮ್ಮ ಈ ದಿನದ ಸಖತ್ ಸಾಂಗ್ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದಾಗ್ತಾ ಬಂದು ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ಆಕಸ್ಮಿಕ ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಇರುವಂತಹ ಗೀತೆ.

ನಮಸ್ತೆ, ಶುಭೋದಯ, ಗುಡ್ ಮಾರ್ನಿಂಗ್ ಎಲ್ಲ ಆತ್ಮೀಯ ಕೇಳಿಗರಿಗೆ. ಸಿನಿಚಿಟ್ಟೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಆರ್ಜಿ ಲತಾ ಕೀಟಿ. ಇಂದಿನ ಸಿನಿಚಿಟ್ಟೆಯಲ್ಲಿ ಯಾವ ಕನ್ನಡ ಚಲನಚಿತ್ರರಂಗದ ವಿಷಯವಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ, ಈ ದಿನ ಅಕ್ಟೋಬರ್ 3 ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಪ್ರಸಿದ್ಧ ಹಿನ್ನೆಲೆ ಗಾಯಕ, ಸ್ವತಂತ್ರ ಸಂಗೀತಗಾರ, ತಮ್ಮ ವಿಶಿಷ್ಟ ಗಾಯನ ಶೈಲಿ ಮತ್ತು ಗುಂಗುರು ಕೂದಲಿನ ಶೈಲಿಯಿಂದ ಯುವಜನರ ಮಧ್ಯೆ ಅಪಾರ ಜನಪ್ರಿಯತೆಯನ್ನು ಗಳಿಸಿದಂತಹ ಒಬ್ಬ ಹಿನ್ನೆಲೆ ಗಾಯಕನ ಬಗ್ಗೆ ಮಾತಾಡ್ತಾ ಸಾಕ್ತೀವಿ. ಯಾರು ಅಂತ ಆಮೇಲೆ ಹೇಳ್ತೀನಿ. ಈ ಒಂದು ಗೀತೆನ ಕೇಳಿ.

ಹೌದು, ನಿಮ್ಮ ಸಂದೇಶಕ್ಕೆ ಹೌದು ಅಂತಲೇ ಉತ್ತರವನ್ನು ಕೊಡೋದು. ಯಾಕಂದರೆ ಬಹುತೇಕ ಎಲ್ಲರ ಸಂದೇಶಗಳಲ್ಲಿ ಸಂಚಿತ್ ಹೆಗಡೆ ಅಂತೇಳಿ ಸಂದೇಶನ ಕಳಿಸಿದ್ದೀರಾ. ಸಂದೇಶಕ್ಕೆ ಧನ್ಯವಾದ. ಹಾಗೆ ಈ ದಿನ ಸಂಚಿತ್ ಹೆಗಡೆ ಅವರ ಜನ್ಮದಿನ, ಅವರಿಗೆ ಶುಭಾಶಯಗಳನ್ನ ಮೊದಲಿಗೆ ನಮ್ಮ ವಾಹಿನಿಯಿಂದ ಕೋರ್ತಾ, ಹಾಗೆ ನಮ್ಮ ಕೇಳುಗರ ವತಿಯಿಂದ ಶುಭಾಶಯಗಳನ್ನ ಸಲ್ಲಿಸ್ತಾ ಅವರ ಬಗ್ಗೆ ಮಾತಾಡ್ತಾ ಅವರದೇ ಗೀತೆಗಳನ್ನ ಕೇಳ್ತಾ ಸಾಗ್ಬೋದು. ಸಂಚಿತ್ ಹೆಗಡೆ ಅವರು ಅಕ್ಟೋಬರ್ 3 ಜನಿಸಿ ಬೆಂಗಳೂರಿನಲ್ಲಿ ಜನನವನ್ನು ತಾಳಿದ್ದು. ಅದಾದ ನಂತರ CMR ಕಾಲೇಜ್ನಲ್ಲಿ PUC ಮುಗಿಸ್ತಾರೆ, ಇಂಜಿನಿಯರಿಂಗ್ನ ಸೇರ್ತಾರೆ. ಹಾಗೆ ಸಂಗೀತದಲ್ಲಿ ಹೆಚ್ಚಿನ ಆಸಕ್ತಿ ಇರೋದರಿಂದ ಇಂಜಿನಿಯರಿಂಗ್ನ ಅಲ್ಲಿಗೆ ಬಿಟ್ಟು ಒಂದು ಪದವಿಯನ್ನು ಪಡೆದುಕೊಂಡು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಪಾಪ್ ಮತ್ತು ರಾಕ್ ಶೈಲಿಯ ಸಂಗೀತದಲ್ಲಿ ಪ್ರಾವೀಣ್ಯತೆಯನ್ನ ಹೊಂದಿ ನಮ್ಮೆಲ್ಲರಿಗೂ ಕೂಡ ಒಂದು ಸಂಗೀತದ ಸುದೆಯನ್ನ ಉಣಬಡಿಸ್ತಾ ಸಂಗೀತ ಕ್ಷೇತ್ರದಲ್ಲಿ ಮುಂದುವರಿತಾರೆ. ಈಗ ಕೇಳಿ ಮತ್ತೊಂದು ಗೀತೆ, ತ್ರಿವಿಕ್ರಮ ಚಿತ್ರದಿಂದ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆಗೆ ಸಂಚಿತ್ ಹೆಗಡೆ ಅವರು ಧ್ವನಿಯಾಗಿದ್ದಾರೆ.

ಜೆಂಟಲ್ ಮ್ಯಾನ್ ಚಿತ್ರದಿಂದ ಈ ಒಂದು ಗೀತೆನ ಕೇಳಿದ್ವಿ. ಸಂಚಿತ ಹೆಗಡೆ ಮತ್ತು ಸಿ ಆರ್ ಬಾಬಿ ಅವರು ಈ ಒಂದು ಗೀತೆಯ ಗಾಯನವನ್ನು ಮಾಡಿದರು. ಹಾಗೆ ನಾಗಾರ್ಜುನ್ ಶರ್ಮಾ ಮತ್ತು ಕಿನ್ನಾಲ್ ರಾಜ್ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಸಂಯೋಜನೆ ಈ ಒಂದು ಗೀತೆಗಿತ್ತು. ಇನ್ನು ಸಂಚಿತ ಹೆಗಡೆ ಅವರು ಒಂದು ವಾಹಿನಿಯ ಒಂದು ಏನು ಗಾಯನದ ರಿಯಾಲಿಟಿ ಶೋ ಮೂಲಕ ಸ್ಪರ್ಧೆಯಾಗಿ ಭಾಗವಹಿಸೋದಕ್ಕೆ ಅಂತ ಬಂದವರು. ನಂತರ ಇದಾದ ಮೂಲಕ ಒಂದು ಐಡೆಂಟಿಟಿ ಅನ್ನೋದು ಸಿಕ್ಕ ನಂತರ ಚರಣ್ ರಾಜ್ ಅವರ ಸಂಗೀತ ಸಂಯೋಜನೆಯ ದಳಪತಿ ಚಿತ್ರದಲ್ಲಿ ಗುನುಗುವ ಹಾಡಿನ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಗಾಯಕನಾಗಿ ಪಾದಾರ್ಪಣೆಯನ್ನು ಮಾಡ್ತಾರೆ. ಈಗ ಕೇಳಿ ಮತ್ತೊಂದು ಗೀತೆ. ಅಮರ್ ಚಿತ್ರದಿಂದ ಕವಿರಾಜ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಇದೆ.

ಸಂಚಿತ್ ಹೆಗಡೆ ಅವರು ಕನ್ನಡದ ಜೊತೆಗೆ ತಮಿಳು, ತೆಲುಗು, ಹಿಂದಿ ಭಾಷೆಗಳಲ್ಲೂ ಕೂಡ ಗಾಯನವನ್ನು ಮಾಡಿದ್ದಾರೆ. ಸ್ವತಂತ್ರವಾಗಿ ಹಿಂದಿ ಪಾಪ್ ಮತ್ತು ಹಾಡುಗಳ ಜೊತೆಗೆ ದೇಶ ವಿದೇಶಗಳಲ್ಲಿ ಲೈವ್ ಕಾನ್ಸರ್ಟ್ಗಳನ್ನು ಕೂಡ ನೀಡ್ತಾ ಇದ್ದಾರೆ. ಎಲ್ಲರ ಪ್ರೇಕ್ಷಕರ ಮನಸ್ಸನ್ನು ಗೆಲ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಶಾಕುಂತಳೆ ಸಿಕ್ಕಳು ಎಂಬ ಒಂದು ಹಾಡಿಗೆ ಅತ್ಯುತ್ತಮ ಹಿನ್ನೆಲೆ ಗಾಯಕ ವಿಭಾಗದಲ್ಲಿ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಲಭಿಸಿದೆ. ಈಗ ಕೇಳಿ ಮತ್ತೊಂದು ಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಮಣಿಕಾಂತ್ ಕದ್ರಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ, ನಡುವೆ ಅಂತರವಿರಲಿ ಚಿತ್ರದಿಂದ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಮತ್ತೊಮ್ಮೆ ಎಲ್ಲ ಆತ್ಮೀಯ ಕೇಳಿಗರಿಗೂ ಕೂಡ ಈ ದಿನದ ಸಿನಿಚಿಟ್ಟೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ಈ ದಿನ ಅಕ್ಟೋಬರ್ 3 ಮತ್ತೊಬ್ಬ ಕನ್ನಡ ಚಲನಚಿತ್ರರಂಗದ ತಾರೆಯ ಹುಟ್ಟುಹಬ್ಬ ಅಂತಲೇ ಹೇಳ್ಬೋದು. ಕನ್ನಡ ಚಿತ್ರರಂಗದ ಪ್ರಮುಖ ನಟಿ, ಭರತನಾಟ್ಯ ಕಲಾವಿದೆ, ಹಾಗೆ ಮಾಡೆಲ್ ಆಗಿ ಇದ್ದವರು. ಇನ್ನು ಇವರು ಒಂದು ಧಾರಾವಾಹಿಯ ಮೂಲಕ ತಮ್ಮ ಅಭಿನಯವನ್ನು ಎಲ್ಲರಿಗೂ ಕೂಡ ಮನಗೆಲ್ಲುವ ರೀತಿಯಲ್ಲಿ ತೋರಿಸ್ತವರು. ಹಾಗೆಯೇ 2013 ಬುಲ್ಬುಲ್ ಚಿತ್ರದ ಮೂಲಕ ಹಿರಿತೆರೆಗೆ ಪಾದಾರ್ಪಣೆಯನ್ನು ಮಾಡಿದವರು. ಹಾಗೆ ಈ ಚಿತ್ರ ಸೂಪರ್ ಹಿಟ್ ಆಗಿ ದೊಡ್ಡ ಬ್ರೇಕನ್ನು ನೀಡಿದಂತಹ ಚಿತ್ರ ಬೇರೆ ಯಾರೂ ಅಲ್ಲ, ರಚಿತಾ ರಾಮ್ ಅವರ ಹುಟ್ಟುಹಬ್ಬ ಈ ದಿನ. ಅವರಿಗೆ ಶುಭಾಶಯಗಳನ್ನ ಕೋರ್ತಾ ಅವರ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಅವರ ಗೀತೆಗಳನ್ನ ಕೇಳುವಂತಹ ಸಮಯ. ಈಗ ಕೇಳಿ ಬುಲ್ಬುಲ್ ಚಿತ್ರದಿಂದ ಹೇಮಂತ್ ಮತ್ತು ಸೌಮ್ಯ ರಾವ್ ಅವರ ಗಾಯನ, ಕವಿರಾಜ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಭರ್ಜರಿ ಚಿತ್ರದಿಂದ ಈ ಒಂದು ಗೀತೆನ ಕೇಳಿಬ್ರಿ. ಅನುರಾಧ ಭಟ್ ಅವರು ಧ್ವನಿಯಾಗಿದ್ರು ಈ ಗೀತೆಗೆ. ಚೇತನ್ ಕುಮಾರ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇತ್ತು. ಧ್ರುವ ಸರ್ಜಾ ಅವರೊಂದಿಗೆ ರಚಿತ ರಾಮ್ ಅವರು ಈ ಒಂದು ಚಿತ್ರದಲ್ಲಿ ಅಭಿನಯವನ್ನು ಮಾಡಿರ್ತಾರೆ. ಹಾಗೆಯೇ ಹರಿಪ್ರಿಯಾ, ವೈಶಾಲಿ, ದೀಪಕ್ ಅವರ ತಾರಾ ಬಳಗದಲ್ಲಿ ರಚಿತ ರಾಮ್ ಅಭಿನಯವನ್ನು ಮಾಡಿರ್ತಾರೆ. 2017 ತೆರೆ ಕಂಡಂತಹ ಚಿತ್ರ ಇದು. ಕನಕಪುರ ಶ್ರೀನಿವಾಸ್ ಮತ್ತು ಬಿ ಎಸ್ ಕಿರಣ್ ಗೌಡ ಅವರ ಒಂದು ನಿರ್ಮಾಣದಲ್ಲಿ ಬಂದಂತಹ ಚಿತ್ರ ಇದು. ಚೇತನ್ ಕುಮಾರ್ ಅವರ ನಿರ್ದೇಶನ ಈ ಚಿತ್ರಕ್ಕಿತ್ತು. ಇನ್ನು ರನ್ನ, ರಥಾವರ, ಭರ್ಜರಿ, ಅಯೋಗ್ಯ, ಸೀತಾರಾಮ ಕಲ್ಯಾಣ, ಆಯುಷ್ಮಾನ್ ಭವ ಸೇರಿದಂತೆ ಹಲವು ಯಶಸ್ವಿ ಚಿತ್ರಗಳಲ್ಲಿ ರಚಿತಾ ರಾಮ್ ಅವರು ಅಭಿನಯವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಅನೇಕ ರಿಯಾಲಿಟಿ ಶೋಗಳಲ್ಲೂ ಕೂಡ ಇವರು ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಜನಪ್ರಿಯ ಕನ್ನಡ ರಿಯಾಲಿಟಿ ಶೋಗಳಲ್ಲಿ ಇವರು ತೀರ್ಪುಗಾರರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ಮುಂದಿನ ಚಿತ್ರಗಳಲ್ಲಿ ಯಶಸ್ವಿಯನ್ನು ಕಾಣಲಿ ಅಂತ ಹೇಳಿ ಈ ಒಂದು ಶುಭ ದಿನದಂದು ಅವರಿಗೆ ಶುಭ ಹಾರೈಸ್ತಾ ಈಗ ಕೇಳಿ ಮತ್ತೊಂದು ಗೀತೆ. ಟಿಪ್ಪು ಸಂಗೀತ, ರಾಘವೇಂದ್ರನಾಥ್ ಅವರ ಗಾಯನವಿರುವಂತಹ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ. ರನ್ನಾ ಚಿತ್ರದಿಂದ ಈ ಗೀತೆ.

ಈಗ ಕೇಳಿ ಅಯೋಗ್ಯ ಚಿತ್ರದಿಂದ ಪಾಲಕ್ ಮುಚ್ಚಾಲ್ ಮತ್ತು ಚೇತನ್ ಕುಮಾರ್ ಅವರ ಗಾಯನ, ಅರ್ಜುನ್ ಜಾನಿಯಾ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ. ಈ ಒಂದು ಚಿತ್ರದಲ್ಲಿ ನೀನಾಸಂ ಸತೀಶ್ ಅವರ ಜೊತೆ ರಚಿತಾ ರಾಮ್ ಅವರು ಅಭಿನಯವನ್ನು ಮಾಡಿದ್ದಾರೆ. 2018 ತೆರೆ ಕಂಡಂತಹ ಚಿತ್ರ ಇದು. ಟಿ ಆರ್ ಚಂದ್ರಶೇಖರ್ ಅವರ ನಿರ್ಮಾಣದಲ್ಲಿ, ಎಸ್ ಮಹೇಶ್ ಕುಮಾರ್ ಅವರ ನಿರ್ದೇಶನದಲ್ಲಿ ಬಂದಂತಹ ಚಿತ್ರ ಇದು. ಇದಾದ ನಂತರ ಕೇಳಿ ಚಕ್ರವ್ಯೂಹ ಚಿತ್ರದಾಗಿದೆ. ಮೇಘ ಅವರ ಗಾಯನ, ಕವಿರಾಜ್ ಅವರ ಸಾಹಿತ್ಯ, ಎಸ್ ಎಸ್ ತಮನ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ. ಹಾಗೆ ಚಕ್ರವ್ಯೂಹ 2016 ತೆರೆ ಕಂಡಂತಹ ಚಿತ್ರ. ಪುನೀತ್ ರಾಜ್ಕುಮಾರ್, ರಚಿತ ರಾಮ್ ಅವರು ಈ ಒಂದು ಚಿತ್ರದಲ್ಲಿ ಅಭಿನಯವನ್ನು ಮಾಡಿದರು. ಎಂ ಸರವಣನ್ ಅವರ ಒಂದು ನಿರ್ದೇಶನದಲ್ಲಿ ಬಂದಂತಹ ಚಿತ್ರ ಇದು. ಎನ್ ಕೆ ಲೋಹಿತ್ ಅವರ ನಿರ್ಮಾಣ ಈ ಚಿತ್ರಕ್ಕಿತ್ತು. ಬ್ಯಾಕ್ ಟು ಬ್ಯಾಕ್ ಈ ಎರಡು ಗೀತೆಗಳನ್ನ ಕೇಳುವುದರೊಂದಿಗೆ ನಮ್ಮ ಈ ದಿನದ ಸಿನಿಚಿಟ್ಟೆ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದಾಗಿದೆ. ಇದುವರೆಗೂ ನಿಮ್ಮ ಜೊತೆ ಆದದ್ದು ನಿಮ್ಮ ಆರ್ಜೆ ಲತಾ. ಎಲ್ಲ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳು.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಸಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಸ್ ಮ್ಯೂಸಿಕ್ ಕಲಿನೂ ನಿಮ್ದು ಮಾಜಿ ಕಲಿನೂ ನಿಮ್ದು ಹ್ಯಾಪಿ ಸ್ಯಾಟರ್ಡೆ ಹ್ಯಾಪಿ ವೀಕೆಂಡ್. ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 FM. ನಿಮ್ಮ ವೀಕೆಂಡ್ ನ ಮನೋರಂಜನೆ ಮತ್ತಷ್ಟು ಹೆಚ್ಚಾಗ್ಸೋದಕ್ಕೆ ನಾನು ಬಂದಾಯ್ತು.

ಇವತ್ತಲ್ಲಿ ನಿಮ್ ಜೊತೆ ಆಗ್ತಾ ಇರೋದು ನಿಮ್ಮ ಮನೆ ಮಾತು ಅಂದ್ರೆ ಮಂಜುನಾಥ್ ಆಪ್ಕಿ ಪಸಂದ್ಗೆ ಪ್ರೀತಿಯ ಸ್ವಾಗತ. ನಮ್ಮೆಷ್ಟು ಹಾಡುಗಳನ್ನ ನೀವು ಕೇಳಬಹುದು ಒಂದು ಗಂಟೆಯ ಸಮಯದಲ್ಲಿ. ಒಂದು ಗಂಟೆಗೆ ಎಷ್ಟು ಹಾಡು ಪ್ರಸಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಹಾಡುಗಳನ್ನ ಪ್ರಸಾರ ಮಾಡ್ತೀನಿ. ಬಹಳಷ್ಟು ಸಂದೇಶಗಳು ಈಗ ಆಲ್ರೆಡಿ ಬಂದಿದೆ. ಶುಭೋದಯ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ RHCS ಬಡಾವಣೆ ಅನ್ನಪೂರ್ಣೇಶ್ವರಿ ನಗರದಿಂದ ಸುಮಿತ್ರಾ ಕೆಂಪರಾಜ್ ಅವರು ಮೆಸೇಜ್ ಮಾಡಿದ್ದಾರೆ. ಶ್ರೀ ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರದಿಂದ ಮೆಸೇಜ್ ಮಾಡಿದ್ದಾರೆ. ವಾಸುಕಿ ಡೋಯಿ ಜೋಡೆ ಸಾಗರದಿಂದ ಮೆಸೇಜ್ ಮಾಡಿದ್ದಾರೆ. ಹಮ್ ಆಪ್ಕೆ ಹೇ ಕೌನ್ ಚಿತ್ರದ ಯಾವ್ದಾದ್ರು ಹಾಡನ್ನ ಪ್ರಸಾರ ಮಾಡಿ ಅಂತಾದ್ರೆ ಖಂಡಿತ ನಿಮ್ಮೆಲ್ಲರ ಸಂದೇಶಗಳನ್ನ ಓದ್ತೀನಿ, ನಿಮ್ಮಿಷ್ಟದ ಹಾಡುಗಳನ್ನ ಪ್ರಸಾರ ಮಾಡ್ತೀನಿ. ಸ್ಟೇ ಟ್ಯೂನ್ಡ್ ಕೇಳ್ತಾ ಇರಿ. ನಿಮ್ಮಿಷ್ಟದ ಹಾಡುಗಳನ್ನ ಕೇಳಬೇಕು ಅಂದ್ರೆ ಮೆಸೇಜ್ ಮಾಡಿ ವಾಟ್ಸ್ಆಪ್ ನಂಬರ್ 9484809103 ಗೆ.

ಪೆಹ್ಲಿ ಪೆಹ್ಲಿ ಬಾರೆಲ್ಲ ಎಷ್ಟು ಬಾರಿ ಕೇಳಿದ್ರು ಕೂಡ ಈ ಹಾಡು ಮತ್ತೆ ಮತ್ತೆ ಕೇಳಬೇಕು ಅನಿಸ್ತಾನೆ ಇರುತ್ತೆ ಅಲ್ವಾ? ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡಕ ಮನಬಲು 101.3 ಎಫ್ಎಂ. ಈ ಹೊತ್ತಲ್ಲಿ ನಿಮ್ ಜೊತೆಯಾಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಸುಮಿತ್ರಾ ಅವರು ಸಂಡೂರಿಂದ ಮೆಸೇಜ್ ಮಾಡಿ, ಮಂಜು ಅವರೇ ಥ್ಯಾಂಕ್ ಯು ಸೋ ಮಚ್, ನನಗೆ ಈ ಹಾಡಂದ್ರೆ ತುಂಬಾ ಇಷ್ಟ, ವಾಟ್ ಅ ಬ್ಯೂಟಿಫುಲ್ ಸ್ಟಾರ್ಟ್ ಅಂತ ಇದ್ದಾರೆ. ಗುಡ್ ಈವ್ನಿಂಗ್ ಸರ್, ನನ್ನ ಇಷ್ಟದ ಹಾಡನ್ನ ಪ್ಲೇ ಮಾಡಬಹುದು ಅಂತ ಶುಭಾ ಭಟ್ ಅವರು ಹೊನ್ನಾವರದಿಂದ ಮೆಸೇಜ್ ಮಾಡಿದ್ದಾರೆ. ಜಯ ಚಿಕ್ಕಸ್ವಾಮಿ ಚಿಕ್ಕಮಗಳೂರಿನಿಂದ, ಆಪ್ಕಿ ಪರ್ಸನ್ನಲ್ಲಿ ಹಾಡುಗಳು ತುಂಬಾ ಚೆನ್ನಾಗಿದೆ, ಒಂದು ಹಾಡನ್ನ ಪ್ರಸಾರ ಮಾಡಬಹುದು ಅಂತ ರಿಕ್ವೆಸ್ಟ್ ಮಾಡಿದರೆ ಖಂಡಿತ ನಿಮ್ಮ ಇಷ್ಟದ ಹಾಡನ್ನು ಕೂಡ ಪ್ಲೇ ಮಾಡೋಣ. ಚಂದ್ರ ಲೇಔಟ್ನಿಂದ ವೀರೇಶ್, ಲತಾ ವೀರೇಶ್ ಅವರು ಮೆಸೇಜ್ ಮಾಡಿದ್ದಾರೆ. ಮೂರ್ತಿ ಅವರು ವಿಲ್ಸನ್ ಗಾರ್ಡನ್ ಇಂದ, ಹಾಗೆ ಶುಭೋದಯ, ಆಪ್ಕಿ ಪಸಂದ್ನಲ್ಲಿ ಹಾಡುಗಳು ತುಂಬಾ ಚೆನ್ನಾಗಿದೆ ಅಂತ ಗೋವಿಂದ ಮನನ್ ಕೋಲಾರದಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಒಂದು ಹಾಡನ್ನ ರಿಕ್ವೆಸ್ಟ್ ಮಾಡಿದರೆ ಖಂಡಿತ ನಿಮ್ಮೆಲ್ಲ ರಾಷ್ಟ್ರದ ಹಾಡುಗಳನ್ನ ಪ್ರಸಾರ ಮಾಡೋಣ. ಈಗ ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು, ಯಾರು ರಿಕ್ವೆಸ್ಟ್ ಮಾಡಿರೋ ಗೀತೆಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಜಾಸ್ತಿ ಯೋಚನೆ ಮಾಡಬೇಡಿ. ನಾನು ಹೇಳ್ತೀನಿ, ಸಚ್ಚಿದಾನಂದ ಅವರು ಸಂಜಯ್ ನಗರದಿಂದ ಪರಿಚಯ ಸಿನಿಮಾದ ಮುಸಾಫರ್ ಅನ್ನೋ ಹಾಡಿನ ಮುಸಾಫಿರ್ ಅನ್ನೋ ಹಾಡಿನ ಪ್ಲೇ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ರಘುನಾರಾಯಣ ಅವರು ಬೆಂಗಳೂರಿನಿಂದ ಕೊಯಿ ರುಕೋನ ಹಾಡನ್ನ ಪ್ಲೇ ಮಾಡಿ ಪ್ರೀತಮ ಸಿನಿಮಾದಿಂದ ಅಂತ ಕೇಳಿದ್ದಾರೆ. ನೀವು ಕೇಳೋದು ಹೆಚ್ಚ, ನಾವು ಪ್ಲೇ ಮಾಡೋದು ಹೆಚ್ಚ. ವಾಟ್ಸಪ್ ಅಲ್ಲಿ ನಿಮಿಷದ ಹಾಡುಗಳನ್ನ ಕೂಡ ಕಳಿಸ್ಕೊಡಿ. ವಾಟ್ಸಾಪ್ ನಂಬರ್ ಗೊತ್ತಲ್ಲ, 9408091 ವರೆಗೆ ಸ್ಟೇಜ್ ಹೇಳಿರುವ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನವಿಲ್ಲೋ 101.3 ಎಫ್ ಎಂ.

ಸಮಯ 11:22 ನೀವು ಕೇಳ್ತಾ ಇದ್ರೆ ಆಪ್ಕೆ ಪಸಂದ್ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ. ವಸುಂಧರ ಪ್ರಾಸ್ತಿ ವಿದ್ಯಾನಗರ ಹುಬ್ಬಳ್ಳಿಯಿಂದ ಇಂದಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು, ಹಾಡುಗಳು ತುಂಬಾ ಚೆನ್ನಾಗಿತ್ತು ಅಂತಾದ್ರೆ ಚಂದ್ರಮುಖಿ ಅವರು ಐ ಟಿ ಎಲ್ ಲೆಫ್ಟಿಂದ ಮಂಜುನಾಥ್, ನೀವು ಸುಮ್ಮನೆ ನೀವು ಕೇಳೋದು ಹೆಚ್ಚ ನಾವು ಪ್ಲೇ ಮಾಡೋದು ಹೆಚ್ಚ ಅಂತೀರಾ, ನೀವು ಯಾವ ಹಾಡು ನನ್ನ ಹಾಡನ್ನ ಪ್ಲೇ ಮಾಡೋದೇ ಇಲ್ಲ ಅಂತ ಹೇಳ್ತಿದ್ದಾರೆ ಮೇಡಮ್. ಯಾಕೆ ಮೇಡಮ್ ಈ ಥರ ಆರೋಪ ಮಾಡ್ತಾ ಇದ್ರೆ? ಇವತ್ತು ನೀವು ಈ ಕಂಪ್ಲೇಂಟ್ ಬಿಟ್ಟರೆ ರಿಕ್ವೆಸ್ಟನ್ನು ಕಳಿಸೋಲ್ಲ, ಕಳಿಸ್ಕೊಡ್ಬೋದಲ್ವಾ? ಖಂಡಿತ ಪ್ರಸಾರ ಮಾಡ್ತೀವಿ. ಹಾಗೆ ಇನ್ನೊಂದಷ್ಟು ಸಂದೇಶ ಬಂದಿದೆ. ಯಾರದು? ಶ್ರೀಹೋಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರದಿಂದ ಮೆಸೇಜ್ ಮಾಡಿದ್ದಾರೆ. ಗಣೇಶ್ ಲಿಖಿತ ಅವರು ರಾಜಾಜಿನಗರದಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಸದಾಶಿವ ಹುಲಗೂರ ವರಶಂಕರಿ ಎರಡನೇ ಹಂತದಿಂದ ಮೆಸೇಜ್ ಮಾಡಿದ್ದಾರೆ. ಈಗ ಮತ್ತೆರಡು ಬ್ಯೂಟಿಫುಲ್ ಟ್ರ್ಯಾಕು. ಯಾರು ರಿಕ್ವೆಸ್ಟ್ ಮಾಡೋದು? ಸುಧಾಮೂರ್ತಿ ಕೆ ಹಳ್ಳಿಯಿಂದ ತೆರೆ ಚೆಹರೆ ರೇ ಅನ್ನೋ ಹಾಡನ್ನ ಪ್ಲೇ ಮಾಡಿ ಅಂತ ಹೇಳಿದರೆ ಖಂಡಿತ ಪ್ರಸಾರ ಮಾಡೋಣ. ಹಾಗೆ ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಜಾದುಗಾರ್ ತೆರಣೆನ ಹಾಡನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಎಲ್ರಿಗೋಸ್ಕರ ಈ ಹಾಡು, ಹಾಗೆ ನಿಮಗೂ ಕೂಡ ಈ ಹಾಡು ಕೇಳಿ ಎಂಜಾಯ್ ಮಾಡಿ.

ಸಮಯ ಆಗ್ತಾ ಇದೆ 11:03. ಈಗ ಕೇಳೋಣ ಅಷ್ಟಮ್ ಚಿಕ್ಕ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದೊಂದಿಗೆ. ಅದಾದ ನಂತರ ನಮ್ಮ ಆಪ್ ಕಿ ಪಸಂದ್ ಮುಂದುವರೆಯುತ್ತೆ, ನಿಮ್ಮ ಇಷ್ಟದ ಗೀತೆಗಳು ಕೂಡ ಪ್ಲೇ ಆಗುತ್ತೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸಮಯ 11:47, ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ. ಜಯ ಪುಟ್ಟಸ್ವಾಮಿ ಅವರು ಚಿಕ್ಕಮಗಳೂರಿಂದ ಮೆಸೇಜ್ ಮಾಡಿದ್ದಾರೆ. ನಮಸ್ತೆ ಸರ್ ಅಂತ ಹೇಳ್ತಾ ಇದ್ರೆ ನಮಸ್ತೆ. ವಸುಂಧರಾ ಪ್ರಭಾಕರ ಪಾಸ್ತೆ ವಿದ್ಯಾನಗರ ಹುಬ್ಬಳ್ಳಿಯಿಂದ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ

ಸುಭಾನ್ ಕೋರಿ ಹಂಪಸಾಗರದಿಂದ, ಹಾಗೆ ವಿಲಿಯಂ ಪರ್ಲಡ ಪುತ್ತೂರಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ ಹರೀಶ್ ಮಲ್ಲೇಶ್ವರದಿಂದ. ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗಾಗಿ. ಈಗ ಚಂದ್ರಮುಖಿ ಅವರು ಐಟಿಐ ಲೌಟ್ ಮಲ್ಲಹತ್ತಳ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಆಶಾ ಅವರು ಹಾಡಿರುವಂತಹ ಆದ್ಮಿ ಅವರ ಜಿಂದಗಿ ಚಿತ್ರದಿಂದ, ಆದ್ಮಿ ಅವರ ಇನ್ಸಾನ್ ಚಿತ್ರದ ಜಿಂದಗಿ ಹಾಡನ್ನ ಪ್ಲೇ ಮಾಡುವುದು ಅಂತ ಕೇಳಿದ್ದಾರೆ. ಖಂಡಿತ ನಿಮ್ಮಿಷ್ಟದ ಹಾಡು ಪ್ಲೇ ಆಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಆಪ್ಗೆ ಪಸಂದ್ ಕೇಳ್ತಾ ಇದ್ರೆ ಸಮಯ 11:55. ಆಪ್ಗೆ ಪಸಂದ್ ಅಲ್ಲಿ ಹಾಡುಗಳು ತುಂಬಾ ಚೆನ್ನಾಗಿದೆ ಅಂತ ಲತಾ ದಿನೇಶ್ ಅವರು ಗಂಗೊಂಡನಹಳ್ಳಿಯಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಗೋವಿಂದ ಮೆನನ್ ಅವರು ಕೋಲಾರದಿಂದ ಮೆಸೇಜ್ ಮಾಡಿದ್ದಾರೆ. ಈಗ ಯಾರ ಗೀತೆ ಪ್ಲೇ ಆಗ್ತಾ ಇದೆ? ಕಿಶನ್ ರೋಷನ್ ಶೋ ಬಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯದಿಂದ ಮೆಸೇಜ್ ಮಾಡಿದ್ದಾರೆ. ಬಿಂದ್ಯಾ ಚಮಕೆಗೆ ಹಾಡಬೇಕು ರಸ್ತೆ ಸಿನಿಮಾದಿಂದ ಅಂತ ಹೇಳಿದ್ದಾರೆ. ಈ ಹಾಡು ಕನ್ನಡದಲ್ಲೂ ಕೂಡ ಇದೆ ಅಲ್ವಾ, ಬೆಳೆಗಳು ಆಡ್ತೀವಿ ಅಂತ ಕೇಳಿ ಎಂಜಾಯ್ ಮಾಡಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಪ್ರಕೃತಿಯಲ್ಲಿ ಚಿತ್ತಾರ ಮೂಡಿಸುವ ಪರಾಗಸ್ಪರ್ಶಕ ಕೀಟಗಳಾದ ರಾಷ್ಟ್ರೀಯ ಚಿಟ್ಟೆಗಳ ದಿನವಿಂದು. ಸಹ್ಯಾದ್ರಿ ಹಕ್ಕಿರೆಕ್ಕೆಯ ಚಿಟ್ಟೆ ಸದರ್ನ್ ಬರ್ಡ್ ವಿಂಗ್ ಕರ್ನಾಟಕದ ರಾಜ್ಯ ಚಿಟ್ಟೆ ಎಂದು ಅಧಿಕೃತವಾಗಿ ಘೋಷಿತವಾಗಿದೆ. ರಾಜ್ಯದಲ್ಲಿ ಒಟ್ಟು 319 ಚಿಟ್ಟೆಗಳನ್ನು ಗುರುತಿಸಲಾಗಿದ್ದು 350 ಪಾತರಗಿತ್ತಿ ಪ್ರಜಾತಿಗಳನ್ನು ವರ್ಗೀಕರಿಸಲಾಗಿದೆ. ಪ್ರಕೃತಿಯ ಸೌಂದರ್ಯವನ್ನು ಇಮ್ಮಡಿಸುವ ಚಿಟ್ಟೆಗಳ ಬದುಕು ಪೋಷಿಸಲು ಮನೆ ಅಂಗಳದ ಉದ್ಯಾನಗಳಲ್ಲಿ ಆಹಾರ ಮತ್ತು ಆವಾಸ ಒದಗಿಸುವ ಗಿಡಗಳನ್ನು ನೆಟ್ಟು ಪೋಷಿಸಲು ಜನಜಾಗೃತಿ ಕಾರ್ಯಕ್ರಮಗಳು ಅಲ್ಲಲ್ಲಿ ಆಯೋಜಿತವಾಗಿವೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಪ್ರಾಣಿಶಾಸ್ತ್ರ ಅಧ್ಯಯನ ಹಾಗೂ ಸಂಶೋಧನಾ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್ ಪುಲಿಕೇಶಿ ಬಿರಾದಾರ್.
1: ಚಿಟ್ಟೆಗಳು ಬಹಳ ಇಂಪಾರ್ಟೆಂಟ್ ನಮ್ಮ ಪರಿಸರಕ್ಕೆ. ಸ್ಟಾಟಿಕ್ ವ್ಯಾಲ್ಯೂವನ್ನು ಇನ್ಕ್ರೀಸ್ ಮಾಡ್ತವೆ, ಬಹಳಷ್ಟು ನಮ್ಮ ಮನಸ್ಸಿಗೆ ಖುಷಿಯನ್ನು ತಂದುಕೊಡ್ತವೆ. ಈ ಚಿಟ್ಟೆಗಳು ನಮ್ಮ ಇಂಪಾರ್ಟೆಂಟ್ ಫೈಲಮ್ ಆರ್ಥ್ರೋಪೋಡಾಗೆ ಬಿಲಾಂಗ್ ಆಗ್ತವೆ. ಅದರಲ್ಲಿ ಇನ್ಸೆಕ್ಟ ಕ್ಲಾಸು ಲೆಪ್ಟಾಪ್ಟರನ್ ಆರ್ಡರ್ ನಲ್ಲಿ ಬರುತ್ತವೆ. ಚಿಟ್ಟೆಗಳು 6 ಫ್ಯಾಮಿಲಿ ಮೇಜರ್ಲಿ 6 ಫ್ಯಾಮಿಲಿಗೆ ಬಿಲಾಂಗ್ ಆಗ್ತವೆ. ಚಿಟ್ಟೆಗಳ ಆಯುಸ್ಸನ್ನು ನೋಡ್ಬೇಕಂತಂದ್ರೆ ತಿಂಗಳುಗಳಿಂದ ಮ್ಯಾಕ್ಸಿಮಮ್ ಆಗಿ 1 ವರ್ಷದವರೆಗೆ ಇರುತ್ತವೆ. ಲೈಫ್ ಸೈಕಲ್ ಅಲ್ಲಿ 4 ಸ್ಟೇಜ್ ಇಂದ ಪಾಸ್ ಆನ್ ಆಗ್ತವೆ ಚಿಟ್ಟೆಗಳು. ಎಗ್ ಅಂತ ಕರಿತೀವಿ, ಮತ್ತೆ ಕ್ಯಾಟರ್ ಪಿಲ್ಲರ್ ಕಂಬಳಿ ಹುಳ ಅಂತ ಏನ್ ಕರಿತೀವಿ, ಪ್ಯೂಪಾ ಅಂತ ಕರಿತೀವಿ, ಇನ್ಆಕ್ಟಿವ್ ಸ್ಟೇಜ್. ಫೈನಲಿ ಚಿಟ್ಟೆಗಳಾಗಿ ಪರಿವರ್ತನೆಗೊಳ್ತವೆ ಥ್ರೂ ಕೋರ್ಸ್ ಆಫ್ ಮೆಟಮಾರ್ಫಿಸಿಸ್. ಪಾಲಿನೇಷನ್ ಅಲ್ಲಿ ಬಹಳಷ್ಟು ಪಾತ್ರ ಇರುತ್ತದೆ. ಫುಡ್ ಚೈನ್ ಆಹಾರ ಸರಪಳಿಯಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಇವು ಎಲ್ಲಿ ಜಾಸ್ತಿ ಇರ್ತವೆ ಆ ಪರಿಸರ ಬಹಳ ಚೆನ್ನಾಗಿದೆ ಅಂತ ನಾವು ತಿಳ್ಕೋಬಹುದು.
0: 72ನೇ ವನ್ಯಜೀವಿ ಸಪ್ತಾಹದ ಅಂಗವಾಗಿ ಚಾಮರಾಜನಗರ ಜಿಲ್ಲೆಯ ಯಳಂದೂರು ವಲಯ ಅರಣ್ಯ ಅಧಿಕಾರಿಗಳ ಕಚೇರಿ ಆವರಣದಲ್ಲಿ ಜನಜಾಗೃತಿ ಓಟಕ್ಕೆ ಕೊಳ್ಳೇಗಾಲ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಚಾಲನೆ ನೀಡಿದರು. ಸ್ವಚ್ಛ ಭಾರತ ಮಿಷನ್ ಹಾಗೂ ಜಲಜೀವನ ಮಿಷನ್ ಯೋಜನೆ ಅಡಿ ರಾಯಚೂರು ಜಿಲ್ಲೆ ಲಿಂಗಸಗೂರು ಮತ್ತು ದೇವದುರ್ಗ ತಾಲೂಕುಗಳಲ್ಲಿ ಕೈಗೊಳ್ಳಲಾದ ವಿವಿಧ ಕಾಮಗಾರಿಗಳನ್ನು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಆಯುಕ್ತರಾದ ಬಿ ಫೌಜಿಯಾ ತರನ್ನುಂ ಪರಿಶೀಲಿಸಿದರು. ಸ್ವಚ್ಛತೆಯೇ ಸೇವೆ ಕೇವಲ ಕಸ ತೆರವುಗೊಳಿಸುವ ಕಾರ್ಯಕ್ರಮವಲ್ಲ, ಜನರ ಮನೋಸ್ಥಿತಿ ಬದಲಿಸುವ ಆಂದೋಲನ ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಉಣಕಲ್ ಬಳಿಯ ಸಾಯಿನಗರದಲ್ಲಿ ಮಹಾತ್ಮ ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರೀಜಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನ್ಮದಿನದ ಅಂಗವಾಗಿ ಜನಸೇವೆಯಿಂದ ದೇಶಸೇವೆಯವರೆಗೆ ಮಾಸಿಕ ಅಭಿಯಾನದ ಭಾಗವಾಗಿ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಸ್ವಚ್ಛತಾ ಶ್ರಮದಾನಕ್ಕೆ ಸಚಿವ ಜೋಶಿ ಚಾಲನೆ ನೀಡಿದರು. ಸ್ವಚ್ಛತಾ ಹಿ ಸೇವಾ ಅಭಿಯಾನದ ಅಂಗವಾಗಿ ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಿಭಾಗ 1 ದಿನ 1 ಗಂಟೆ ಎಲ್ಲರೂ ಒಟ್ಟಾಗಿ ಎಂಬ ಪರಿಕಲ್ಪನೆ ಅಡಿ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲು ನಿಲ್ದಾಣದಲ್ಲಿ ಶ್ರಮದಾನ ಆಯೋಜಿಸಿತ್ತು. ನೈಋತ್ಯ ರೈಲ್ವೆ ಪ್ರಧಾನ ವ್ಯವಸ್ಥಾಪಕ ಪಿ ಅನಂತ್, ಹುಬ್ಬಳ್ಳಿ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕಿ ಬೇಲಾ ಪಾಲ್ಗೊಂಡಿದ್ದರು. ಸ್ವಚ್ಛತೆಯೇ ಸೇವೆ ಅಭಿಯಾನದ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮ ಜರುಗಿತು. ಜನಸೇವೆಯಿಂದ ದೇಶಸೇವೆ ಮಾಸಿಕ ಅಭಿಯಾನದ ಹಿನ್ನೆಲೆ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಡಿಜಿಟಲ್ ಪಾರದರ್ಶಕತೆ ಜಮ್ ವ್ಯವಸ್ಥೆ ಕುರಿತು ಜನಜಾಗೃತಿ ಮೂಡಿಸಲಾಗುತ್ತಿದೆ. ಸರ್ಕಾರಿ ಇಲಾಖೆಗಳು ಸರಕು ಸೇವೆಗಳನ್ನು ಖರೀದಿಸುವ ಪ್ರಕ್ರಿಯೆ ಜಮ್ ಮೂಲಕ ಸಂಪೂರ್ಣ ಪಾರದರ್ಶಕ ಹಾಗೂ ನ್ಯಾಯಸಮ್ಮತಗೊಳಿಸಲಾಗಿದೆ. ಈ ಮಾರ್ಕೆಟ್ ಪ್ಲೇಸ್ ಆನ್ಲೈನ್ ಜಮ್ ವೇದಿಕೆ ಕಳೆದ ಆಗಸ್ಟ್ 2026ಕ್ಕೆ 3.7 ಲಕ್ಷ ಕೋಟಿಗೂ ಹೆಚ್ಚು ಸರಕು ಮತ್ತು ಸೇವೆಗೆ ಸಲ್ಲಿಸಿದ ಆರ್ಡರ್ಗಳಲ್ಲಿ 20 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಹಿವಾಟು ದಾಖಲಾಗಿದೆ. ಶೇಕಡ 45ಕ್ಕಿಂತ ಹೆಚ್ಚು ಪಾಲು ಸೂಕ್ಷ್ಮ ಹಾಗೂ ಸಣ್ಣ ಉದ್ಯಮಗಳು ಹೊಂದಿವೆ. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಅಗಲಿದ ಪತ್ರಕರ್ತರಿಗೆ ಇಂದು ಬೆಳಗ್ಗೆ 11 ಗಂಟೆಗೆ ಕೆಜಿ ರಸ್ತೆಯ ಕಂದಾಯ ಭವನದಲ್ಲಿರುವ ಪತ್ರಕರ್ತರ ಭವನದ ಸಭಾಂಗಣದಲ್ಲಿ ಶ್ರದ್ದಾಂಜಲಿ ಸಭೆ ಆಯೋಜಿಸಿದ್ದು, ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರ್ ಪ್ರಸ್ತುತ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಶ್ರೀನಿವಾಸ ಸಾಗರ ಜಲಾಶಯಲು ವೀಕ್ಷಿಸಲು ಬಂದಿದ್ದ ಕುಟುಂಬದ 4 ಪೈಕಿ 2 ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವ ಘಟನೆ ವರದಿಯಾಗಿದೆ. ಏಷ್ಯನ್ ಗೇಮ್ಸ್ನ 400 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಸ್ವರ್ಣ ಪದಕ ಗೆದ್ದ ಮಂಗಳೂರಿನ ಎಂಆರ್ ಪೂವಮ್ಮ ಅವರು ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಭವ್ಯ ಸ್ವಾಗತ ದೊರಕಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಎಂಆರ್ ಪೂವಮ್ಮ, ಬಹರೇನ್ ಹಾಗೂ ಚೀನಾ ತಂಡಗಳ ತೀವ್ರ ಪೈಪೋಟಿಯ ನಡುವೆಯೂ ಉತ್ತಮ ಮುನ್ನಡೆ ಒದಗಿಸುವಲ್ಲಿ ಯಶಸ್ವಿಯಾದೆವು ಎಂದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
2: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
1: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ನನ್ನ ನಾಲ್ಕು ತಂಕಿಯವರೆಗಿನ ಮಾತು ಯಾವ ಭಾಷಾಕ್ಕೂ ಒಯ್ಲಿಕ್ಕೆ ಬರೋ ಹಂಗೆ.
1: ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಟು ಯು.
2: ಮಕ್ಕಳ ಕಲಿಕೆಗೆ ಪಠ್ಯಾಧಾರಿತ ಕಾರ್ಯಕ್ರಮ ಕಲಿಯುತ್ತಾ ನಲಿಯೋಣ, ಹಾಡು ಮಾತಾಡು.
3: ಬಹಳ ದಿನಗಳ ಮೇಲೆ ಈ ಬೇಟೆಯ ವಿನೋದ ಅಲ್ಲವೇ ಪ್ರಭು?
4: ಇಷ್ಟು ದಿನ ಮರೆತಿದ್ದೆನಲ್ಲ ಎಂದು ಪಶ್ಚಾತ್ತಾಪವಾಗುತ್ತಿದೆ.
3: ಕಾರಣದೊಡನೆಯೇ ಎಲ್ಲವೂ ನಡೆಯಬೇಕೆಂದಿಲ್ಲ ಎಂಬ ನಿಮ್ಮ ಮಾತು ಈಗ ಅರ್ಥವಾಗುತ್ತಿದೆ ಪ್ರಭು.
4: ಇದಕ್ಕೆ ಕಾರಣವಿದೆ ವಜ್ರ.
2: ರೇಡಿಯೋ ನಾಟಕಗಳು, ರೇಡಿಯೋ ಸರಣಿಗಳು ನಮ್ಮ ಯೂಟ್ಯೂಬ್ನಲ್ಲಿ ಲಭ್ಯ. ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳನ್ನ ಉಚಿತವಾಗಿ ಕೇಳಿ. ಯೂಟ್ಯೂಬ್ ವಿಳಾಸ ಇನ್ನೊಮ್ಮೆ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು.
5: ಸಮಯ 12:09 ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೇಡಿಯೋ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ. ಗುಡ್ ಆಫ್ಟರ್ನೂನ್ ಅಂತ ಹೇಳುವಂತ ಹೊತ್ತು ಅಲ್ವಾ? ವಾರ ಪೂರ್ತಿ ಕೆಲಸ ಮಾಡಿರ್ತೀರಾ ಅಲ್ವಾ? ಜಂಜಾಟ ಅಂತ ಸುಸ್ತಾಗಿರೋ ನಿಮ್ಮ ಮನಸ್ಸಿಗೆ ಈ ವೀಕೆಂಡ್ ಹೊಸ ಚೈತನ್ಯ ತರಲಿ ಅನ್ನೋದು ನನ್ನ ಆಸೆ. ಶನಿವಾರ ಮಧ್ಯಾಹ್ನ ಅಂದ್ರೆ ಸಾಕು, ಇಡೀ ವಾರದ ಆಯಾಸ ಮರೆತು ವಿಶ್ರಾಂತಿ ಮೂಡಿಗೆ ಒಂದು ಲೈಟ್ ಆಗಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಈ ವೀಕೆಂಡ್ಗೆ ಮತ್ತಷ್ಟು ರಂಗ ತುಂಬೋದಕ್ಕೆ ಹಳೆಯ ರೆಟ್ರೋ ಹಿಂದಿ ಗೀತೆಗಳಿಂದ ಅದ್ಭುತವಾದದ್ದು ಬೇರೇನಿದೆ ಅಲ್ವಾ? ಹಳೆಯ ಗೀತೆಗಳನ್ನ ಕೇಳ್ತಾ ಇದ್ರೆ ದಟ್ಸ್ ಕೈಂಡ್ ಆಫ್ ಅ ಮ್ಯಾಜಿಕ್ ದಟ್ ವಿ ಫೀಲ್. ಸೊ ಅಗೇನ್ ಈಗ ರಿಕ್ವೆಸ್ಟ್ ಅವರೇ ಮಾಡೋಣ, ರೈನ್ಬೋ ರಿವರ್ಬ್ಸ್ ನಲ್ಲಿ ನಿಮ್ಮಿಷ್ಟದ ಹಾಡುಗಳು ಈಗಲೂ ಕೂಡ ಪ್ಲೇ ಮಾಡ್ತೀನಿ. ಸೊ ತಡ ಯಾಕೆ, ವೀಕೆಂಡ್ ಮತ್ತಷ್ಟು ಬ್ರೈಟ್ ಮಾಡೋಣ. ವಾಟ್ಸ್ಆ್ಯಪ್ ನಂಬರ್ 9048091013 ಗೊತ್ತಾಯಿದೆ ನಿಮಗೆ. ಯಾವ ಹಾಡಬೇಕು, ಯಾವ ಸಿನಿಮಾದ ಹಾಡಬೇಕು ಅಂತ ಕೇಳಿ ನಾನು ಖಂಡಿತ ಪ್ರಸಾರ ಮಾಡ್ತೀನಿ. ವೀಕೆಂಡ್ ಮತ್ತಷ್ಟು ಚಿಲ್ ಆಗಿ ಎಂಜಾಯ್ ಮಾಡೋಣ. ಏನಂತೀರಾ? ಕೇಳ್ತಾರೆ ಆಕಾಶವಾಣಿ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ.

ಏನಾ ಹೇ ಕ್ಯಾ ಇಂಥ ಬ್ಯೂಟಿಫುಲ್ ಹಾಡನ್ನ ಕೇಳಿದ ಮೇಲೆ ನಾವು ಏನ್ ತಾನೇ ಮಾತಾಡಕ್ಕಾಗುತ್ತೆ ಅಲ್ವಾ. ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ. ನಾನು ನಿಮ್ಮ ಮನೆ ಮಾತು ಆಜೆ ಮಂಜುನಾಥ್. ರೇನ್ಬೋ ರಿವರ್ಬ್ಸ್ಲ್ಲಿ ನಿಮ್ಮ ವೀಕೆಂಡ್ ಮತ್ತಷ್ಟು ಕಲರ್ಫುಲ್ ಆಗಿರಲಿ, ಚಿಲ್ ಆಗಿರಲಿ, ವೀಕೆಂಡ್ ಅನ್ನ ಎಂಜಾಯ್ ಮಾಡಲಿ ಅಂತ ನಿಮ್ಮಿಷ್ಟದ ಹಾಡುಗಳನ್ನ ಪ್ಲೇ ಮಾಡ್ತಾ ಇದ್ರೆ. ಈಗ ಮತ್ತೊಂದಷ್ಟು ಸಂದೇಶಗಳು ಬಂದಿದೆ. ಯಾರು ಮೆಸೇಜ್ ಮಾಡಿದ್ದಾರೆ, ಯಾರು ಯಾರು ಯಾರು ಯಾರು? ಹಾಯ್, ಖಾಕಿ ಸಿನಿಮಾದಿಂದ ವಾದ ವಾದ ಹಾಡನ್ನ ಪ್ಲೇ ಮಾಡಬಹುದಾ ಉದಿತ್ ನಾರಾಯಣ್ ಹಾಗೂ ಶ್ರೇಯಾ ಘೋಷಲ್ ಅವರ ಕಂಠದಲ್ಲಿ ಅಂತ ಸೌಭಾಗ್ಯ ಅವರು ರಾಜನಕುಟ್ಟೆಯಿಂದ ಮೆಸೇಜ್ ಮಾಡಿದ್ದಾರೆ. ಎಸ್ ಆಫ್ ಕಾರ್ಡ್ಸ್ ಖಂಡಿತ, ವೀಕೆಂಡ್ ಕೂಡ ನಿಮ್ಮದೆ, ಕಾರ್ಯಕ್ರಮ ಕೂಡ ನಿಮ್ಮದೆ, ನಿಮ್ಮಿಷ್ಟದ ಹಾಡು ನಿಮ್ಮದೇ, ಕೇಳಿ ಎಂಜಾಯ್ ಮಾಡಿ. ನಿಮ್ಮಿಷ್ಟದ ಹಾಡನ್ನ ಕೇಳಬೇಕು ಅಂತಾದ್ರೆ ವಾಟ್ಸಪ್ ಅಲ್ಲಿ ಒಂದು ಸಣ್ಣ ಮೆಸೇಜ್ ಅನ್ನ ಕಳ್ಸಿಕೊಡಿ, ವಾಟ್ಸ್ಆಪ್ ನಂಬರ್ 9484800103.

ಬೇರ ಅಭಿ ಏಕ್ ವಾದ ಹೇ, ವಾದ ಮಾಡ್ತೀನಿ ಅಲ್ಲ, ವಾದ ಮಾಡಕ್ ಹೋಗಲ್ಲ ಅಂದ್ರೆ ಹಾ ವಾದ ಅಲ್ಲ, ಇದು ಬೇರೆ ವಾದ ಮಾತು ಕೊಡ್ತಾ ಇದ್ರೆ ನಿಮ್ಮ ಇಷ್ಟದ ಹಾಡುಗಳನ್ನ ಖಂಡಿತ ಪ್ರಸಾರ ಮಾಡ್ತೀನಿ ಅಂತ. ಸಮಯ 12:21 ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 FM. ಈ ಹೊತ್ತಲ್ಲಿ ನಿಮ್ ಸತಿ ಆಗ್ತಿರೋದು ನಿಮ್ಮನೆ ಮಾತು ಆರ್ಸೆ ಮಂಚನಾತು. ಐಶ್ವರ್ಯ ಅವರು ಬೆಂಗಳೂರಿಂದ ಮೆಸೇಜ್ ಮಾಡಿದರೆ, ನನಗೋಸ್ಕರ ಮೇ ಅಗರ್ಕ ಹಾಡನ್ನು ಪ್ರಸಾರ ಮಾಡಬಹುದು ಸೂರ್ಯ ನಿಗಮ ಹಾಗೂ ಶ್ರೇಯಾ ಘೋಷಾಲ್ ಅವರ ಕಂಠದಲ್ಲಿ. ಈ ವೀಕೆಂಡಲ್ಲಿ ನಾವೆಲ್ಲರೂ ಊರಿಗೆ ಹೋಗ್ತಾ ಇದ್ದೀವಿ, ಟ್ರಾವೆಲ್ ಮಾಡಿಕೊಂಡು ಕೇಳ್ತಾ ಇದ್ದೀವಿ. ಸಖತ್ತಾಗಿರುತ್ತೆ ಈ ಹಾಡನ್ನು ಕೇಳ್ತಾ ಇದ್ರೆ ಅಂತಂದರೆ, ಎಸ್ ನೀವು ಸಖತ್ತಾಗಿರೋನೋ ಹಾಡನ್ನು ಕೇಳ್ತಾ ಇದ್ರೆ ನಾನು ಕೂಡ ಆ ಹಾಡನ್ನು ಪ್ಲೇ ಮಾಡ್ತಾ ಇದ್ದೀನಿ, ಕೇಳಿ ಎಂಜಾಯ್ ಮಾಡಿ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ, ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15ಕ್ಕೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕರ್ನಾಟಕ ಮನಬಿಲ್ಲು 101.3 ಎಫ್ ಎಂ. ಸಮಯ ಆಗ್ತಾ ಇದೆ 12:30. ಈಗ ಕೇಳೋಣ ಏಷ್ಯನ್ ಗೇಮ್ 2026 ಅಪ್ಡೇಟ್ಸ್ ಅನ್ನ ದೆಹಲಿ ಕೇಂದ್ರದ ಸಹಪ್ರಸಾರದೊಂದಿಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: LIC ಇಂಡೆಕ್ಸ್ ಪ್ಲಸ್ 2,500 rupees ಅಷ್ಟು ಕಡಿಮೆ ಮಂತ್ಲಿ ಪ್ರೀಮಿಯಂ ನೊಂದಿಗೆ ನಿಮ್ಮ ಜರ್ನಿಯನ್ನು ಆರಂಭಿಸಿ ಗ್ಯಾರಂಟೆಡ್ ಅಡಿಷನ್ಸ್ ನ ಸೆಕ್ಯೂರಿಟಿ ಯೊಂದಿಗೆ. ಹೆಚ್ಚಿನ ಡೀಟೇಲ್ಸ್ ಗೆ ವಿಸಿಟ್ www.licindia.in. LIC ಹರ್ ಪಲ್ ಆಪ್ಕೆ ಸಾಥ್. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಏಷ್ಯನ್ ಗೇಮ್ಸ್ 2026 ಅಪ್ಡೇಟ್ಸ್ ನ ಕೇಳಿದ್ರಿ. ಸಮಯ 12:36. ರೈನ್ಬೋ ರಿವಪ್ಸ್ ನ ಮುಂದುವರೆಸೋಣ. ಯಾರ ಮೆಸೇಜ್ ಬಂದಿದೆ? ಯಾರು ಯಾರು ಯಾರು ಯಾರು? ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಮೆಸೇಜ್ ಮಾಡಿದ್ದಾರೆ. ನನಗೆ ರಫೀ ಸಾಬ್ ಹಾಗೂ ಲತಾ ದೀದಿ ಅವರ ಲೀಡರ್ ಸಿನಿಮಾದ ಹಾಡು ತುಂಬ ಇಷ್ಟ. ತೇರೆ ಹುಸ್ನ್ ಕಿ ಹಾಡಿನ ಪ್ಲೇ ಮಾಡ್ಬೋದು ಅಂತ ಕೇಳಿದ್ದಾರೆ. ವೀಕೆಂಡ್ಗೆ ತುಂಬ ಚೆನ್ನಾಗಿರುತ್ತೆ, ರಿಫ್ರೆಶ್ ಆಗುತ್ತೆ ಮೈಂಡು ಅಂತ ಕೂಡ ಹೇಳ್ತಾ ಇದ್ದಾರೆ. ಡೆಫಿನೆಟ್ಲಿ ನೀವು ಕೂಡ ನಿಮಿಷದ ಹಾಡನ್ನ ಕೇಳಬಹುದು. ವೀಕೆಂಡಲ್ಲಿ ಮೆಸೇಜ್ ಮಾಡಿ. ಈಗ ವಾಟ್ಸ್ಆ್ಯಪ್ ನಂಬರ್ 9489001 ತೇರೆ ಹುಸ್ನ್ ಕಿ ಕ್ಯಾ ಲೋ ಗೀತೆ.

ರೇನ್ಬೋ ರಿವರ್ಬ್ಸ್ ನಲ್ಲಿ ಚಂದದ ಹಾಡುಗಳನ್ನ ಪ್ಲೇ ಮಾಡ್ತಾ ಇದ್ರ. ಸಂಡೆ ಮನೇಲಿ ಕುತ್ಕೊಂಡು ಆರಾಮಾಗಿ ಚಿಲ್ ಮಾಡ್ತಾ ಇದೀವಿ, ನೀವು ಕೂಡ ಚಿಲ್ ಆಗುವಂತ ಹಾಡುಗಳನ್ನ ಪ್ಲೇ ಮಾಡ್ತಾ ಇದ್ರ ಅಂತಿದ್ರ. ಥ್ಯಾಂಕ್ ಯು ಸೋ ಮಚ್ ತಮಿಳರ ಸಂದೇಶಕ್ಕಾಗಿ. ಈಗ ಮತ್ತೊಂದು ಸಂದೇಶ, ಯಾರದು C4 ಕುಟುಂಬ ಅಂತ ಕಳಿಸ್ಕೊಂಡಿದ್ದಾರೆ. ಹೆಸರು ಮಾತ್ರ ಕಳಿಸಿಲ್ಲ, ಹೆಸರನ್ನ ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ. ಯಾಕೆ ಯಾಕೆ ಈ ತರ ಮಾಡ್ತೀರಾ? ಆಯೇ ಹೋ ಮೇರಿ ಜಿಂದಗಿ ಹಾಡಿನ ಪ್ಲೇ ಮಾಡಿ. ರಾಜಾ ಹಿಂದೂಸ್ತಾನಿ ಸಿನಿಮಾದಿಂದ ನಮ್ಮೆಲ್ರಿಗೂ ಇಷ್ಟ, ಫ್ಯಾಮಿಲಿ ಫುಲ್ಲು ಕೇಳ್ತಾ ಇದೀವಿ ರೇಡಿಯೋನ ಅಂತ ಹೇಳ್ತಾ ಇದ್ರೆ. ಓಕೆ, ಎಲ್ಲರೂ ಕೇಳಿ, ಎಂಜಾಯ್ ಮಾಡಿ. ಹ್ಯಾಪಿ ವೀಕೆಂಡ್ ಅಂತ ಆಯೇ ಹೋ ಮೇರಿ ಜಿಂದಗಿ ಅನ್ನೋ ಗೀತಿನ ಪ್ಲೇ ಮಾಡ್ತಾ ಇದ್ದೀನಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಈಗ ಯಾರ ರಿಕ್ವೆಸ್ಟ್ ಮಾತನ್ನ ಕಡಿಮೆ ಮಾಡಿ ಹಾಡನ್ನ ಜಾಸ್ತಿ ಪ್ಲೇ ಮಾಡೋಣ ಅಂತ ಈಗ ಡೈರೆಕ್ಟ್ ಮೆಸೇಜ್ ಓದಿ ಹಾಡನ್ನ ಪ್ಲೇ ಮಾಡ್ತಿದ್ದೀನಿ. ಬಾತೆ ಕ್ರಾತ್ ಕಿ ಸಿನಿಮಾದಿಂದ ನಾ ತುಮ್ ಹಮೇ ಜಾನೋ ಹಾಡನ್ನ ಪ್ಲೇ ಮಾಡಿ ಅಂತ ಅನುಪಮ ಅವರು ಕುಮಾರು ಪಾರ್ಕ್ನಿಂದ ಮೆಸೇಜ್ ಮಾಡಿದ್ದಾರೆ. ಎಸ್ ಆಫ್ ಕೋರ್ಸ್ ಪ್ಲೇ ಮಾಡೋಣ. ನೀವು ಕೂಡ ನಿಮ್ಗೆ ಯಾವ ಹಾಡಬೇಕು ಅಂತ ಮೆಸೇಜ್ ಮಾಡಿ ವಾಟ್ಸಪ್ಗೆ. ವಾಟ್ಸಪ್ ನಂಬರ್ 9 4 8 0 9 0 1 0 1 3.

ಶ್ರೀ ಹೋಬಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರಿಯ ಹರಿಹರದಿಂದ ದಿಲ್ ಮೂವಿ ಹಾಡಿನ ಪ್ಲೇ ಮಾಡಿ ಓ ಪ್ರಿಯಾ ಪ್ರಿಯಾ ಹಾಡನ್ನ ಅಂತ ಕೇಳಿದ್ದಾರೆ. ಓಕೆ, ಪ್ಲೇ ಮಾಡೋಣ ಓ ಪ್ರಿಯಾ ಪ್ರಿಯಾ ನಿಮ್ಮ ಕಿವಿಗಳಿಗೆ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತು

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 1 ಗಂಟೆ ಆಗ್ತಿದೆ, ಕರಿಯಲಿಕಾ ರುಚಿನ ಶುರು ಮಾಡೋಣ. ಕರಿಯಲಿಕಾ ರುಚಿಗೆ ವೇಕಡ್ ಅಂತ ನಾನೇ ಒಂದು ಸ್ಪೆಷಲ್ ರೆಸಿಪಿಯನ್ನು ನಿಮಗೋಸ್ಕರ ಹೊತ್ಕೊಂಡು ಬಂದಿದ್ದೀನಿ. ಏನು ಮಂಚನ, ಸ್ಟುಡಿಯೋದಲ್ಲಿ ಐಟಮ್ಗಳನ್ನ ತೊಗೊಬಂದು ಕೂತ್ಕೊಂಡಿದ್ಯಾ, ಲೈವ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀಯಾ ಅಂತ ಕೇಳ್ತಾ ಇದ್ರೆ, ನೋ ನೋ ನೋ. ನಿನ್ನೆ ಹೊರಗಡೆಯಿಂದ ಮತ್ತಷ್ಟು ತುಂಬ ಹಸಿವಾಗ್ತಾ ಇತ್ತು ನನಗೆ, ನಮ್ಮ ಅಮ್ಮನಿಗೆ ತುಂಬ ಹಸಿವಾಗ್ತಾ ಇದೆ, ಬೇಗನಾದರೂ ಮಾಡ್ಕೊಡಮ್ಮ ಅಂತ ಕೇಳಿದೆ. ಅವರು ಟಕ್ಕಂತ ಇನ್ಸ್ಟೆಂಟಾಗಿ ಒಂದು ರೊಟ್ಟಿ ಥರ ದೋಸೆನ ಮಾಡಿಕೊಟ್ರು. ಅದು ದೋಸೆನ ರೊಟ್ಟಿನ ಏನಂತ ಹೆಸರಿಡ್ದು ಅಂತ ನಿಜವಾಗ್ಲೂ ನನಗೆ ಇದುವರೆಗೂ ಅರ್ಥ ಆಗಿಲ್ಲ. ಇವತ್ತಿನ ರೆಸಿಪಿ ಏನು, ಏನೇನು ಐಟಮ್ಸ್ಗಳು ಬೇಕು, ಫಸ್ಟ್ ಆಫ್ ಆಲ್ ಯಾಕೆ ಮಾಡಬೇಕು? ರಾತ್ರಿ 8 ಗಂಟೆಗೆ, ಮಧ್ಯಾಹ್ನ 1 ಗಂಟೆಗೆ, ಅಯ್ಯೋ ಇವತ್ತು ಅಡುಗೆಗೆ ಏನು ಮಾಡಲಿ ಅಂತ ಕನ್ಫ್ಯೂಸ್ ಆಗಿ ತಲೆ ಬಿಸಿ ಆಗ್ತಾ ಇದೆಯಾ, ಹೊಟ್ಟೆ ಜಿಮ್ ಮಾಡೋ ಥರ ಹಸಿವಾಗ್ತಾ ಇದ್ರು, ಗಂಟೆಗಟ್ಟಲೆ ಕಿಚನಲ್ಲಿ ನಿಲ್ಲೋಕೆ ಬೇಜಾರಾ? ಚಿಂತೆ ಬಿಟ್ಬಿಡಿ, ನೆನೆಸೋದು ರುಬ್ಬೋದು ಕಾಯೋದು ಏನೂ ಬೇಡ. 10 ನಿಮಿಷದಲ್ಲಿ ರೆಡಿಯಾಗೋ, ತಿನ್ನೋದಕ್ಕೆ ಸಖತ್ತು ಕ್ರಿಸ್ಪಿ ಆಗಿರೋ, ಹೊಟ್ಟೆಗೆ ಸಖತ್ತು ಲೈಟ್ ಆಗಿರೋ ಸೂಪರ್ ಇನ್ಸ್ಟೆಂಟ್ ರೊಟ್ಟಿಯನ್ನು ನಾನು ಹೇಳ್ಕೊಡ್ತೀನಿ. ರೊಟ್ಟಿನಾದರೂ ಅನ್ನಿ, ದೋಸೆ ಆದರೂ ಅನ್ನಿ, ಹೆಸರೇನು ಬೇಕು ನೀವು ಇಟ್ಕೋಬೇಕಪ್ಪ, ನಾಮಕರಣ ಅಂತೂ ನಾನು ಮಾಡಲ್ಲ. ಚಕ್ಕಂತ ಕಿಚನ್ಗೆ ಹೋಗಿ ಅಟ್ಯಾಕ್ ಮಾಡಿ ಐಟಮ್ಗಳನ್ನ ತಗೊಳ್ಳಿ. ಏನು ಐಟಮ್ಸ್ ಬೇಕು? ಗೋಧಿ ಹಿಟ್ಟು ಬೇಕು 1 ಗ್ಲಾಸು, ಸುಮಾರು 1.5 ಕೆಜಿಯಷ್ಟು ಸಾಕು. ಅದೇ ನಮ್ಮ ಮೈನ್ ಹೀರೋ ಇವಾಗ, ಅಕ್ಕಿ ಹಿಟ್ಟು 1/2 ಇಂದ 3/4 ಗ್ಲಾಸು. ಕ್ರಿಸ್ಪಿನೆಸ್ ಬೇಕಲ್ಲಾಗುರು. ಹಾಗಾಗಿ ಸೋರೆಕಾಯಿ, ನಮ್ಮಮ್ಮ ಸೋರೆಕಾಯಿ ಹಾಕಿ ಮಾಡಿದ್ರು ಚೆನ್ನಾಗಿತ್ತು, ಹಾಗಾಗಿ ನಾನು ಕೂಡ ಸೋರೆಕಾಯಿ ಅಂತ ಇದ್ದೀನಿ. ತುರಿದದ್ದು ಒಂದು ದೊಡ್ಡದು. ಕಾಯಿಪಲ್ಯ ಇಷ್ಟ ಇಲ್ವಾ? ಡೋಂಟ್ ವರಿ, ಹೀರೆಕಾಯಿ, ಸೌತೆಕಾಯಿ ಅಥವಾ ಎಲೆಕೋಸು ಕೂಡ ಗಟ್ಟಿಯಾಗಿ ಗುಟ್ಟಾಗಿ ಮಿಕ್ಸ್ ಮಾಡಿ ತುರಿದು ಹಾಕ್ಬೋದು, ಯಾರಿಗೂ ಗೊತ್ತಾಗಲ್ಲ. ಈರುಳ್ಳಿ 1 ಸಾಕು. ಕಣ್ಣೀರನ್ನು ಹಾಕೊಂಡು ಸಣ್ಣಗೆ ಹೆಚ್ಚಿರೋದು. ಸಬ್ಸಿಗೆ ಸೊಪ್ಪಬೇಕು 1 ಬಟ್ಲು, ಘಮಘಮ ಅಂತ ವಾಸನೆ ಬರಬೇಕಲ್ಲ. ಹಾಗಾಗಿ ಹಸಿರು ಮೆಣಸಿನಕಾಯಿ 2, ಖಾರಕ್ಕೆ ತಕ್ಕನಾಗಿ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು, ಅಳತೆ ತಪ್ಪಿದ್ರೆ ಅಷ್ಟೇ ಕಥೆ. ನೀರು ಬೇಕೇ ಬೇಕು, ಹಿಟ್ಟನ್ನು ಕಲಸ್ಬೇಕಲ್ವಾ. ಎಣ್ಣೆ ಮತ್ತು ತುಪ್ಪ, ಎಣ್ಣೆ ಬೇಕಾದರೂ ಹಾಕ್ಕೊಳ್ಳಿ, ತುಪ್ಪ ಆದರೂ ಹಾಕ್ಕೊಳ್ಳಿ ಹೆಂಚಿಗೆ ಹಚ್ಚೋದಕ್ಕೆ. ಡಯೆಟ್ಟಲ್ಲಿದ್ದೀರಾ ಅಂದರೆ ತುಪ್ಪನ ನೀವು ಸ್ಕಿಪ್ ಮಾಡಬಹುದು. ಸರಿ, ಕಿಚನ್ಗೆ ಹೋಗಿ ಇಷ್ಟು ಐಟಮ್ಸ್ಗಳನ್ನ ತೊಗೊಂಡಿರಿ, ಒಂದು ಹಾಡಾದಮೇಲೆ ಹೇಗೆ ಮಾಡೋದು ಅಂತ ಹೇಳ್ತೀನಿ, ಓಕೆನಾ?

0: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮ್ಯೂಸಿಕ್ ಕಲ್ಲಿನ ನಿಮ್ದೆ ಮ್ಯಾಜಿಕ್ ಕಲ್ಲಿನ ನಿಮ್ದೆ ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಅರಸಿ ಮಂಚನಾಥ. ಅಡುಗೆ ಮನೆಗೆ ಹೋಗೋ ಐಟಮ್ಸ್ನ ತಾಕೊಂಡು ಬಂದಾಯ್ತು. ಈಗ ಹೇಗೆ ಮಾಡೋದು ಈ ರೆಸಿಪಿಯನ್ನ, ಒಂದು ಸಂದೇಶ ಬಂದಿದೆ. ಮಾಡಿದ್ಮೇಲೆ ಗಟ್ಟಿ ಆದರೆ ರೊಟ್ಟಿ, ಮೆತ್ತಗಾದರೆ ದೋಸೆ ಅಂತಂದರೆ ಹರೀಶ್ ಮಲ್ಲೇಶ್ವರಿ. ಎಸ್, ಎಕ್ಸಾಕ್ಟ್ಲಿ, ನಾನು ಹೇಳಿದ್ನಲ್ಲ, ನಾನಂತೂ ನಾಮಕರಣ ಮಾಡಲ್ಲ, ನೀವೇ ನಾಮಕರಣ ಮಾಡಬೇಕು ಅಂತ. ಹಿಟ್ಟಿನ ಕೆಮಿಸ್ಟ್ರಿ ಹೇಗಿರಬೇಕು? ಒಂದು ದೊಡ್ಡ ಬೌಲ್ ತಗೊಳ್ಳಿ, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಅಥವಾ ರವೆ ಆಪ್ಷನಲ್, ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಹ್ಯಾಂಡ್ ಶೇಕ್ ಮಾಡಿಸಿ, ಶೇಕ್ ಹ್ಯಾಂಡ್ ಮಾಡಿಸಿ, ಅದಕ್ಕೆ ನೀವು ಕೂಡ ಕಲಾಯಿಸಬೇಕು ಅದನ್ನು. ಮತ್ತು ಇದರಲ್ಲಿ ವೇಸ್ಟೇಜ್ ಇಲ್ಲ, ಯಾಕೆ ಗೊತ್ತಾ? ಈಗ ತುರಿದಿರೋ ಸೋರೆಕಾಯಿ, ಈರುಳ್ಳಿ, ಸೊಪ್ಪು, ಮೆಣಸಿನಕಾಯಿ ಎಲ್ಲನೂ ಬೌಲ್ಗೆ ಡಂಪ್ ಮಾಡಿ ಇರೋ ಬರೋದಲ್ಲ ಹಾಕ್ಬಿಡಿ. ಅದಕ್ಕೆ ಹೇಳ್ತೀನಿ, ಸ್ವಲ್ಪ ನೀರು ಹಾಕಿ ಗಂಟಿಲ್ದೇ ಇರೋ ಹಾಗೆ ಅದನ್ನು ಹಿಟ್ಟಿನ ಅದಕ್ಕೆ ಕಲಸಿ ಹಿಟ್ಟು ನೆನೆಯೋಕೆ 1/2 ಗಂಟೆ ಕಾಯಬೇಕಾ? ನೋ ನೋ, ತಕ್ಷಣವೇ ಕೆಲಸ ಶುರು ಮಾಡ್ಬೋದು. ನೆಕ್ಸ್ಟು ಈಗ ಹೆಂಚು ಅಥವಾ ಕಾವಲಿಯ ಮ್ಯಾಜಿಕ್. ಸ್ಟವ್ ಹಚ್ಚಿ ಹೆಂಚು ಕಾಯಿಸಿ ಲೈಟಾಗಿ ಎಣ್ಣೆ ಸವರಿ ಹಿಟ್ಟನ್ನ ಹಂಚಿನ ಮೇಲೆ ದೋಸೆ ಥರ ಅಥವಾ ರೊಟ್ಟಿ ಥರ ಹರಡಿ ಒಂದು ಯಾವುದಾದ್ರೂ ತಟ್ಟೆನೋ ಏನಾದರೂ ಮುಚ್ಚಳ ಇದ್ರೆ ಮುಚ್ಚಿ ಸಾಫ್ಟ್ ಆಗಬೇಕಾ? ಹಾಗಿದ್ರೆ ಒಂದು ಕಡೆ ಚೆನ್ನಾಗಿ ಬೇಯಿಸಿ, ಸಾಫ್ಟ್ ಆಗುತ್ತೆ. ಎರಡೂ ಕಡೆ ಬೇಯಿಸ್ರಿ, ಆಗ ಕುರುಕುರು ಅನ್ನುತ್ತೆ. ಏನದು ಗರಿ ಗರಿಯನ್ನ ಕುರುಕುರು ಅಂತ ಇದ್ದೇನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಕರುಂ ಕರುಂ ಅಂತ ಅನ್ನುತ್ತೆ, ಕುರುಕುರು ಅಂತಾನು ಅನ್ನುತ್ತೆ. ಇನ್ನು ಹೊಟ್ಟೆಗೆ ಹಾಕೊಳ್ಳೋ ಟೈಮ್. ಬಿಸಿ ಬಿಸಿ ರೊಟ್ಟಿಯನ್ನ ತಟ್ಟೆಗೆ ಹಾಕಿ ಜೊತೆಗೆ ಕಾಯಿ ಚಟ್ನಿ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ, ಸಖತ್ತಾಗಿರುತ್ತೆ. ಅಥವಾ ಚಟ್ನಿ ಮಾಡೋಕ್ಕೆ ಬೇಜಾರ, ನೋ ಪ್ರಾಬ್ಲಮ್, ಅಂಗಡಿಲಿ ಚಟ್ನಿ ಪುಡಿನೋ, ಮೊಸರುನೋ ಅಥವಾ ಮನೆಯಲ್ಲಿರೋ ಉಪ್ಪಿನಕಾಯಿನೋ ಇಲ್ಲ ತುಪ್ಪಾನು ಕೂಡ ಹಾಕೊಂಡು ತಿನ್ನಬಹುದು. ಇದ್ರ ಜೊತೆಗೆ ವಾಟ್ ಐ ಪ್ರಿಫರ್ ಇಸ್ ಟೊಮ್ಯಾಟೊ ಗುಜ್ಜು ಅಥವಾ ಟೊಮ್ಯಾಟೊ ಚಟ್ನಿ ಇದ್ರೂ ಕೂಡ ಅದು ಸಖತ್ತಾಗಿರುತ್ತೆ. ಮಂಜುನಾಥ್, ರೆಸಿಪಿ ಸಖತ್ತಾಗಿತ್ತು, ಕೆಮಿಸ್ಟ್ರಿ ಅಂತೆಲ್ಲ ಪಾಠ ಮಾಡೋ ಥರ ಹೇಳಿದ್ರಿ, ಫನ್ನಿ ಆಗಿತ್ತು ರೆಸಿಪಿ, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್.

ಟ್ರೈ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಸ್ನೇಹಿತರು. ಆಕ್ಚುಲಿ ಮಂಜುನಾಥ್ ನಾಳೆ ಬೆಳಗ್ಗೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ, ಇದನ್ನೇ ಮಾಡಿಕೊಡ್ತೀನಿ ಅಂತ ಗಿರಿಜಾ ಅವರು ಮಂಗಳೂರಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ. ದೀಪ್ತಿ ಅವರು ಮಲ್ಲೇಶ್ವರದಿಂದ, ಎಸ್ ಮಂಜುನಾಥ್ ಇದಕ್ಕೆ ಟೊಮ್ಯಾಟೊ ಚಟ್ಟಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಗೊಜ್ಜಕ್ಕಿಂತ ಹುಳಿ ಹುಳಿಯಾಗೂ ಇರುತ್ತೆ, ಇದು ಕೂಡ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಅಂತ ಹೇಳ್ತಾ ಇದ್ದಾರೆ. ಎಸ್, ಖಂಡಿತ ಟ್ರೈ ಮಾಡಿ ನಾಳೆ ನೀವು ಕೂಡ ನಿಮ್ಮ ಮನೆಯಲ್ಲಿ. ಎಲ್ರಿಗೂ ಸರ್ವ್ ಮಾಡಿ, ಹೇಗಿತ್ತು ಅಂತ ನನಗೂ ಕೂಡ ಹೇಳಿ ನೆಕ್ಸ್ಟ್ ಶೋಗೆ ಬಂದಾಗ, ಓಕೆನಾ? ತಿಪ್ಪೇಸ್ವಾಮಿ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ, ಮುಂದಕ್ಕೇನು ಹೇಳಿಲ್ಲ. ಹೆಲೋ ಸರ್, ಹೇಗಿದ್ದೀರಾ? ಇದಾಗುತ್ತೆ ಇವತ್ತಿನ ಕರೆಯಲ್ಲಿ ಕರೀಚ ಸ್ಪೆಷಲ್ ವೀಕೆಂಡ್ನ ಸ್ಪೆಷಲ್ ಸಮಯ ಆಗ್ತಾ ಇದೆ. ಒಂದು ಗಂಟೆ 10 ನಿಮಿಷ ಈಗ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳೋಣ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ರಾಷ್ಟ್ರದ ಆರ್ಥಿಕ ಸದೃಢತೆ ಎಲ್ಲರ ಒಳಗೊಳ್ಳುವಿಕೆಯ ಮೇಲೆ ಅವಲಂಬಿತ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅಭಿಮತ. ಭಾರತ ಅಮೆರಿಕ ಆರ್ಥಿಕ ಪಾಲುದಾರಿಕೆ ಬಲಪಡಿಸುವಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ಗಳ ಪಾತ್ರ ಪ್ರಮುಖ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಹೊರ್ಮುಜ್ ಜಲಸಂಧಿಯಲ್ಲಿ ಹಡಗೊಂದರ ಮೇಲೆ ಕ್ಷಿಪಣಿ ದಾಳಿ, 5 ಮಂದಿ ಭಾರತೀಯರ ರಕ್ಷಣೆ. ಕುಖ್ಯಾತ ಮಾದಕ ವಸ್ತು ಕಳ್ಳಸಾಗಣೆದಾರ ನವಪ್ರೀತ್ ಸಿಂಗ್ ಟರ್ಕಿಯಿಂದ ಭಾರತಕ್ಕೆ ಹಸ್ತಾಂತರ. ಹಾಗೂ ಏಷ್ಯನ್ ಗೇಮ್ಸ್ ಕ್ರಿಕೆಟ್ ಫೈನಲ್, ಪಾಕಿಸ್ತಾನದ ವಿರುದ್ದ ಗೆಲುವಿನ ಹೊಸ್ತಿಲಲ್ಲಿ ಭಾರತ. ವಾರ್ತೆಗಳ ವಿವರ. ದೇಶದ ಆರ್ಥಿಕ ಸದೃಢತೆ ಮತ್ತು ಸುಸ್ಥಿರ ಪ್ರಗತಿ ಜಿಡಿಪಿಯನ್ನು ಆಧರಿಸುವ ಜೊತೆಗೆ ಅಭಿವೃದ್ಧಿಯ ಫಲಗಳು ಪ್ರತಿಯೊಬ್ಬ ಪ್ರಜೆಗೂ ಹಾಗೂ ಪ್ರತಿ ಪ್ರದೇಶಕ್ಕೂ ತಲುಪುವುದರ ಮೇಲೆ ಅವಲಂಬಿತವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿದ್ದ 5ನೇ ಕೌಟಿಲ್ಯ ಆರ್ಥಿಕ ಸಮಾವೇಶದ ಉದ್ಘಾಟನಾ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಯಾವುದೇ ಪ್ರಜೆ ಅಥವಾ ಪ್ರದೇಶ ಅಭಿವೃದ್ಧಿಯಿಂದ ವಂಚಿತವಾಗದಂತೆ ನೋಡಿಕೊಳ್ಳುವುದೇ ನೈಜ ಆರ್ಥಿಕ ಸಮರ್ಥನೆಯಾಗಿದೆ ಎಂದು ಪ್ರತಿಪಾದಿಸಿದರು. ಎಲ್ಲರನ್ನು ಒಳಗೊಳ್ಳುವ ಈ ಆರ್ಥಿಕ ಸಿದ್ಧಾಂತದಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆಗೆ ಹೆಚ್ಚಿನ ಆದ್ಯತೆ ನೀಡಬೇಕಿದ್ದು, ಶಿಕ್ಷಣ ಮತ್ತು ಸಬಲೀಕರಣದ ಮೂಲಕ ಮಹಿಳೆಯರು ಮುಂದಾಳತ್ವ ವಹಿಸಿಕೊಳ್ಳಲು ಅವಕಾಶ ಕಲ್ಪಿಸಬೇಕು ಎಂದರು. ಕಳೆದ 1 ದಶಕದಲ್ಲಿ 25 ಕೋಟಿಗೂ ಹೆಚ್ಚು ಭಾರತೀಯರು ಬಡತನದಿಂದ ಹೊರಬಂದಿದ್ದಾರೆ ಎಂದು ಉಲ್ಲೇಖಿಸಿದ ಉಪರಾಷ್ಟಪತಿಗಳು, ಜಿಎಸ್ಟಿ ವ್ಯವಸ್ಥೆಯು ಭಾರತದ ಅತ್ಯಂತ ದೊಡ್ಡ ತೆರಿಗೆ ಸುಧಾರಣೆಯಾಗಿದೆ ಎಂದರು. ಜನ್ಧನ್, ಆಧಾರ್ನಂತಹ ತಂತ್ರಜ್ಞಾನ ಆಧಾರಿತ ಯೋಜನೆಗಳು ದೇಶದಲ್ಲಿ ನೇರ ನಗದು ವರ್ಗಾವಣೆ ಹಾಗೂ ಹಣಕಾಸು ಸಬಲೀಕರಣಕ್ಕೆ ಹೊಸ ವೇಗ ನೀಡಿದೆ ಎಂದು ಶ್ಲಾಘಿಸಿದರು.
1: Once we were the underdeveloped economy, from there we moved on to the developing economy. From there we are moving towards the developed economy. We can call ourselves as a developed economy if it is an inclusive development of everyone. That is where the real development benefit should reach the nook and corner of the country.
0: ಭಾರತ ಅಮೆರಿಕ ನಡುವಿನ ಆರ್ಥಿಕ ಬಾಂಧವ್ಯ ಮತ್ತು ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ಗಳು ಸಿಎಗಳ ಪಾತ್ರ ಪ್ರಮುಖ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ಸ್ ಸಂಸ್ಥೆ ಐಸಿಎಐನ ಅಮೆರಿಕದ ಶಿಕಾಗೋ, ಮಿಶಿಗನ್ ಮತ್ತು ಓಹಿಯೋ ಶಾಖೆಗಳ ನಾಯಕರು ಹಾಗೂ ಸದಸ್ಯರೊಂದಿಗೆ ನಡೆಸಿದ ಸಂವಾದದ ವೇಳೆ ಮಾತನಾಡಿದ ಅವರು, ಗಡಿಯಾಚೆಗಿನ ತೆರಿಗೆ ವಿನಾಯಿತಿ, ಕಾಯ್ದೆಗಳ ಪಾಲನೆ ಮತ್ತು ವಿಶ್ವಾಸಾರ್ಹ ಆರ್ಥಿಕ ಆಡಳಿತವನ್ನು ಸರಳೀಕರಣಗೊಳಿಸುವ ಮೂಲಕ ಭಾರತೀಯ ಉದ್ಯಮಗಳಿಗೆ ಜಾಗತಿಕ ಬಂಡವಾಳ ಹೂಡಿಕೆಯನ್ನು ಆಕರ್ಷಿಸಲು ಸಿಎಗಳು ಮಹತ್ವದ ಕೊಡುಗೆ ನೀಡುತ್ತಿದ್ದಾರೆ ಎಂದು ತಿಳಿಸಿದರು. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರುವ ನಡುವೆಯೇ ಹೊರ್ಮುಸ್ ಜಲಸಂಧಿಯಲ್ಲಿ ಕುವೈತ್ ಧ್ವಜ ಹೊಂದಿದ್ದ ಎಂಟಿ ಕಾಜಿಮಾ 3 ಎಂಬ ತೈಲ ಹಡಗಿನ ಮೇಲೆ ಕ್ಷಿಪಣಿ ದಾಳಿ ನಡೆದಿದೆ. ಈ ಸಂದರ್ಭದಲ್ಲಿ ಹಡಗಿನಲ್ಲಿದ್ದ 5 ಭಾರತೀಯ ಪ್ರಜೆಗಳನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ. ಈ ಕುರಿತು ಒಮಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಮಾಹಿತಿ ನೀಡಿದ್ದು, ರಕ್ಷಣಾ ಕಾರ್ಯಾಚರಣೆಯ ಯಶಸ್ಸಿಗೆ ಒಮಾನ್ ಅಧಿಕಾರಿಗಳು ನೀಡಿದ ನಿರಂತರ ಬೆಂಬಲ ಮತ್ತು ನೆರವಿಗಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದೆ. ಇತ್ತೀಚಿನ ದಿನಗಳಲ್ಲಿ ಪಶ್ಚಿಮ ಏಷ್ಯಾದಲ್ಲಿ ಹೆಚ್ಚುತ್ತಿರುವ ಸಂಘರ್ಷಗಳ ಹಿನ್ನೆಲೆಯಲ್ಲಿ ಭಾರತೀಯ ನಾವಿಕರು ಪ್ರಯಾಣಿಸುತ್ತಿದ್ದ ಹಲವು ವಾಣಿಜ್ಯ ಹಡಗುಗಳು ದಾಳಿಗೆ ಒಳಗಾಗುತ್ತಿದ್ದು, ಭಾರತೀಯ ನಾವಿಕರ ರಕ್ಷಣೆ ಕುರಿತು ಕಳವಳ ವ್ಯಕ್ತವಾಗಿದೆ. ಈ ಸವಾಲಿನ ಪರಿಸ್ಥಿತಿಯಲ್ಲೂ ಭಾರತೀಯ ರಾಯಭಾರ ಕಚೇರಿಯು ಒಮಾನ್ ಸರ್ಕಾರ ಹಾಗೂ ಸ್ಥಳೀಯ ಆಡಳಿತದೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಸುರಕ್ಷತಾ ಕಾರ್ಯಾಚರಣೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿದೆ. ಮಾದಕ ವಸ್ತು ಜಾಲ

0: ಕಟ್ಟಹಾಕುವಲ್ಲಿ ಕೇಂದ್ರ ಸರ್ಕಾರ ಐತಿಹಾಸಿಕ ಸಾಧನೆ ಮಾಡಿದ್ದು, ತೀವ್ರ ಅಪರಾಧ ಹಿನ್ನೆಲೆಯುಳ್ಳ ಮಾದಕ ವಸ್ತು ಕಳ್ಳಸಾಗಣೆಯ ಪ್ರಮುಖ ಆರೋಪಿ ನವಪ್ರೀತ್ ಸಿಂಗ್ನನ್ನು ಟರ್ಕಿಯಿಂದ ಭಾರತಕ್ಕೆ ಗಡಿಪಾರು ಮಾಡುವಲ್ಲಿ ಯಶಸ್ವಿಯಾಗಿದೆ ಎಂದು ಕೇಂದ್ರ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ನವಾಬ್ ವಿರ್ಕ್ ಎಂಬ ನಕಲಿ ಗುರುತಿನಡಿ ಟರ್ಕಿ ದೇಶದ ಪೌರತ್ವ ಪಡೆದಿದ್ದ ನವಪ್ರೀತ್ ಸಿಂಗ್ ಅಫ್ಘಾನಿಸ್ತಾನದಿಂದ ಭಾರತಕ್ಕೆ ಹೆರಾಯಿನ್ ಮತ್ತು ಮೆಥಾಂಫೆಟಮೈನ್ನಂತಹ ಮಾದಕ ವಸ್ತುಗಳನ್ನು ಅಕ್ರಮವಾಗಿ ಪೂರೈಸುತ್ತಿದ್ದ ಎಂದು ಕೇಂದ್ರ ಸಚಿವರು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿದ್ದಾರೆ. ಭಾರತೀಯ ತನಿಖಾ ಸಂಸ್ಥೆಗಳು ಆರೋಪಿಯ ರಹಸ್ಯ ಜಾಲವನ್ನು ಸತತವಾಗಿ ಬೆನ್ನಟ್ಟಿ ಗಡಿಪಾರು ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಿವೆ. ಇಂದು ಈ ಕಳ್ಳಸಾಗಣೆದಾರನನ್ನು ಭಾರತಕ್ಕೆ ಕರೆತರಲಾಗಿದ್ದು, ವಿವಿಧ ಪ್ರಕರಣಗಳಡಿ ಜೈಲು ಪಾಲು ಮಾಡಲಾಗಿದೆ ಎಂದ ಸಚಿವರು, ಡಿಸೆಂಬರ್ 2029ರೊಳಗೆ ದೇಶದಲ್ಲಿರುವ ಮಾದಕ ದ್ರವ್ಯ ಜಾಲವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತ ಒಂದು ವರದಿ ಇಲ್ಲಿದೆ. ಭಾರತದ ಸುದೀರ್ಘ ಕರಾವಳಿ ತೀರವನ್ನು ದೇಶದ ಆರ್ಥಿಕ ಪ್ರಗತಿಯ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಉದ್ದೇಶದಿಂದ 2015ರಲ್ಲಿ ಚಾಲನೆ ನೀಡಲಾದ ಸಾಗರಮಾಲಾ ಯೋಜನೆಯು ಬಂದರುಗಳನ್ನು ಉತ್ಪಾದನಾ ಕೇಂದ್ರಗಳು, ಮಾರುಕಟ್ಟೆಗಳು ಹಾಗೂ ಸಾರ್ವಜನಿಕರೊಂದಿಗೆ ಯಶಸ್ವಿಯಾಗಿ ಸಂಪರ್ಕಿಸುತ್ತಿದೆ. ಬಂದರುಗಳ ಆಧುನೀಕರಣ, ಸುಸಜ್ಜಿತ ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು ಆಧಾರಿತ ಕೈಗಾರೀಕರಣ, ಕರಾವಳಿ ಸಮುದಾಯಗಳ ಅಭಿವೃದ್ಧಿ ಹಾಗೂ ಕರಾವಳಿ ಹಡಗು ಸಾರಿಗೆ ಮತ್ತು ಒಳನಾಡು ಜಲಮಾರ್ಗಗಳ ಬಳಕೆ, ಈ 5 ಪ್ರಮುಖ ಸ್ತಂಭಗಳ ಆಧಾರದ ಮೇಲೆ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಸಾಗರಮಾಲಾ ಯೋಜನೆಯಡಿ ಇದುವರೆಗೆ 6.06 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 845ಕ್ಕೂ ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು, ಈ ಪೈಕಿ 315 ಯೋಜನೆಗಳು ಈಗಾಗಲೇ ಯಶಸ್ವಿಯಾಗಿ ಪೂರ್ಣಗೊಂಡಿವೆ. ಯೋಜನೆಯ ಪರಿಣಾಮವಾಗಿ ಪ್ರಮುಖ ಬಂದರುಗಳಲ್ಲಿ ಹಡಗುಗಳ ತಂಗುವಿಕೆ ಮತ್ತು ನಿರ್ವಹಣಾ ಅವಧಿಯು 2014ರಲ್ಲಿದ್ದ 96 ಗಂಟೆಗಳಿಂದ 2025ರ ವೇಳೆಗೆ ಸುಮಾರು 49 ಗಂಟೆಗಳಿಗೆ ಗಮನಾರ್ಹವಾಗಿ ಇಳಿಕೆಯಾಗಿದೆ. ಪ್ರಸ್ತುತ ಜಾಗತಿಕ ಮಟ್ಟದ ಅಗ್ರ 100 ಬಂದರುಗಳ ಪಟ್ಟಿಯಲ್ಲಿ ಭಾರತದ 9 ಬಂದರುಗಳು ಸ್ಥಾನ ಪಡೆದುಕೊಂಡಿದ್ದು, ಕರಾವಳಿ ಸರಕು ಸಾರಿಗೆಯಲ್ಲೂ ಬೃಹತ್ ಪ್ರಗತಿ ಕಂಡುಬಂದಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಶಿಕಾಗೋದಲ್ಲಿ ಆರ್ಚರ್ ಡೇನಿಯಲ್ಸ್ ಮಿಡ್ಲ್ಯಾಂಡ್ ಎಡಿಎಂ ಸಂಸ್ಥೆ ಮಂಡಳಿಯ ಅಧ್ಯಕ್ಷ ಹಾಗೂ ಸಿಇಒ ಜುವಾನ್ ರಿಕಾರ್ಡೊ ಲುಸಿಯಾನೊ ಅವರನ್ನು ಭೇಟಿಯಾಗಿ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಭಾರತದಲ್ಲಿ ಎಡಿಎಂ ಸಂಸ್ಥೆಯ ಹೂಡಿಕೆ ಹಾಗೂ ಉದ್ಯಮ ವಿಸ್ತರಣೆಗೆ ಇರುವ ಅವಕಾಶಗಳ ಕುರಿತು ಸಮಾಲೋಚನೆ ನಡೆಸಿದ್ದಾಗಿ ತಿಳಿಸಿದ್ದಾರೆ. ಜಪಾನ್ನ ನಿಶಿನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ T20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿಂದು ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 211 ರನ್ ಗಳಿಸಿ ಪಾಕಿಸ್ತಾನಕ್ಕೆ 212 ರನ್ಗಳ ಗೆಲುವಿನ ಗುರಿ ನೀಡಿದೆ. ಗುರಿ ಬೆನ್ನತ್ತಿರುವ ಪಾಕಿಸ್ತಾನ ಇತ್ತೀಚಿನ ವರದಿ ಬಂದಾಗ 17 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 160 ರನ್ ಗಳಿಸಿ ಆಡುತ್ತಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನ ಗಾಲ್ಫ್ ಸ್ಪರ್ಧೆಯಲ್ಲಿ ಭಾರತದ ಪ್ರಣವಿ ಅರಸ್ ಚಿನ್ನದ ಪದಕ ಗೆದ್ದಿದ್ದು, ಆ ಮೂಲಕ ಈ ಸಾಧನೆ ಮಾಡಿದ ಮೊದಲ ಭಾರತೀಯ ಮಹಿಳಾ ಗಾಲ್ಫ್ ಕ್ರೀಡಾಪಟು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ಸ್ಪರ್ಧೆಯ ತಂಡ ವಿಭಾಗದಲ್ಲೂ ಭಾರತ ಬೆಳ್ಳಿ ಪದಕ ಗೆದ್ದಿದೆ. ಇನ್ನು ಮಹಿಳಾ ರೀಕರು ವೈಯಕ್ತಿಕ ಬಿಲ್ಲುಗಾರಿಕೆ ಸ್ಪರ್ಧೆಯಲ್ಲಿ ಭಾರತದ ಉದಯೋನ್ಮುಖ ಬಿಲ್ಲುಗಾರ್ತಿ ಕುಂಕುಮ್ ಮೊಹದ್ ಅಚ್ಚರಿಯ ಪ್ರದರ್ಶನ ನೀಡಿದ್ದು ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಫೈನಲ್ನಲ್ಲಿ ಅವರು ದಕ್ಷಿಣ ಕೊರಿಯಾದ ಓಹ್ ಎಜಿನ್ ವಿರುದ್ದ 5-5 ಅಂತರದ ಸಮಬಲದ ಬಳಿಕ ನಡೆದ ಶೂಟ್ ಆಫ್ನಲ್ಲಿ 10-8 ಅಂತರದಲ್ಲಿ ಗೆದ್ದರು. ಪದಕ ವಿಜೇತ ಕ್ರೀಡಾಪಟುಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿನಂದನೆ ಸಲ್ಲಿಸಿದ್ದು ಭವಿಷ್ಯದ ಯಶಸ್ಸಿಗೆ ಹಾರೈಸಿದ್ದಾರೆ. ನವ ಚಂಡೀಗಢದ ಮಹಾರಾಜ ಯದುವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿಯ ಮೂರನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ಮುಖಾಮುಖಿಯಾಗಲಿದೆ. ಪಂದ್ಯ ಮಧ್ಯಾಹ್ನ 2 ಗಂಟೆಗೆ ಆರಂಭವಾಗಲಿದೆ. ಮೊದಲೆರಡು ಪಂದ್ಯಗಳಲ್ಲಿ ಗೆಲುವು ದಾಖಲಿಸಿರುವ ಭಾರತ ಈಗಾಗಲೇ 2-0 ಅಂತರದ ಮುನ್ನಡೆ ಸಾಧಿಸಿ ಸರಣಿ ವಶಪಡಿಸಿಕೊಂಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ರಾಷ್ಟದ ಆರ್ಥಿಕ ಸದೃಢತೆ ಎಲ್ಲರ ಒಳಗೊಳ್ಳುವಿಕೆಯ ಮೇಲೆ ಅವಲಂಬಿತ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಮತ. ಭಾರತ ಅಮೆರಿಕ ಆರ್ಥಿಕ ಪಾಲುದಾರಿಕೆ ಬಲಪಡಿಸುವಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ಗಳ ಪಾತ್ರ ಪ್ರಮುಖ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಹೊರ್ಮೋಸ್ ಜಲಸಂಧಿಯಲ್ಲಿ ಹಡಗೊಂದರ ಮೇಲೆ ಕ್ಷಿಪಣಿ ದಾಳಿ, 5 ಮಂದಿ ಭಾರತೀಯರ ರಕ್ಷಣೆ. ಕುಖ್ಯಾತ ಮಾದಕ ವಸ್ತು ಕಳ್ಳಸಾಗಣೆದಾರ ನವಪ್ರೀತ್ ಸಿಂಗ್ ಟರ್ಕಿಯಿಂದ ಭಾರತಕ್ಕೆ ಹಸ್ತಾಂತರ. ಹಾಗೂ ಏಷ್ಯನ್ ಗೇಮ್ಸ್ ಕ್ರಿಕೆಟ್ ಫೈನಲ್, ಪಾಕಿಸ್ತಾನದ ವಿರುದ್ಧ ಗೆಲುವಿನ ಹೊಸ್ತಿಲಲ್ಲಿ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
4: ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ. ಸಮಯ ಕಾರ್ಯ 1:20. ಈಗ ಕೇಳೋಣ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.
5: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಸರ್ವಹಿತ ಒಂದುಂಟೆ ಅದಕ್ಕೆ ಪಥ ನಮಗುಂಟೆ ನಿರ್ವಾಹ ಸಾಧನೆಗಳೆತ್ತ ಗುರುವೆತ್ತ. ಸರ್ವಹಿತ ಒಂದುಂಟೆ ಅದಕ್ಕೆ ಪಥ ನಮಗುಂಟೆ ನಿರ್ವಾಹ ಸಾಧನೆಗಳೆತ್ತ ಗುರುವೆತ್ತ. ಪೂರ್ವವನು ನೆಟ್ಟಗಿಪ ನರಕೃತಿಯೀನಾಗದೇನ್ ಅರ್ವಾಚಿ ಎಲಿ ಸೊಟ್ಟು ಮಂಕುತಿಮ್ಮ. ಪೂರ್ವವನು ನೆಟ್ಟಗಿಪ ನರಕೃತಿಯೀನಾಗದೇನ್ ಅರ್ವಾಚಿ ಎಲಿ ಸೊಟ್ಟು ಮಂಕುತಿಮ್ಮ.

ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋ ಮನೋಭಾವ ಏನೋ ಸರಿಯೇ, ಆದರೆ ಮಾಡೋದು ಹೇಗೆ ಅದನ್ನು ಕುರಿತು 854ನೇ ಪದ್ಯದಲ್ಲಿ ಹೇಳ್ತಾರೆ, ಕೇಳಿದಿರಿ ಆಗ್ಲೇ, ಸರ್ವಹಿತ ಒಂದುಂಟೆ ಅದಕ್ಕೆ ಪಥ ನಮಗುಂಟೆ. ಎಲ್ರಿಗೂ ನೆಮ್ಮದಿಯಾಗಿರಬೇಕು, ಹಿತವಾಗಿದ್ದು ಒಂದು ಸ್ಥಿತಿ ಇದೆಯಾ, ಇದ್ರೆ ಅದನ್ನು ಪಡೆಯುವ ಮಾರ್ಗ ನಮಗೆ ಗೊತ್ತಿದೆಯೇ, ಆ ಮಾರ್ಗದ ನಿರ್ವಹಣೆ ಹೇಗೆ, ಅದಕ್ಕೆ ಬೇಕಾದ ಸಾಧನ ಸಲಕರಣೆ ಯಾವುದು, ಎಲ್ಲಿವೆ, ಇದಕ್ಕೆ ಸೂಕ್ತವಾದ ಮಾರ್ಗದರ್ಶನ ಮಾಡಿಸ್ತಕ್ಕಂತಹ ಗುರು ಎಲ್ಲಿದ್ದಾನೆ, ಹಿಂದೆ ಆಗಿ ಹೋಗಿದ್ದನ್ನು ಸರಿಪಡಿಸುವನು ಎಂತಕ್ಕಂತಹ ಮನುಷ್ಯನ ಕಾರ್ಯದಿಂದ ಮುಂದೆ ಆಗುವುದರಲ್ಲಿ ದೋಷಗಳಿಲ್ಲದೆ ಇರುತ್ತೆಯೇ. ಕಷ್ಟ ನಷ್ಟ ಅನುಭವಿಸುತ್ತಿರುವ ಒಳಿತಿಗೆ ಮತ್ತೇನನ್ನ ಮಾಡುವ ಪ್ರಯತ್ನ ದೋಷ ಇರುತ್ತೋ ಇಲ್ವೋ, ನಾವು ಒಳ್ಳೇದು ಮಾಡಕ್ಕೆ ಹೋಗಿ ಅವನಿನ್ನೇನೋ ಬೇರೆ ಕೂಡ ಆಗಬಹುದು. ತಿದ್ದುವಿಕೆಗೆ ಮಿತಿ ಇರಲಿ ಎಚ್ಚರ ಇರಲಿ ಅಂತ ಕೂಡ ಗುಂಡಮ್ಮನು ಮತ್ತೊಂದು ಪದ್ಯದಲ್ಲಿ ಹೇಳ್ತಾರೆ. ಸಿಂಧುವನು ಹಿಮಗಿರಿಗೆ ಹಿಂದುರಿಗೆ ಚಂದದಲ್ಲಿ ಬಾ ಎಂದು ಆಣತಿಪಯ್ಯ, ಏನೋ ಆಗೋಗ್ಬಿಟ್ಟಿದೆ ಸರಿಪಡಿಸಬೇಕು ಅಂತ ಹಿಂದಿಂದೆಲ್ಲ ಬದಲಾವಣೆ ಮಾಡಿಕೊಳ್ಳಿ ಸಾಧ್ಯನಾ? ಹಾಗೆಯೇ ಸರ್ವರಿಗೆ ಸಮವಾಳು ಸರ್ವರಿಗೆ ಸಮಪಾಲು ಎಂಬ ಕವಿ ಗೋಪಾಲಕೃಷ್ಣ ಅಡಿಗರ ಕಟ್ಟುವೆವು ಹೊಸನಾಡೊಂದನು ಅನ್ನುವ ಮಹದಾಸೆ ನನಸಾಗತ್ತೆ. ಈ ಸಮಾಜ ತಿದ್ದುಮಡಿ

ಬಹಳ ಕಷ್ಟ ತಿದ್ದುವಿಕೆಗೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈ ಸಮಾಜ ಅಂತಕ್ಕಂಥದ್ದು, ಜಗತ್ತು ಅಂತಕ್ಕಂಥದ್ದು ಒಂದು ನಾಯಿಯ ಬಾಲ ಇದ್ದ ಹಾಗೆ, ಅದು ತನ್ನದನ್ನ ಸಮಸ್ಯೆಗಳಿಂದ ಸುತ್ತಾಕೊಂಡ್ಬಿಟ್ಟಿದೆ. ಅದು ಸರಿ ಮಾಡಬೇಕು ಅಂತ ಹೇಳಿ ಎಲ್ಲಿವರೆಗೆ ಅದನ್ನ ಟೈಟ್ ಆಗಿ ಒಂದು ಬಲದಿಂದ ಎಳೆದಿಟ್ಕೊಂಡಿರ್ತೀರೋ ಅಲ್ಲಿವರೆಗೂ ನೇರವಾಗಿರುತ್ತೆ. ಆದರೆ ಅದನ್ನು ಬಿಟ್ಕೊಡ್ಲೆ ಮತ್ತೆ ಸುತ್ತಕೊಂಡ್ಬಿಡುತ್ತೆ. ಹಾಗೆ ವಿವೇಕಾನಂದರು ಬಹುಶಃ ಇಲ್ಲಿ ಓಡಾಡ್ತಿದ್ದಂಥ ಒಂದು ಎಲ್ಲ ಸಂದರ್ಭದಲ್ಲೂ ಕೂಡ 150 ವರ್ಷಗಳಾಗಿದೆ ಅವ್ರ ಜನ್ಮ ತಾಳಿ. 1863 2013ಕ್ಕೆ 150 ವರ್ಷಗಳಾಗತ್ತೆ. ಅವರು ಇದ್ದ ಸಂದರ್ಭದಲ್ಲಿ ಕಲ್ಕತ್ತಾದಲ್ಲಿರ್ತಕ್ಕಂಥ ಎಲ್ಲ ಚಿಂತಕರು ಕೂಡ ಎಷ್ಟು ಜನ ಸೇವಾ ಮನೋಭಾವಿಗಳು ಮುಂದಕ್ಕೆ ಬಂದರು, ಸೇವಾಕರ್ತರು ನಿರಂತರವಾದರು, ಇಷ್ಟೆಲ್ಲ ನಡೀತಾ ಇತ್ತು. ಆದರೆ ಈಗ ಬಹುಶಃ ನಾವೆಲ್ಲ ಈ ದೇಶ ಭಾರತ ದೇಶವನ್ನು ನೋಡಿದರೆ ಸ್ವಾಮಿ ವಿವೇಕಾನಂದರು ಇದ್ದ ನಾಡೇ ಇದು ಅನ್ನುವಂತಹ ಚಿಂತನೆಗೆ ನಮ್ಮನ್ನು ಒಳಗಾಗಿಸುತ್ತೆ. ಆದ್ದರಿಂದ ತಿದ್ದುವಿಕೆಗೆ ಮಿತಿ ಇರಲಿ.

ನಲ್ಲ ನರ ಲೋಕಹಿತ ನಿರ್ಧಾರ ಬಲಕೆ ನೋಳ್ಪರ್ ಕೆಲರು ಕೆಲರೆಡಕೆ ನೋಳ್ಪರ್. ಸುಲಭವೇ ನಲ್ಲ ನರ ಲೋಕಹಿತ ನಿರ್ಧಾರ ಬಲಕೆ ನೋಳ್ಪರ್ ಕೆಲರು ಕೆಲರೆಡಕೆ ನೋಳ್ಪರ್. ವಿಲವಿಲನೆ ಚಪಲಿಸುವ ಮನುಜ ಸ್ವಭಾವದಲ್ಲಿ ನೆಲೆಗೊತ್ತು ಹಿತಕೆಲ್ಲಿ ಮಂಕುತಿಮ್ಮ. ವಿಲವಿಲನೆ ಚಪಲಿಸುವ ಮನುಜ ಸ್ವಭಾವದಲ್ಲಿ ನೆಲೆಗೊತ್ತು ಹಿತಕೆಲ್ಲಿ ಮಂಕುತಿಮ್ಮ.

0: ಇದನ್ನೇ ಒಳ್ಳೇದು ಮಾಡಬೇಕು ಅಂತ ಹಾಗೆ ಮುಂದುವರೆಸ್ತಾ ಹೇಳ್ತಾ ಹೋಗ್ತಾರೆ. ಸುಲಭವೇನಲ್ಲ ನರಲೋಕ ಹಿತ ನಿರ್ಧಾರ, ಎಲ್ರಿಗೂ ಒಳ್ಳೇದಾಗುವಂತದ್ದು ಯಾವುದು ಅನ್ನೋದು ಬಹಳ ಕಷ್ಟ. ಎಷ್ಟು ಚೆನ್ನಾಗಿ ಹೇಳಿದಾರೆ ನೋಡಿ, ಬಲಕ್ಕೆ ನೋಳ್ಪರ್ ಕೆಲರು, ಎಡಕ್ಕೆ ನೋಳ್ಪರ್ ಕೆಲರು. ಏ ಇದು ಮಾಡಿದ್ರೆ ಸರಿ ಅಂತ ಹೇಳೋರು ಕೆಲವು ಜನ, ಅದು ಮಾಡಿದ್ರೆ ಸರಿ ಅಂತ ಹೇಳೋರು ಇನ್ನಷ್ಟು ಜನ. ಹೀಗೆ ವಿಲವಿಲ್ಲ ಚಪ್ಪಲಿಸ್ತಾ ಇರತಕ್ಕಂತಹ ಈ ಮನುಜ ಸ್ವಭಾವ ಇದೆಯಲ್ಲ, ಇದಕ್ಕೆ ಒಂದು ನೆಲೆ ಗುರಿ ಹಿತಕ್ಕೆ ಏನಾದ್ರು ಇದೆಯಾ? ಈ ಜಗತ್ತಿನ ಹಿತ ನಿರ್ಧರಿಸುವುದು ಸುಲಭ ಕಾರ್ಯ ಅಲ್ಲ. ಸರ್ವರಿಗೂ ಸಮಾನವಾಗಿರತಕ್ಕಂಥ ಹಿತ ಯಾವುದು ಅಂತ ತೀರ್ಮಾನಿಸುವುದೇ ತೊಳಾಡ್ತಾ ಇದ್ದೇವೆ. ಅದೇ ಸರಿ ಅಂತ ಒಬ್ರು ಹೇಳ್ತಾರೆ, ಇದೇ ಸರಿ ಅಂತ ಒಬ್ರು ಹೇಳ್ತಾರೆ. ಅದು ಮಾಡಿದ್ರೆ ಎಲ್ರಿಗೂ ಅನುಕೂಲ ಆಗ್ತಾ ಇತ್ತು, ಇದು ಮಾಡಿದ್ರೆ ಎಲ್ರಿಗೂ ಅನುಕೂಲ ಆಗ್ತಾ ಇತ್ತು ಅಂತ ನೋಡ್ತಿರ್ಬೇಕಾವೆಲ್ಲ ಕೂಡ. ಸಮಾಜದ ಈ ಒಂದು ವಿಜ್ಞಾನ ಜನ ಬೆಳೀತಿರ್ತಕ್ಕಂಥ ರೀತಿ ನೋಡಿದಾಗ, ವಿಧಾನಸೌಧದಲ್ಲಾಗಿರ್ಬೋದು, ಲೋಕಸಭೆಯಲ್ಲಾಗಿರ್ಬೋದು, ಬೇರೆ ಬೇರೆ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಹೋಗ್ತೇವೆ, ಏನೇನೋ ಒಂದು ನಿರ್ಧಾರ ತಗೋತೇವೆ, ಏನೋ ಒಂದು ಪಾಲಿಸಿನ ಮಾಡ್ತಾ ಹೋಗ್ತೇವೆ. ಅದರಿಂದ ಯಾರಿಗೆ ಉಪಯೋಗ ಆಗುತ್ತೆ ಅಂತ ಹೇಳೋದು ಬಹಳ ಕಷ್ಟ. ಹೀಗಾಗುತ್ತೆ ಅಂತ ಹೇಳಿ ನಾವು ಅನ್ಕೊಂಡಿದ್ವಿ, ಬಟ್ ಏನೇನೋ ಆಗ್ಬಿಡುತ್ತಲ್ಲ ಅನ್ನುವ ಚಿಂತನೆ ಮಾಡೋ ಹಾಗಾಗತ್ತೆ. ಹಾಗಾಗಿ ಸರ್ವ ಹಿತ ನಿರ್ಧಾರ ಬಹಳ ಕಷ್ಟ. ಏನಾದರೂ ಮಾಡಿ ಅಂತಾರೆ, ಮಾಡಿದ್ದೆಲ್ಲ ಸರಿಯಲ್ಲ ಅಂತ ಮತ್ತೊಬ್ರು ಹೇಳ್ತಾರೆ. ಒಮ್ಮೆ ಹಾಗೂ ಹೇಳ್ತಾರೆ, ಒಮ್ಮೆ ಹೀಗೂ ಹೇಳ್ತಾರೆ. ನಿರ್ದಿಷ್ಟವಾದ ಧ್ಯೇಯ ಧೋರಣೆಗಳಿಲ್ಲದೆ ಇರತಕ್ಕಂಥ, ವಿಲವಿಲನೆ ಚಪಲ ಆಗ್ತಾ ಇರತಕ್ಕಂಥ, ಬದಲಾಯಿಸ್ತಾ ಇರತಕ್ಕಂಥ ಈ ಮನುಷ್ಯನ ಸ್ವಭಾವಕ್ಕೆ, ಸರ್ವ ಹಿತಕ್ಕೆ ಗುರಿ ಗೊತ್ತು ಯಾವುದು ಅಂತ ತಿಳಿಯುವಂತಹ ಪ್ರಯತ್ನ ಮಾಡ್ತಾ ಇರುವುದೇ ಸಮಾಜದ ವಿಜ್ಞಾನ, ಸಮಾಜ ನಡೀತಿರುವ ರೀತಿ ಅಂತ ಅನ್ನೋದನ್ನ ನಾವು ಗಮನಿಸಬಹುದಾಗಿದೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಆರ್ ಶ್ರೀದೇವಿ, ವ್ಯಾಖ್ಯಾನ ಎಚ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಎಲ್ಐಸಿ ಇಂಡೆಕ್ಸ್ ಪ್ಲಸ್ 2,500 rupees ಅಷ್ಟು ಕಡಿಮೆ ಮಂತ್ಲಿ ಪ್ರೀಮಿಯಂ ನೊಂದಿಗೆ ನಿಮ್ಮ ಜರ್ನಿಯನ್ನು ಆರಂಭಿಸಿ. ಗ್ಯಾರಂಟೆಡ್ ಅಡಿಷನ್ಸ್ ನ ಸೆಕ್ಯೂರಿಟಿ ಒಂದಿಗೆ. ಹೆಚ್ಚಿನ ಡೀಟೇಲ್ಸ್ ಗೆ ವಿಸಿಟ್ www.lic.india.in. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸಮಯ 1 ಗಂಟೆ 44 ನಿಮಿಷ. ಲಂಚ್ ಬಾಕ್ಸ್ನಲ್ಲಿ ವೀಕೆಂಡ್ ಸ್ಪೆಷಲ್ ಅಂತ ಬ್ಯೂಟಿಫುಲ್ ಹಾಡುಗಳನ್ನ ಕೇಳ್ತಾ ಇದ್ರೆ. ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಪ್ರಕಾಶ್ ಅವರು ಬೆಂಗಳೂರಿಂದ ಮೆಸೇಜ್ ಮಾಡಿದ್ದಾರೆ.

ತೇಜಸ್ವಿನಿ ಸಾರ್ವಾಡ್ ಅವರು ಕಾರ್ಯಕ್ರಮದಲ್ಲಿ ಪ್ರಸಾರ ಆಗ್ತಿರುವಂತಹ ಸೂಪರ್ ಹಿಟ್ ಗೀತೆಗಳು ಸಖತ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್ ಪ್ರಸಾರ ಮಾಡ್ತಾ ಇರೋದಕ್ಕೆ. ಹಾಡುಗಳು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಲಕ್ಷ್ಮಿ ಅವರು ಬೆಂಗಳೂರಿಂದ ನನ್ನ ಫೇವ್ರೇಟ್ ಹಾಡು ಪ್ರಸಾರ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದಾರೆ. ಈಗ ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕು, ಕಲ್ಯಾಣ್ ಅವರ ಸಾಹಿತ್ಯ, ಚಿತ್ರ ಅವರ ಗಾಯನ, ಕೋಗಿಲೆ ಹಾಡು ಚಂದನ. ಈ ಹಾಡು ಎಷ್ಟು ಚಂದ ಅಲ್ವಾ.

ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನವೆಲ್ಲೂರು 101.3 FM. ಈ ಹೊತ್ತಲ್ಲಿ ನಿಮ್ ಜೊತೆಯಾಗಿರುವುದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ. ಲಂಚ್ ಬಾಕ್ಸ್ನಲ್ಲಿ ಅಷ್ಟು ವೀಕೆಂಡ್ನಲ್ಲಿ ಒಂದಷ್ಟು ಬ್ಯೂಟಿಫುಲ್ ಹಾಡುಗಳನ್ನ ಕೇಳ್ತಾ ನಿಮ್ಮ ಮೈಂಡು ರಿಫ್ರೆಶ್ ಆಯಿತು ಅಂತ ಭಾವಿಸ್ತೀನಿ. ಏನಂತೀರಾ? ಸಮಯ ಆಗ್ತಾ ಇದೆ 2 ಗಂಟೆ. ಈಗ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತೆಗಳನ್ನ ಕೇಳೋಣ ದೆಹಲಿ ಕೇಂದ್ರದ ಸಹಪ್ರಸಾರದೊಂದಿಗೆ.

ಸಮಯ 2:35 ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3 FM. ಈಗ ಒಂದಷ್ಟು ಬ್ಯೂಟಿಫುಲ್ ಹಳೆಯ ಚಿತ್ರಗೀತೆಗಳನ್ನ ಕೇಳ್ತಾ ಸಾಗೋಣ.

0: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.
2: ಸಮಯ 2 ಗಂಟೆ 45 ನಿಮಿಷ. ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ. ಸುಭಾಯ್ ಚಾವಗ್ರೀನ್ ಕನ್ನಡ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ರೆ ಮತ್ತೆರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮ್ಗೋಸ್ಕರ ಚಿತ್ರ ಅವರ ಕಂಠದಲ್ಲಿ ಹಾಗೂ ಎಸ್ ಪಿ ಬಿ ಅವರ ಕಂಠದಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
3: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.

ಗುಡ್ ಆಫ್ಟರ್ನೂನ್, ಶುಭ ಮಧ್ಯಾಹ್ನ, ಸಮಯ 3:02. ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 FM. ಎಸ್, ಯಾವಾಗಲೂ ಹೇಳ್ತೀನಿ, ಬಿಸಿಲೇ ಇರಲಿ, ಮಳೆನೇ ಇರಲಿ, ಚಳಿನೇ ಇರಲಿ, 24/7 ಇದ್ದೇ ಇರುತ್ತೆ ಏನು ಹೊಂಬಿಸಿಲು ಪ್ರತಿದಿನ 3 ಗಂಟೆಗೆ. ಒಂದಷ್ಟು ಸಂದೇಶಗಳು ಆಲ್ರೆಡಿ ಬಂದಿದೆ. ಎಸ್ ಮಂಜುನಾಥ್, ಹೊಂಬಿಸಿಲು ರೆಡಿ ಆಗಿದೆ, ನಮ್ಮ ಮನೆಯ ಹೊರಗಡೆ ಬಿಸಿಲಿದೆ, ಬೆಳಗ್ಗೆ ಮಳೆ ಬರ್ತಾ ಇತ್ತು, ಇವಾಗ ಬಿಸಿಲು ಬಂದಿದೆ, ಈಗ ನೀವು ಹೊಂಬಿಸಿಲು ತರ್ತೀರಾ ಅಂತ ಕಾಯ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮಂಜುನಾಥ್ರ ನಮಸ್ಕಾರ, ಊಟ ಆಯ್ತಾ, ಏನು ತಿಂದ್ರಿ ಅಂತ ದಿಲೀಪ್ ಕಲ್ಯಾಣಕರ್ ಕೇಳ್ತಾ ಇದ್ದಾರೆ. ನಾನು ಪಲಾವ್ ತಿಂದೆ, ನೀವೇನು ತಿಂದ್ರಿ? ಸೊ ಇವತ್ತಿನ ಹೊಂಬಿಸಿಲನ್ನ ಶುರು ಮಾಡೋಣ. ಹೊಂಬಿಸಿಲಲ್ಲಿ ಏನಿರುತ್ತೆ ಇವತ್ತು ಸ್ಪೆಷಲ್ ಆಗಿ? ಇಷ್ಟು ದಿನ ಆಡ್ತಿದ್ದಂಥ ಆಟಗಳೇ ಇರುತ್ತೆ, ಅದೇ ತರಹದ ಪ್ರಶ್ನೆಗಳಿರುತ್ತೆ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಏನಿರುತ್ತೆ ಗೆಸ್ ಮಾಡಿ ಒಂದು ಹಾಡು ಆದ್ಮೇಲೆ ಹೇಳ್ತೀನಿ. ಹಾಗೆ ಅಟೆಂಡೆನ್ಸ್ನ ಮಿಸ್ ಮಾಡದೆ ಮಾರ್ಕ್ ಮಾಡಿ, ವಾಟ್ಸಾಪ್ ನಂಬರ್ 9408091013. ಹೊಂಬಿಸಿಲಿನ ಪ್ರಶ್ನೆಗಳಿಗೆ ರೆಡಿ ಆಗಿದ್ರೆ ಎಸ್ ನಾನು ರೆಡಿ ಮಂಜುನಾಥ್ ಪ್ರಶ್ನೆ ಕೇಳಿ ಅಂತ ಮೆಸೇಜನ್ನು ಕಳಿಸ್ಕೊಡಿ. ಈಗ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಕೇಳಿದಾದ್ಮೇಲೆ ಮೊದಲನೇ ಪ್ರಶ್ನೆ ರೆಡಿ ಆಗಿದೆ, ನಿಮಗೋಸ್ಕರ ಬರುತ್ತೆ.

ಹೊಂಬಿಸಿಲಿನ ಆಟಕ್ಕೆ ರೆಡಿ ಇದ್ದಾರೆ ಅಂತ ನಾನು ಕೇಳಿದೆ. ಆಟಕ್ಕೆ ನಾವು ರೆಡಿ ಅಂತ ಗಣಪತಿ ಭೀಷ್ಮಪ್ಪ ಭೀಮಪ್ಪ ಅವರು, ಸಾರಿ ಭೀಮಪ್ಪ ಅವರು ದಾವಣಗೆರೆಯಿಂದ ಮೆಸೇಜ್ ಮಾಡಿದ್ದಾರೆ. ಟ್ರೈ ಮಾಡ್ತೀನಿ ಮಂಜುನಾಥ್ ಸರ್, ಪ್ರಶ್ನೆ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಯಾರು? ವಸುಧಾ ನಾಗರಾಜ್ ನಾಯಿ ತೀರ್ಥಹಳ್ಳಿಯಿಂದ, ಶರಣ ಬಸವ ಸೀಕಲ್ನಿಂದ, ಎಸ್ ಮಂಜುನಾಥ್ ಅನ್ ರೆಡಿ ಅಂತ ಇದ್ದಾರೆ. ಸ್ವರ ಕುಂದಾಪುರದಿಂದ ಗುಡ್ ಆಫ್ಟರ್ನೂನ್ ಅಂತ ಇದ್ದಾರೆ. ಹೆಸರು ಮಾತ್ರ ರಿಪೀಟ್ ಮಾಡಿಬಿಡಿ ಸರ್ ಅಂತ ಹರೀಶ್ ಮಲ್ಲೇಶ್ವರದಿಂದ ಹೇಳ್ತಾ ಇದ್ದಾರೆ. ಎಸ್ ಮಂಜುನಾಥ್ ನಾನು ರೆಡಿ, ಬಟ್ ಪ್ರಶ್ನೆ ಸುಲಭವಾಗಿರಲಿ ಅಂತ ಭಾಗ್ಯರಾಮಣ್ಣ ಅವರು ಮೆಸೇಜ್ ಮಾಡಿದ್ದಾರೆ. ಮಾಲಾ ಮಾಚೋಹಳ್ಳಿಯಿಂದ ಎಸ್ ಸರ್ ಅಂತ ಆರ್ಡಿನೆನ್ಸ್ನ ಮಾರ್ಕ್ ಮಾಡಿದರೆ. ಮಡಿಕಲಿಂದ ಕೃಪಾ ಅವರು ನಮಸ್ಕಾರ ಸರ್ ಅಂತ ಆದರೆ ನಮಸ್ಕಾರ ಮೇಡಮ್. ಹಾಯ್ ಮಂಜುನಾಥ್ ಅಂತ ಡೇವಿಡ್ ನೋಬೆಲ್ ಟೇಲರ್ ಮುನಿರ್ಬಾದ್ ಡಾಮ್ನಿಂದ ಮೆಸೇಜ್ ಮಾಡಿದ್ದಾರೆ. ಜಗದಾಂಬಿಕಾ ಹಂಸಮಣಿಯವರು ಒಂದು ಥಮ್ಸ್ ಅಪ್ನ ಕಳಿಸಿದ್ದಾರೆ, ಸೂಪರ್ ರೆಡಿ ಅಂತ. ಫಸ್ಟ್ ಕ್ವೆಶನ್ ತುಂಬ ಈಸಿ ಇದೆ, ಆರಾಮಾಗಿ ಗೆಸ್ ಮಾಡ್ತೀರಾ. ಹಾಲುಂಡ ತವರು ಸಿನಿಮಾಗೆ ಮೊದಲು ನಾಯಕಿಯಾಗಿ ಆಯ್ಕೆಯಾಗಿದ್ದು ಯಾರು? ಟೆನ್ಷನ್ ಆಗಬಿಡಿ, ಆಯ್ಕೆನೇ ಕೂಡ ಕೊಡ್ತೀನಿ. ಆಯ್ಕೆಗಳು ಆಪ್ಷನ್ ಎ ಲಕ್ಷ್ಮಿ, ಆಯ್ಕೆ ಎರಡು ಸಿತಾರ, ಆಯ್ಕೆ ಮೂರು ಸುಧಾರಾಣಿ, ಆಯ್ಕೆ ನಾಲ್ಕು ಯಾರು? ಪ್ರೇಮ. ಹಾಲುಂಡಿತವರು ಸಿನಿಮಾಗೆ ನಾಯಕಿಯಾಗಿ ಆಯ್ಕೆಯಾಗಿದ್ದು ಮೊದಲು ಯಾರು? ಆಯ್ಕೆ ಒಂದು ಲಕ್ಷ್ಮಿ, ಆಯ್ಕೆ ಎರಡು ಸಿತಾರ, ಆಯ್ಕೆ ಮೂರು ಸುಧಾರಾಣಿ, ಆಯ್ಕೆ ನಾಲ್ಕು ಪ್ರೇಮ. ಇಷ್ಟು ಜನರಲ್ಲಿ ಆ ಸಿನಿಮಾಗೆ ಫಸ್ಟು ಹೀರೋಯಿನ್ ಆಗಿ ಆಯ್ಕೆ ಆಗಿದ್ದು ಯಾರು? ಆನ್ಸರ್ನ ವಾಟ್ಸಪ್ ಮಾಡಿ 9480091013. ಪೆನ್ ತೊಗೊಂಡು ಪೇಪರ್ ತೊಗೊಂಡು ನಿಧಾನಕ್ಕೆ ಬರ್ಕೊಳ್ಳಿ. 9480091013. ಅಲ್ಲಿವರೆಗೊಂದು ಬ್ಯೂಟಿಫುಲ್ ಟ್ರ್ಯಾಕ್ ಇದೆ ಕೇಳಿ. ಹಾಡು ಕೇಳ್ತಾ ಹಾಡಲ್ಲೇ ಉತ್ತರಣ ಮಾರಿಬೇಡಿ, ಉತ್ತರ ಮರದೇ ಕಳಿಸ್ಕೊಡಿ.

ಮೂರು ಗಂಟೆ 13 ನಿಮಿಷ ಆಗದೆ ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡಕ ಅವನಬೆಲ್ಲೂ 101.3 ಎಫ್ಎಂ. ಬಿಸಿಲಲ್ಲಿ ಹಾಲುಣ್ಣದವರು ಸಿನಿಮಾಗೆ ಮೊದಲು ಹೀರೋಯಿನ್ ಆಗಿ ಆಯ್ಕೆ ಆಗಿದ್ದು ಯಾರು ಅಂತ ಕೇಳಿದ್ದೆ, ಯಾರೆಲ್ಲ ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ ನೋಡೋಣ. ವಸುಧಾ ನಾಗರಾಜನಾಯ್ ತೀರ್ಥಹಳ್ಳಿಯಿಂದ ಗೆಸ್ ಮಾಡಿದ್ದಾರೆ, ನಾಗೇಂದ್ರ ಈಚಲಬೆಟ್ಟಿಂದ, ಟೈಲರ್ ಸಂತೋಷ್ ಅವರು ಬೆಸಗರಹಳ್ಳಿಯಿಂದ, ಅಂಬಿಕಾ ಹರಿಹರಪುರದಿಂದ, ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಹೆಚ್ ಆರ್ ಸ್ವಾಮಿ ರುದ್ರಸ್ವಾಮಿ ಕಣದಹಳ್ಳಿಯಿಂದ, ಹರೀಶ್ ಮಲ್ಲೇಶ್ವರದಿಂದ, ಮಂಜು ದೇವಲಕೆರೆಯಿಂದ, ಸಂಜನಾ ಗಂಗಾವತಿಯಿಂದ ಗೆಸ್ ಮಾಡಿದ್ದಾರೆ, ಹೊನ್ನೂರಲ್ಲಿ ಹನುಮಂತಾಪುರ ಚಗಳೂರಿನಿಂದ ಗೆಸ್ ಮಾಡಿದ್ದಾರೆ, ಹಾಗೆ ಡೇವಿಡ್ ನೋಬಲ್ ಚೆಲ್ಲರ್ ಮುನ್ರಾಬಾದ್ ಡ್ಯಾಮ್ನಿಂದ, ಗಜಾನನ ಭಟ್ ಬೊಳದಮಕ್ಕಿ ಹೊನ್ನಾವರದಿಂದ, ಗುಣವತಿ ಭೀಮಪ್ಪ ದಾವಣಗೆರೆಯಿಂದ, ಉದಯ ಕರ್ಕೇರ ಉಡುಪಿಯಿಂದ, ಸುಧಾ ಬೂದಿಹಾಳ್, ಹರಿಹರ ಗತ್ತೂರು ದೈವಿಕ್ಯಂ ಸ್ವರ ಕುಂದಾಪುರದಿಂದ, ಪ್ರಸನ್ನಕುಮಾರ್ ದಾವಣಗೆರೆಯಿಂದ, ಪದ್ಮಶ್ರೀ ಬೆಂಗಳೂರಿನಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ನೇತ್ರಾ ಕೆಂಗೇರಿಯಿಂದ, ಭಾಗ್ಯರಾಮಣ್ಣ ಜಗದಾಂಬಿಕಾ ಹಂಸವೇಣಿ. ಈ ಎಲ್ಲರ ಉತ್ತರ ಕರೆಕ್ಟ್ ಆಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು ಯಾರು? ಸುಧಾರಾಣಿಯವರು. ಎಸ್, ಹಾಲುಂಡದವರು ಸಿನಿಮಾಗೆ ಮೊದಲು ಹೀರೋಯಿನ್ ಆಗಿ ಆಫರ್ ಹೋಗಿದ್ದು ಸಿತಾರಾ, ಅವ್ರಿಗೂ ಮುಂಚೆ ಹೋಗಿದ್ದು ಸುಧಾರಾಣಿಯವರಿಗೆ. ಆದರೆ ಸುಧಾರಾಣಿಯವರಿಗೆ ಆ ಒಂದು ಟೈಮಲ್ಲಿ ಆರೋಗ್ಯ ಸರಿ ಇರಲಿಲ್ಲ. ಅನಾರೋಗ್ಯದ ಕಾರಣದಿಂದ ಅವರು ಒಂದಷ್ಟು ದಿನ ಟೈಮ್ ಕೇಳ್ತಾರೆ, ಬಟ್ ಶೂಟಿಂಗನ್ನು ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ. ಬಿಕಾಸ್ ವಿಷ್ಣುವರ್ಧನ್ ಅವರು ಕೂಡ ಡೇಟ್ಸನ್ನು ಕೊಟ್ಬಿಟ್ಟಿದ್ರು, ಹಾಗಾಗಿ ವೇಟ್ ಮಾಡೋದಕ್ಕೆ ಆಗದೆ ಸಿತಾರಾ ಅವರನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಸಿತಾರಾ ಅವರು ಯಾವ ಲೆವೆಲ್ಗೆ ಆಕ್ಟಿಂಗ್ ಮಾಡ್ತಾರಂದರೆ, ಇವತ್ತು ನಾವು ಹಾಲುಂಡದವರು ಸಿನಿಮಾನ ನೋಡಿದ್ರೆ ಸುಧಾರಾಣಿಯವರ ಆ ಪಾತ್ರದಲ್ಲಿ ಮಾಡಿದ್ರೆ ಹೇಗಿರುತ್ತೆ ಅಂತ ಒಂದು ಇಮ್ಯಾಜಿನೇಷನ್ ಬರುತ್ತೆ. ಬಟ್ ಸ್ಟಿಲ್ ಸಿತಾರಾ ಅವರು ಇಲ್ಲದೆ ಇರೋ ಹಾಲುಂಡದವರನ್ನ

ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಮತ್ತೆ ಆಫ್ಟರ್ ಸೀಯಿಂಗ್ ಸಿತಾರ ಅವರ ಆಕ್ಟಿಂಗ್ ಅನ್ನ, ಆ ಸಿತಾರ ಅವರ ಪ್ಲೇಸ್ ಅಲ್ಲಿ ಆ ಜ್ಯೋತಿ ಅನ್ನೋ ಪಾತ್ರದಲ್ಲಿ ಬೇರೆ ಯಾವ ಹೀರೋಯಿನ್ ಕೂಡ ನಾವು ಕಲ್ಪನೆಗೂ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಈ ಒಂದು ಹೀರೋಯಿನ್ ಬಂದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ. ಬಿಕಾಸ್ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ಎಷ್ಟೊಂದು ಜನ ಸಿನಿಮಾ ನೋಡಿ ಕಣ್ಣೀರನ್ನ ಇಟ್ಟಿರೋದು ಉಂಟು. ಇವತ್ತು ಕೂಡ ನೋಡ್ತಾ ಇರಬೇಕಾದ್ರೆ ಹೆಣ್ಮಕ್ಳು ತಮ್ಮ ಕಣ್ಣಲ್ಲಿ ನೀರನ್ನ ಹಾಕಿ ಹಾಕ್ತಾರೆ. ಬಿಕಾಸ್ ತವರಿನ ಬಗ್ಗೆ ಹೃದಯ ಸ್ಪರ್ಶಿ, ಹೃದಯನ ಟಚ್ ಮಾಡುವಂತಹ ಸಿನಿಮಾ ಅದು. ಯಾವ ಹೂವು ಯಾರ ಮುಡಿಗೋ ಅಂತೀವಲ್ಲ ನೋಡಿ, ಯಾವ ಪಾತ್ರ ಯಾವ ಸಿನಿಮಾ ಯಾರ ಮಡ್ಲಿಗೋ. ಇಂಟ್ರೆಸ್ಟಿಂಗ್ ಆಗಿತ್ತು ಅಲ್ವಾ ಸ್ಟೋರಿ. ಈಗ ಮುಂದಿನ ಪ್ರಶ್ನೆ, ಈಗ ನಾವೆಲ್ಲರೂ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಅಂತ ಎಲ್ಲರೂ ಬರ್ಡೇ ಒಂದು ಸ್ಟೇಟಸ್ಗೆ ಹಾಕ್ತೀವಿ ಅಲ್ವಾ. ಆ ಹಾಡಿನ ಚಿ ಉದಯಶಂಕರ್ ಅವರು ಬರೆಯೋದಕ್ಕೂ ಮುಂಚೆ ಅವರೊಟ್ಟಿಗೆ ಇನ್ನೊಬ್ಬರು ಕೂಡ ಬರ್ತಿದ್ರು, ಬಟ್ ಫೈನಲೈಸ್ ಮಾಡಿದ್ದು ಯಾರದ್ದು, ಚಿ ಉದಯಶಂಕರ್ ಅವರ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಅನ್ನೋ ಹಾಡನ್ನ. ಈಗ ಪ್ರಶ್ನೆ ಏನು ಅಂದರೆ, ಚಿ ಉದಯಶಂಕರ್ ಅವರ ಜೊತೆಗೆ ಇನ್ನೊಬ್ರು ಯಾರು ಬರ್ತಿದ್ರು ಇನ್ನೊಂದು ವರ್ಷನನ್ನ, ಆಪ್ಷನ್ನು ಕೂಡ ಕೊಟ್ಬಿಡ್ತೀನಿ. ಆಪ್ಷನ್ 1 ವಿ ಮನೋಹರ್, ಆಪ್ಷನ್ 2 ಕೆ ಕಲ್ಯಾಣ್, ಆಪ್ಷನ್ 3 ಹಂಸಲೇಖಾ, ಆಪ್ಷನ್ 4 ಇಲ್ಲ ಬರೀ ಚಿ ಉದಯಶಂಕರ್ ಅವರು ಮಾತ್ರ. ಆಪ್ಷನ್ಸ್ ಕನ್ಫ್ಯೂಸಿಂಗ್ ಆಗಿದೆ, ಪ್ರಶ್ನೆ ಕೂಡ ಕನ್ಫ್ಯೂಸಿಂಗ್ ಆಗಿದೆ ಅಲ್ವಾ. ವೀಕೆಂಡಲ್ಲಿ ತಲೆಗೆ ಹುಳ ಬಿಡ್ತಿದ್ರೆ ಹೇಗೆ? ಆಯ್ಕೆ 1 ವಿ ಮನೋಹರ್ ಬಿಡ್ತಿದ್ರ, ಆಯ್ಕೆ 2 ಕೆ ಕಲ್ಯಾಣ, ಆಯ್ಕೆ 3 ಹಂಸಲೇಖ ಅವರ, ಆಯ್ಕೆ 4 ಇಲ್ಲ ಚಿ ಉದಯಶಂಕರ್ ಅವರು ಮಾತ್ರ ಬರ್ತಿದ್ರು. ನೀವು ಮಾತ್ರ ನನ್ನನ್ನು ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಮಂಜಿನಾ ಅಂತನೋದಾದರೆ ಆಯ್ಕೆ 4 ಅಂತ ಕಳಿಸ್ಕೊಡಿ. ಉತ್ತರನ ವಾಟ್ಸಪ್ 9480098010013 ವೀಕೆಂಡಲ್ಲಿ ಯಾರು ಸ್ಮಾರ್ಟ್ ಆಗಿ ಗೆಸ್ ಮಾಡ್ತಾರೆ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ನಗುತ್ತಾ ನಗುತ್ತಾ ಹಾಡಿನ ಸಾಲುಗಳನ್ನು ಚಿ ಉದಯ್ ಶಂಕರ್ ಅವರ ಜೊತೆಗೆ ಬೇರೊಬ್ಬರು ಕೂಡ ಬರ್ತಿದ್ರು. ಯಾರು ಹೌದು ಅಂತ ಹೇಳಿ ಒಂದು ಕನ್ಫ್ಯೂಸಿಂಗ್ ಆಪ್ಷನ್ ಕೂಡ ಕೊಟ್ಟಿದೆ. ಯಾರು ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ ನೋಡೋಣ. ಸಂತೋಷ್ ಟೆಲ್ಲರ್ ಬಸಗರಹಳ್ಳಿಯಿಂದ ಮೆಸೇಜ್ ಮಾಡಿದ್ದಾರೆ, ಹಾಗೆ ದೇವಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ ಗೆಸ್ ಮಾಡಿದ್ದಾರೆ. ಹವಾಲ್ದಾರ್ ರಾಯಚೂರಿನಿಂದ ಚಂದ್ರಕಾಂತ್ ಅವರ ಉತ್ತರ ಕರೆಕ್ಟ್ ಆಗಿದೆ. ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಗಜಾನನ ಭಟ್ ಭೋಳನಮಕ್ಕಿ ಹೊನ್ನಾವರದಿಂದ, ಮಂಜು ದೇವಲಕೆರೆಯಿಂದ, ಉದಯ ಕರ್ಕೇರ ಉಡುಪಿ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಸಾಗರ್ ಗಂಗಾವತಿಯಿಂದ, ಸುಮಿತ್ರಾ ಸಂಡೂರಿನಿಂದ, ನಂಬರ್ ಎನಿಂಗ್ ಫ್ರಮ್ 3548 ನಾಗರತ್ನ ರಾಜಾಜಿನಗರದಿಂದ, ಇವರು ಕೂಡ ಗೆಸ್ ಮಾಡಿದ್ದಾರೆ. ಮಹಾದೇವಿ ಚಂದ್ರಕುಮಾರ್ ವಿಜಯಪುರ ವಡಿಗೇನಹಳ್ಳಿಯಿಂದ. ಎಷ್ಟು ಜನರ ಉತ್ತರ ಕರೆಕ್ಟ್ ಆಗಿದೆ? ಈಗ ನಾನು ಕನ್ಫ್ಯೂಸ್ ಮಾಡಬೇಕು ನಿಮ್ಮನ್ನ ಅಂತಾನೆ ಕೊಟ್ಟಿದ್ದು ಆಯ್ಕೆನ, ಅಲ್ಕನ್ನ ಇಲ್ಲ ಓನ್ಲಿ ಚಿ ಉದಯ್ ಶಂಕರ್ ಅವ್ರು ಮಾತ್ರ ಬರೆದಿರೋದಂತ. ಬಹುತೇಕ ಜನರು ಈ ಆಯ್ಕೆನ ಕಳ್ಸಿಕೊಟ್ಟಿದ್ರೆ, ಆಪ್ಷನ್ ಡಿ ಆಪ್ಷನ್ ನಾಲ್ಕನ್ನ ಯಾರು ಕಳ್ಸಿಕೊಟ್ಟಿದ್ರ, ನಿಮ್ಮೆಲ್ಲರ ಉತ್ತರ ತಪ್ಪು. ಸರಿಯಾದ ಉತ್ತರ ಆಗಿತ್ತು ಆಯ್ಕೆ ಮೂರು, ಯಾವುದು? ಹಂಸಲೇಖಾ ಅವರು. 1989 ಬಂದಂತಹ ಪರಶುರಾಮ ಚಿತ್ರದ ಹಾಡು ಇದಾಗಿತ್ತು. ಅಣ್ಣವರು ಈ ಹಾಡನ್ನು ಹಾಡಿದ್ರು, ಆದರೆ ರೆಕಾರ್ಡಿಂಗ್ ಟೈಮಲ್ಲಿ ಸಾಹಿತ್ಯ ಕಂಪೋಸಿಷನ್ ಆಗಿ ಸಾಹಿತ್ಯನ ಬರೆಯೋ ಟೈಮಲ್ಲಿ ಒಂದು ಮಾತಾಗಿತ್ತು, ಚಿ ಉದಯ್ ಶಂಕರ್ ಅವರು ಎರಡು ಹಾಡನ್ನು ಬರೀಲಿ, ಹಂಸಲೇಖಾ ಅವರು ಎರಡು ಹಾಡುಗಳನ್ನ ಬರೀಲಿ ಅಂತ. ಸಿನಿಮಾದ ಕಂಪ್ಲೀಟ್ ಸಂಗೀತ ನೀಡಿದ್ದು ಹಂಸಲೇಖಾ ಅವರು. ಇನ್ನೊಂದು ನಾವು ಸಾಮಾನ್ಯವಾಗಿ ಗಮನಿಸಿದ್ರೆ, ಹಂಸಲೇಖಾ ಅವರು ತಾವು ಮಾಡುವಂಥ ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ಮಾಡೋದ್ರ ಜೊತೆಗೆ ಸಾಹಿತ್ಯ ಕೂಡ ಬರೀತಾರೆ. ಕೆಲವೊಮ್ಮೆ ಬೇರೆಯವರ ಸಂಗೀತ ಸಂಯೋಜನೆಗೆ ಸಾಹಿತ್ಯನೂ ಬರೆದಿರೋದು ಉಂಟು, ಬೇರೆಯವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿರೋದು ಕೂಡ ಉಂಟು. ಇಲ್ಲಿ ಎರಡು ಹಾಡನ್ನು ಹಂಸಲೇಖಾ ಅವರು, ಎರಡು ಹಾಡನ್ನು ಚಿ ಉದಯ್ ಶಂಕರ್ ಅವರು ಬರೀಲಿ ಅಂತ ಮಾತಾಗುತ್ತೆ. ಟ್ಯೂನನ್ನು ಕೊಡ್ತಾರೆ ಈ ಹಾಡಿಗೆ, ಹಂಸಲೇಖಾ ಅವರು ಈ ಹಾಡಿಗೆ ಬರೀತಾರೆ. ಫಸ್ಟು ಏನಂತ, ಕಂದ ಕಂದ ನಿನಗೆ ಹುಟ್ಟು ಹಬ್ಬ ಅಂತ ಬರೆದಿದ್ರು. ಆಮೇಲೆ ಟ್ಯೂನನ್ನು ಕೇಳಿಸ್ಕೊಂಡಿದ್ದಂಥ ಚಿ ಉದಯ್ ಶಂಕರ್ ಅವರು ಕೆಲವೇ ನಿಮಿಷಗಳಲ್ಲಿ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಅನ್ನೋ ಸಾಲುಗಳನ್ನ ಬರೀತಾರೆ. ಸೊ ಸಾಮಾನ್ಯವಾಗಿ ಬರ್ಡೇ ಅಂತ ಬಂದರೆ ಏನು ಮಾಡ್ತೀವಿ, ಚೆನ್ನಾಗಿರು, ಖುಷಿಯಾಗಿರು, ನಗ್ನಗ್ತಾ ಇರು, ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ಹೇಳ್ತೀವಲ್ಲ, ಅದನ್ನೇ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಈ ಚಿ ಉದಯ್ ಶಂಕರ್ ಅವರು ಬರೀತಾರೆ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಅಂತ. ಸೊ ಇವರ ಸಾಲುಗಳನ್ನೇ ಫೈನಲೈಸ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಹಂಸಲೇಖ ಅವ್ರಿಗೂ ಕೂಡ ಈ ಸಾಲುಗಳು ತುಂಬಾ ಇಷ್ಟ ಆಯ್ತಂತೆ. ವಾಟ್ ಆನ್ ಇಂಟ್ರೆಸ್ಟಿಂಗ್ ಕತೆ ಅಲ್ವಾ ಒಂದು ಹಾಡಿನ ಹಿಂದೆ. ಒಂದು ಗ್ರೇಟ್ ಟ್ಯೂನ್ಗೆ ಇಬ್ರು ದಿಗ್ಗಜರು ಬರೆದು ಆಗ ಮತ್ತೊಬ್ಬ ದಿಗ್ಗಜರ ಸಾಹಿತ್ಯನ ಅಪ್ರೂವ್ ಮಾಡೋದು. ನೆಕ್ಸ್ಟು ಒಂದು ಹಾಡಿನ ಸಾಲುಗಳನ್ನ ಹೇಳ್ತೀನಿ, ನೀವು ಯಾವ ಹಾಡೋದು ಅಂತ ಗೆಸ್ ಮಾಡಬೇಕು. ರೆಡಿನಾ? ಮುಂದಿನ ಹಾಡು ಹೀಗಿದೆ, ಮನಸ್ಸಿನೊಳಗೆ ಖಾಲಿ ಖಾಲಿ ನೀ ಮನದೊಳಗೆ ಇದ್ದರು. ಇಷ್ಟೇ, ಇನ್ ಮುಂದಕ್ಕೆ ನಾನಂತೂ ದೇವರಾಣಿಗೂ ಹೇಳಲ್ಲ, ಗೊತ್ತಾಗ್ಬಿಡಿದೆ ಆಲ್ರೆಡಿ, ಬಟ್ ಸ್ಟಿಲ್ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಮನಸ್ಸಿನೊಳಗೆ ಖಾಲಿ ಖಾಲಿ ನೀ ಮನದೊಳಗೆ ಇದ್ದರು. ಯಾವ ಹಾಡು ಗೆಸ್ ಮಾಡಿ, ವಾಟ್ಸಪ್ಪಲ್ಲಿ ಉತ್ತರ ಕಳಿಸ್ಕೊಡಿ 9489809091013.

ಸಮಯ 3:30 ಬಿಫೋರ್ ದಟ್ 2026 ಏಷ್ಯನ್ ಗೇಮ್ಸ್ನ ಅಪ್ಡೇಟ್ಸ್ನ ಕೇಳ್ಕೊಂಡ್ರಿ. ಒಂಬಿಸಲು ಕೇಳ್ತಾ ಇದ್ರು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲ್ಲೂ 101.3 ಎಫ್ಎಂ ಹೋತರ ನಿಮ್ಸತಿ ಆಗಿರೋದು ನಿಮ್ಮನೆ ಮಾತು ಅರ್ಜೆ ಮಂಜುನಾಥ್. ಒಂದು ಪ್ರಶ್ನೆ ಕೇಳಿದೆ, ಮನಸ್ಸಿನೊಳಗೆ ಖಾಲಿ ಖಾಲಿ ನೀ ಮನದೊಳಗೆ ಇದ್ದರು, ಇದು ಯಾವ ಸಿನಿಮಾದ ಹಾಡು ಅಂತ. ಯಾರೆಲ್ಲ ಗೆಸ್ ಮಾಡಿದ್ದಾರೆ ನೋಡೋಣವಾ. ಅಫ್ಕೋರ್ಸ್ ನೀವು ನೋಡೋಕ್ಕಾಗಲ್ಲ, ನಾನು ಮಾತ್ರ ನೋಡ್ಬೋದು. ಇಲ್ಲಿ ಮೆಸೇಜ್ಗಳು ಕಾಣಿಸ್ತಾ ಇದೆ, ನೀವು ಕೇಳಬಹುದು. ಉತ್ತರ ಕಳಿಸ್ಕೊಟ್ಟಿರೋದು ಹಂಪಿಯಿಂದ ಜಾಫರ್ ಅವರು, ಕರೆಕ್ಟ್ ಆಗಿ ಗೆಸ್ ಮಾಡಿದ್ದಾರೆ ಯಲ್ಲಪ್ಪ ಯಾದವ್ ಅವರು. ನೇತ್ರಾ ಕೆಂಗೇರಿಯಿಂದ, ರತ್ನಪುರದಿಂದ ಕನಕ ಅವರ ಹತ್ರ ಕರೆಕ್ಟ್ ಆಗಿದೆ, ಬಾಗಲಕೋಟೆ ಬನಹಟ್ಟಿಯಿಂದ ಅಂಕುಶ್ ಅವರ ಹತ್ರ ಕರೆಕ್ಟ್ ಆಗಿದೆ. ಹಾಗೆ ಯಾರು ಯಾರು ಯಾರು, ಭಾಗ್ಯ ಬೆಂಗಳೂರು ಕರೆಕ್ಟ್ ಆಗಿ ಗೆಸ್ ಮಾಡಿದ್ದಾರೆ, ರಾಣಿ ಹಳೇಬೀಡಿನಿಂದ, ಮಂಡಿಕಲ್ನಿಂದ ಕೃಪ ಅವರ ಹತ್ರ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಮಂಜು ದೇವರ ಕರೆಯಿಂದ ಕರೆಕ್ಟ್ ಆಗಿ ಗೆಸ್ ಮಾಡಿದ್ದಾರೆ, ಅಂಬಿಕಾ ಹರಿಹರಪುರದಿಂದ, ಶಿರಾದಿಂದ ಭಾವನಾ ರವಿರೋ ಹತ್ರ ಕರೆಕ್ಟ್ ಆಗಿದೆ, ಸ್ವರ ಕುಂದಾಪುರದಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಹೆಚ್ ಆರ್ ರುದ್ರಸ್ವಾಮಿ ಅವರ ಹತ್ರ ಕರೆಕ್ಟ್ ಆಗಿದೆ, ಪದ್ಮಶ್ರೀ ಕುಟುಂಬದಿಂದ ಇವರ ಹತ್ರ ಕೂಡ ಕರೆಕ್ಟ್ ಆಗಿದೆ, ರಮ್ಯಾ ಅರಿಶಿನ ಕುಂಟೆಯಿಂದ, ಬಿಳೆಬಾವಿಯಿಂದ ಮಂಜುನಾಥ್ ಇಂದ್ರಗಿ ಅವರ ಹತ್ರ ಕರೆಕ್ಟ್ ಆಗಿದೆ, ಶೇಷಾದ್ರಿಪುರಂನಿಂದ ಭಾರತಿ ಅವರು ಉತ್ತರ ಕಳಿಸ್ಕೊಟ್ಟಿದ್ದಾರೆ, ಬಿಂದುಪ್ರಕಾಶ್ ಬೆಂಗಳೂರಿಂದ, ಜಗದಾಂಬಿಕಾ ಹಂಸವೇಣಿ. ಅಬ್ಬಬ್ಬಾ, ನನಗನ್ಸುತ್ತೆ ಪ್ರಶ್ನೆ ತುಂಬಾ ಸುಲಭ ಇತ್ತಾ, ಬಿಕಾಸ್ ದೀಸ್ ವರ್ ಸಮ್ ಪಾಪ್ಯುಲರ್ ಲೈನ್ಸ್ ಆಫ್ ಅ ಪಾಪ್ಯುಲರ್ ಸಾಂಗ್. ಉತ್ತರ ಏನಾಗಿತ್ತು, ಉಪೇಂದ್ರ ಸಿನಿಮಾದ ಏನಿಲ್ಲ ಏನಿಲ್ಲ, ನಿನ್ನ ನನ್ನ ನಡುವೆ ಏನಿಲ್ಲ ಅನ್ನೋ ಗೀತೆ ಇದಾಗಿತ್ತು. ಅದರಲ್ಲೇ ಬರುತ್ತೆ, ಮನಸ್ಸಿನೊಳಗೆ ಖಾಲಿ ಖಾಲಿ ನೀ ಮನದೊಳಗೆ ಇದ್ದರು. ಈ ಹಾಡಿನ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾ, ಸ್ಯಾಂಡಲ್ವುಡ್ ಅಲ್ಲಿ ಅವಾಗವಾಗ ಒಂದು ಬರೀ ಸ್ಯಾಂಡಲ್ವುಡ್ ಮಾತ್ರ ಅಲ್ಲ, ಎಲ್ಲಾ ಸಿನಿರಂಗಗಳಲ್ಲೂ ಕೂಡ ಆಗಾಗ ಒಂದಷ್ಟು ಗಾಳಿ ಸುದ್ದಿಗಳು ಬರ್ತಾ ಇರುತ್ತೆ. ಒಂದು ಟೈಮಲ್ಲಿ ಸ್ಯಾಂಡಲ್ವುಡ್ ನಮ್ಮ ಕನ್ನಡ ಸಿನಿರಂಗದಲ್ಲೂ ಉಪೇಂದ್ರ ಮತ್ತು ಪ್ರೇಮ ಅವರ ಕುರಿತಾಗಿ ಒಂದಷ್ಟು ಗಾಸಿಪ್ಗಳು, ಗಾಳಿ ಮಾತುಗಳು ನಡೀತಾ ಇರುತ್ತೆ. ಆ ಗಾಳಿ ಮಾತುಗಳಿಗೆ ಒಂದು ಫುಲ್ ಸ್ಟಾಪ್ ಅನ್ನ ಹಾಕಬೇಕು ಅಂದ್ರೆ ಉಪೇಂದ್ರ ಅವರು ತಮ್ಮ ಹಾಡಿನ ಮೂಲಕ ಅವ್ರಿಗೆ ಆನ್ಸರ್ ಮಾಡಬೇಕು, ಗಾಳಿ ಮಾತನ್ನ ಮಾತಾಡ್ತಾ ಇರೋರಿಗೆ ಅಂತ ಬರೀತಾರೆ. ಏನಿಲ್ಲ ಏನಿಲ್ಲ, ನನ್ನ ನಿನ್ನ ಅಥವಾ ನಿನ್ನ ನನ್ನ ನಡುವೆ ಏನೂ ಇಲ್ಲ ಅಂತ. ಕ್ರಿಯೇಟಿವ್ ಡೈರೆಕ್ಟರ್ ಉಪೇಂದ್ರ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ. ಸಿನಿಮಾದಲ್ಲೂ ಕೂಡ ಆ ನಾಯಕ್ಕೆ ಸಿಚುವೇಶನ್ಗೆ ಈ ಹಾಡು ಹೊಂದಬೇಕು. ಏನಿಲ್ಲ ಏನಿಲ್ಲ, ನಿನ್ನ ನನ್ನ ನಡುವೆ ಏನಿಲ್ಲ, ಇಲ್ಲಿ ನಡೀತಾ ಇರುವಂತಹ ಗಾಳಿ ಸುದ್ದಿಗೂ ಕೂಡ ಒಂದು ಉತ್ತರನ ಕೊಡಬೇಕು. ಇಸ್ ನಿಜವಾಗ್ಲೂ ಬ್ರಿಲಿಯಂಟ್ ಅಲ್ವಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ತುಂಬಾ ಸಿಂಪಲ್ ಆಗಿದೆ, ಯಾರು ಯಾರಿಗೆ ಹೇಳಿದ್ರು? ನನಗೆ ಗೊತ್ತು ನೀವಲ್ಲಿ ಬೈಕೋತಾ ಇರ್ತೀರಾ, ಯಾರು ಯಾರಿಗೆ ಹೇಳಿದ್ರು ಅಂತ. ನಮ್ಮನ್ನು ಕೇಳಿದ್ರೆ ನನಗೇನು ಗೊತ್ತು ಮಂಜುನಾಥ್, ನಮಗೇನು ಗೊತ್ತಾ, ಏನು ಗಾಳಿ ಸುದ್ದಿ ಮಾತಾಡ್ತಿದ್ದೀಯ ಅನ್ಕೋತಿರ್ತೀರಾ. ಗಾಳಿ ಸುದ್ದಿ ಅಲ್ಲ, ಒಂದು ಸಿನಿಮಾ ಡೈಲಾಗನ್ನು ನಾನು ಹೇಳ್ತೀನಿ. ಆ ಸಿನಿಮಾ ಯಾವುದು, ಆ ಸಿನಿಮಾದಲ್ಲಿ ಆ ಡೈಲಾಗನ್ನು ಯಾರು ಯಾರಿಗೆ ಹೇಳಿದ್ರು ಅಂತ ನೀವು ಕರೆಕ್ಟಾಗಿ ಗೆಸ್ ಮಾಡಬೇಕು. ಡೈಲಾಗ್ ಹೀಗಿದೆ, ಎಲ್ಲಿ ನನ್ನ ಸಂಸಾರನ ಒಡೆದು ಹಾಕ್ಬಿಡ್ತೀಯೋ ಅಂತ ಹೆದರು ಬಿಟ್ಟಿದೆ, ಆದರೆ ಪಾತ್ರೆಯಲ್ಲಿ ಭೇದ ಭಾವ ತೋರಿಸ್ಬಾರ್ದು ಅಂತ ನೀನು ಹೇಳಿದಾಗ ಈ ಮನೆಗೆ ನೀನೇ ಸರಿಯಾದ ಸೊಸೆ ಅಂತ ಅನ್ಕೊಂಡೆ. ಯಾವ ಸಿನಿಮಾ ಡೈಲಾಗು, ಯಾರು ಯಾರಿಗೆ ಹೇಳಿದ್ರು? ಮತ್ತೊಮ್ಮೆ ಹೇಳ್ತೀನಿ, ಎಲ್ಲಿ ನನ್ನ ಸಂಸಾರನ ಒಡೆದು ಹಾಕ್ಬಿಡ್ತೀಯೋ ಅಂತ ಹೆದರು ಬಿಟ್ಟಿದ್ದೆ, ಆದರೆ ಪಾತ್ರೆಯಲ್ಲಿ ಭೇದ ಭಾವ ತೋರಿಸ್ಬಾರ್ದು ಅಂತ ನೀನು ಹೇಳಿದಾಗ ಈ ಮನೆಗೆ ನೀನೇ ಸರಿಯಾದ ಸೊಸೆ ಅಂತ ಅನ್ಕೊಂಡೆ. ಗೆಸ್ ಮಾಡೋದಕ್ಕೆ 3 ಕ್ಲೂನ ಕೊಡ್ತೀನಿ. ಈಗ ಆಲ್ರೆಡಿ ಗೊತ್ತಾಗಿದೆ, ಸಿನಿಮಾದ ಸಿಚುವೇಶನ್ನೇ ಪಾತ್ರೆಯಲ್ಲಿ ಭೇದ ಭಾವ ತೋರಿಸ್ಬಾರ್ದು ಅಂತ ಹೇಳಾಯಿತು. ಇನ್ನೊಂದು, ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ಡಬಲ್ ಆ್ಯಕ್ಟಿಂಗಲ್ಲಿ ಕಾಣಿಸ್ಕೋತಾರೆ. 2 ಕ್ಲೂ

ಸಾಕು, ಗೆಸ್ ಮಾಡ್ತೀರಾ, ಗೆಸ್ ಮಾಡಿ ಉತ್ತರ ವಾಟ್ಸ್ಆಪಲ್ಲಿ 9408091013 ಕಳಿಸ್ಕೊಡಿ. 9480901013ಗೆ ನಿಮ್ಮ ಆನ್ಸರ್ಗಳು ಬರಲಿ. ಈಗ ಏನಿಲ್ಲ ಏನಿಲ್ಲ ಹಾಡು ನಿಮಗೋಸ್ಕರ ಕೇಳಿ ಎಂಜಾಯ್ ಮಾಡಿ. ಸ್ಟೇಷನ್ ಇರೋದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬೆಲ್ಲು 101.3 FM.

0: ಎಲ್ಐಸಿ ಇಂಡೆಕ್ಸ್ ಪ್ಲಸ್ 2,500 rupees ಅಷ್ಟು ಕಡಿಮೆ ಮಂತ್ಲಿ ಪ್ರೀಮಿಯಂ ನೊಂದಿಗೆ ನಿಮ್ಮ ಜರ್ನಿಯನ್ನು ಆರಂಭಿಸಿ. ಗ್ಯಾರಂಟೆಡ್ ಅಡಿಷನ್ಸ್ ನ ಸೆಕ್ಯೂರಿಟಿ ಒಂದಿಗೆ. ಹೆಚ್ಚಿನ ಡೀಟೇಲ್ಸ್ ಗೆ ವಿಸಿಟ್ www.licindia.in. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೆಡ್ ಆನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಕೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿ

0: ಸರಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಹೋಮ್ ಬಿಸಿಲು ಕೇಳ್ತಾ ಇದ್ರ ನಿಮ್ ಜೊತೆಯರ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಯಾರೆಲ್ಲ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದಾರೆ, ಯಾರು ಯಾರು ಹೇಳಿದ್ರು ಅಂತ ನನಗೆ ಯಾರು ಹೇಳಿದ್ದಾರೆ? ನೇತ್ರಾ ಕೆಂಗೇರಿಯಿಂದ, ಕಡುವಿನ ಹೊಸಹಳ್ಳಿಯಿಂದ ಸತೀಶ್ ಗೌಡ್ರ ಉತ್ತರ ಕರೆಕ್ಟ್ ಆಗಿದೆ. ಭಾಗ್ಯ ಬೆಂಗಳೂರಿನಿಂದ ಮಂಡಿಕಲ್ ಕೃಪಾ ಅವರು ಗೆಸ್ ಮಾಡಿದ್ದಾರೆ. ದೇವಸಿಂಗ್ ಸರೋಜಾ ಸಿಂಗ್ ಗೆಸ್ ಮಾಡಕ್ ಟ್ರೈ ಮಾಡಿದ್ದಾರೆ, ಬಟ್ ಇವರ ಉತ್ತರ ತಪ್ಪಾಗಿದೆ. ವೇದಾ ಶೆಟ್ಟಿ ಕಾಳವರ ಕುಂದಾಪುರದಿಂದ ಕರೆಕ್ಟ್ ಆಗಿ ಗೆಸ್ ಮಾಡಿದ್ದಾರೆ. ರಶ್ಮಿ ಉಮೇಶ್ ಹಲಸೂರು ಬೆಂಗಳೂರಿನಿಂದ. ರಾಜಪಾಜಿ ದೇವಂಗಪೇಟೆ ಕೊಳ್ಳೇಗಾಲದಿಂದ ಕರೆಕ್ಟ್ ಆಗಿ ಗೆಸ್ ಮಾಡಿದ್ದಾರೆ. ಸತೀಶ್ ಎನ್ ಎಚ್ ನಗರಕೆರೆಯಿಂದ. ನಾಗೇಂದ್ರ ಪ್ರಸಾದ್ ಈಚಲಬೀಡ್ನಿಂದ. ಭೈರತಿ ಅವರು ಬೆಂಗಳೂರಿನಿಂದ. ಜೋಗಿಹಳ್ಳಿಯಿಂದ ಕುಮಾರ್ ಅವರ ಉತ್ತರ ಕರೆಕ್ಟ್ ಆಗಿದೆ. ಚಿತ್ರದುರ್ಗದಿಂದ ಚಂದನ. ದೈವಿ ಕೆಂ ಹರಿಹರ ಗುತ್ತೂರಿನಿಂದ. ರಾಜ್ಕುಮಾರ್ ಕಾತರಕಿ ಕೆಎಚ್ ಬಿ ಕಾಲೋನಿಯಿಂದ. ರಾಣಿ ಹಳೆಬೀಡಿನಿಂದ ಹಂಪಿಯಿಂದ ಜಾಫರ್. ಡೇವಿಡ್ ನೋಬೆಲ್ ಟೇಲರ್ ಅವರ ಉತ್ತರ ಕರೆಕ್ಟ್ ಆಗಿದೆ. ಈರಣ್ಣ ಬೆಂಗಾಲಿ ಅವರ ಉತ್ತರ ರಾಯಚೂರಿನಿಂದ. ಶಕುಂತಲಾ ಶಂಕರ್ ಮಂಡ್ಯದಿಂದ. ವಾಣಿಶ್ರೀ ಉತ್ತರಹಳ್ಳಿಯಿಂದ. ಈ ಎಲ್ಲರ ಉತ್ತರ ಕರೆಕ್ಟ್ ಆಗಿತ್ತು. ಯಜಮಾನ ಸಿನಿಮಾದ ಡೈಲಾಗ್ ಇದಾಗಿತ್ತು. ವಿಷ್ಣುವರ್ಧನ್ ಅವರು ಮನೆಗೆ ಸೊಸೆಯಾಗಿ ಬಂದಂತಹ ಪ್ರೇಮ ಅವರಿಗೆ ಹೇಳೋ ಡೈಲಾಗು. ಈ ಸಿನಿಮಾ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾ? ಸಿನಿಮಾ ರಿಲೀಸ್ ಆಗುತ್ತೆ, ಅಣ್ಣವರು ಸ್ವತಃ ಈ ಸಿನಿಮಾನ ನೋಡಿ ವಿಷ್ಣುವರ್ಧನ್ ಅವರಿಗೆ ಫೋನ್ ಮಾಡಿದ್ರಂತೆ. ಆ ಸಮಯದಲ್ಲಿ ವಿಷ್ಣುವರ್ಧನ್ ಅವರು ಮೈಸೂರಿನಲ್ಲಿ ಕೋಟಿಗೊಬ್ಬ ಸಿನಿಮಾದ ಶೂಟಿಂಗ್ ನಲ್ಲಿದ್ರು. ಅಲ್ಲಿ ರಾಜಣ್ಣ ಫೋನ್ ಮಾಡಿದ್ದಾರೆ ಅಂತ ಗೊತ್ತಾದಾಗ ವಿಷ್ಣುವರ್ಧನ್ ಅವರಿಗೆ ಶಾಕ್ ಆಗಿತ್ತಂತೆ. ಯಾಕಂದ್ರೆ ರಾಜಣ್ಣ ಅವರು ಯಜಮಾನ ಸಿನಿಮಾ ನೋಡಿ ನಿಮ್ ಜೊತೆ ಮಾತಾಡಬೇಕು ಅಂತ ಹೇಳಿದ್ರಂತೆ. ಅಷ್ಟೇ ಅಲ್ಲ, ಸಿನಿಮಾ ನೋಡಿದ್ಮೇಲೆ ಅಣ್ಣವರು 15 ನಿಮಿಷ ಏನು ಮಾತಾಡದೆ ಸುಮ್ಮನೆ ಕೂತ್ಕೊಂಡಿದ್ರಂತೆ ಅಂತ ನಿರ್ಮಾಪಕರಿಂದ ವಿಷ್ಣುವರ್ಧನ್ ಅವರಿಗೆ ಗೊತ್ತಾಗುತ್ತೆ. ಇದನ್ ಕೇಳಿದ್ಮೇಲೆ ವಿಷ್ಣುವರ್ಧನ್ ಅವ್ರು ಹೇಳಿದಂತಹ ಮಾತು ಇನ್ನೂ ಸ್ಪೆಷಲ್. ಅವ್ರ ಸಾಧನೆ ಮುಂದೆ ನಂದೇನು ಸಾಧನೆ ಸರ್ ಅಂತಾರೆ. ಇಬ್ಬರು ದೊಡ್ಡ ನಟರು, ಆದ್ರೆ ಒಬ್ಬರನ್ನೊಬ್ಬರು ಗೌರವಿಸಿದ ರೀತಿ ಮಾತ್ರ ನಿಜಕ್ಕೂ ಅದ್ಭುತ ಅಲ್ವಾ? ಈಗ ಮುಂದಿನ ಪ್ರಶ್ನೆ, ಕಾರ್ಯಕ್ರಮದ ಕೊನೆಯ ಪ್ರಶ್ನೆ. ಕಿಚ್ಚ ಸುದೀಪ್ ಅವರಿಗೆ ರಾಗಿಣಿ ಅವರು ನಾಯಕಿಯಾಗಿ ನಟಿಸಿದಂಥ ಎರಡನೆಯ ಸಿನಿಮಾ ಯಾವುದು? ಕಿಚ್ಚ ಸುದೀಪ್ ಅವರಿಗೆ ರಾಗಿಣಿ ಅವರು ನಾಯಕಿಯಾಗಿ ನಟಿಸಿದಂಥ ಎರಡನೇ ಸಿನಿಮಾ ಯಾವುದು? ಗೆಸ್ ಮಾಡಿ ಉತ್ತರನ ಕಳಿಸ್ಕೊಡಿ ವಾಟ್ಸಪ್ ಅಲ್ಲಿ. ಗೊತ್ತಲ್ಲ ವಾಟ್ಸಪ್ ನಂಬರು?

0: ಹೌದು ಸ್ವಾಮಿ.
1: ಹೌದು ಸ್ವಾಮಿ, ಸಮಯ 3:58 ನೀವು ಕೇಳ್ತಾ ಇರ್ತೀವಿ ಹೊಂಬಿಸಿಲು. ಬಿಂದು ಪ್ರಕಾಶ್ ಅವರ ಉತ್ತರ ಕರೆಕ್ಟ್ ಆಗಿದೆ. ನೇತ್ರ ಕೆಂಗೇರಿಂದ, ಲಕ್ಷ್ಮೀಪತಿ ಕೆಂಗೇರಿಂದ, ಜಗದಾಂಬಿಕಾ ಹಂಸವೇಣಿ, ಸುಬ್ರಹ್ಮಣ್ಯ ಜಯಂತ್, ಹೊನ್ನೂರಾಲಿ, ಇಂದ್ರೇಶ್ ಇಂದ್ರಗಿ, ಹಾಗೆ ಹೆಲೋ ಆರ್ಸಿ ಮಂಜುನಾಥ್, ನಿಮ್ಮ ಮಾತು ಕೇಳ್ತಾ ಹೊಲದಲ್ಲಿ ಹತ್ತಿ ಬಿಡಿಸ್ತಾ ಆರಾಮಾಗಿ ಕೆಲಸ ಮಾಡ್ತಿದ್ದೀವಿ ಅಂತ ವಿಜಯಲಕ್ಷ್ಮಿ ಅವರು ಸಂದೇಶವನ್ನು ಕಳಿಸ್ಕೊಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಂದೇಶ ಕೇಳಿ ನನಗೆ ತುಂಬ ಖುಷಿ ಆಯಿತು. ಹೇಗಿದೆ ಅಲ್ಲಿ ವಾತಾವರಣ? ಸುಭಾನ್ ಕೋರಿ ಹಂಪಸಾಗರದಿಂದ ಮೆಸೇಜ್ ಮಾಡಿದ್ದಾರೆ. ಸುಮಿತ್ರಾ ಸಂಡೂರಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಗುಣವತಿ ಭೀಮಪ್ಪ ದಾವಣಗೆರೆಯಿಂದ, ಹಂಪಿಯಿಂದ ಜಾಫರ್, ಉಮೇಶ್ ಹಲ್ಸೂರ್ ಬುದಗಿರಿಯಿಂದ, ಮುರಳಿ ಧಾರವಾಡದಿಂದ, ರೇಖಾ, ಪ್ರವೀಣ್ ಕುಮಾರ್ ಎಸ್ ಅಕ್ಕಿ ಮರಡಿ ಬಾಗಲಕೋಟೆಯಿಂದ, ರಾಯಕೋಟೆ ಹೊಸಪೇಟೆಯಿಂದ ಮಂಜುಳಾ ಅವರ ಉತ್ತರ ಕರೆಕ್ಟ್ ಆಗಿದೆ. ಜಯಪಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ, ಕಲೇಶ್ವರ ಕುಮಾರ ಶ್ರೀನಗರ ತುಮಕೂರಿನಿಂದ ಕರೆಕ್ಟ್ ಆಗಿ ಗೆಸ್ ಮಾಡಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಕೆಂಪೇಗೌಡ ಸಿನಿಮಾ. ರಾಗಿಣಿ ಅವರು ಇದಕ್ಕೂ ಮುಂಚೆ ವೀರಮದಕಿರಿಯಲ್ಲಿ ಹೀರೋಯಿನ ಕಾಣಿಸ್ಕೊಂಡಿರ್ತಾರೆ. ಫಸ್ಟ್ ಟೈಮ್ ಅದಾದ ಮೇಲೆ ಈ ಸಿನಿಮಾಗೆ ಸುದೀಪ್ ಅವ್ರ ಜೊತೆಗೆ ಸೆಕೆಂಡ್ ಟೈಮ್ ಪೇರಪ್ ಆಗ್ತಾರೆ. ಇನ್ನೊಂದು ವಿಷಯ ಏನಂದ್ರೆ, ಸುದೀಪ್ ಅವರು ಈ ಸಿನಿಮಾದಲ್ಲಿ ಡೈರೆಕ್ಷನ್ ಕೂಡ ಮಾಡಿರ್ತಾರೆ. ಈಗ ಸಿನಿಮಾದ ಶೂಟಿಂಗ್ ಕ್ಲೈಮ್ಯಾಕ್ಸ್ ಭಾಗನ ಚಿತ್ರೀಕರಣ ಮಾಡಬೇಕಾದ್ರೆ ಒಂದು ಫೇಕ್ ಬಾಂಬ್ ಅನ್ನ ತರಿಸಿರ್ತಾರೆ. ಅನ್ಫಾರ್ಚುನೇಟ್ಲಿ ಅದು ಶೂಟಿಂಗ್ ಕ್ಲೈಮ್ಯಾಕ್ಸ್ ಶೂಟ್ ಮಾಡಬೇಕಾದ್ರೆ ಅದು ಬ್ಲಾಸ್ಟ್ ಆಗಿ ಬೆಳಗ್ಗೆ ಸುದೀಪ್ ಅವರಿಗೆ ಬೆನ್ನಿಗೆ ಇಂಜುರಿ ಕೂಡ ಆಗಿತ್ತಂತೆ, ಒಂದಷ್ಟು ಗಾಯಗಳು. ಆಗ ಶೂಟಿಂಗ್ ಅನ್ನು ಪೋಸ್ಟ್ಪೋನ್ ಮಾಡಬೇಕಾಗಿ ಬಂತಂತೆ. ಇದಾಗಿತ್ತು ಇವತ್ತಿನ ಹೊಂಬಿಸಿಲು. ಹೊಂಬಿಸಿಲಿನ ಪ್ರಶ್ನೆಗಳು ತಲೆಗೆ ಕೆಲಸ ಕೊಟ್ಟು ಮೆದುಳಿಗೆ ಹುಳ ಬಿಟ್ಟು ಅಂತ ಭಾವಿಸ್ತೀನಿ. ಇಷ್ಟು ಹೊತ್ತು ಹೊಂಬಿಸಿಲಲ್ಲಿ ನಿಮ್ಮ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್.

ನಮಸ್ಕಾರ, ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳುವಂತ ಟೈಮ್ 4 ಗಂಟೆ ಆಗೋಯ್ತು ನೋಡಿ. ಏನ್ ಸಮಾಚಾರ, ಹೇಗಿದ್ರಾ? ಕಾಫಿ ಆಯ್ತಾ, ಟೀ ಆಯ್ತಾ ಅಂತ ಕೇಳಬೇಕು. ಮಂಜುನಾ, ನಿಂದ ಆಯ್ತಾ ಅಂತ ಕೇಳ್ತಾ ಇದ್ರ? ನಂದಿನ್ನೂ ಆಗಿಲ್ಲಬೇಕು, ಸ್ಟುಡಿಯೋ ಒಳಗಿದ್ದೀನಿ, ಸ್ಟುಡಿಯೋ ಒಳಗಡೆ ಇರುತ್ತೆ, ಇನ್ನೂ ಆಗಿಲ್ಲ. ಶೋ ಮುಗಿಸ್ಕೊಂಡು ಆಮೇಲೆ ತಿನ್ಬೇಕು.

ಇವತ್ತು ಡೇಟ್ ಎಷ್ಟು? ಅಕ್ಟೋಬರ್ 3. ಕ್ಯಾಲೆಂಡರ್ನ ಒಂಚೂರು ತಿರುಗಿಸಿ ನೋಡಿದ್ರೆ ಇವತ್ತು ಒಂದು ಅರ್ಥಪೂರ್ಣವಾದಂತಹ ದಿನ ಇದೆ. ಹೌದು, ಇವತ್ತು ವಿಶ್ವ ಪ್ರಕೃತಿ ದಿನ ಅಥವಾ ವರ್ಲ್ಡ್ ನೇಚರ್ ಡೇ. ನಾವು ಮುಂಜಾನೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಏನೆಲ್ಲ ಕೆಲಸಗಳನ್ನ ಮಾಡ್ತೀವೋ ಆ ಎಲ್ಲದಕ್ಕೂ ಆಧಾರವಾಗಿ ನಿಂತ್ಕೊಂಡಿರೋದು ನಮಗೆ ಕಾಣದ ಮತ್ತೆ ಕಾಣುವಂಥ, ನಾವು ಮರ್ತೇ ಬಿಡುವಂತಹ ಇಂಥ ನಿಸರ್ಗ. ಸೇರಿಸುವಂತಹ ಪ್ರತಿ ಒಂದು ತುತ್ತು ಅನ್ನದ ಹಿಂದೆಯೂ ಈ ಮಣ್ಣು ಗಾಳಿ ನೀರಿನ ಪರಿಶ್ರಮ ಇದೆ ಅಂದ್ರೆ ಖಂಡಿತ ಅದು ತಪ್ಪಲ್ಲ. ಹಾಗಾಗಿ ಇವತ್ತಿನ ಬಿಡುವಿನ ವೇಳೆಯಲ್ಲಿ ವೀಕೆಂಡ್ ಟೈಮ್ ಅಲ್ಲಿ ನಮ್ಮ ಊಟದ ಜೊತೆ ಜೊತೆಗೆ ಸಂಜೆಯ ಕಾಫಿ ಟೀನ ಜೊತೆಗೆ ನಮಗೆ ಜೀವ ನೀಡ್ತಾ ಇರುವಂತಹ ಪ್ರಕೃತಿ ತಾಯಿಯನ್ನ ನೆನೆಯೋಣ. ಏನಂತೀರಾ? ನಿಸರ್ಗದ ಸೌಂದರ್ಯ, ಅದರ ಮಹತ್ವ ಮತ್ತು ಪ್ರಕೃತಿಯ ಜೊತೆ ನಮ್ಮ ಬದುಕನ್ನ ಹೇಗೆ ಮುನ್ನಡೆಸಬೇಕು ಅನ್ನೋದ್ರ ಜೊತೆಗೆ ಇವತ್ತಿನ ಸಂಜೆಯನ್ನ ಕಳೀತಾ ಹೋಗೋಣ. ಈಗೊಂದು ಬ್ಯೂಟಿಫುಲ್ ಗೀತೆ ಯಾವ ಪ್ರೋಗ್ರಾಮ್ ಅಲ್ಲಿ, ನೆಕ್ಸ್ಟ್ ಮೆಲೋಡಿಯಲ್ಲಿ ಈಗ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಕೇಳಿ ಎಂಜಾಯ್ ಮಾಡಿ.

4:10 ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ ಎಂ. ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆಸೆ ಮಂಜುನಾಥು. October 3 ಪ್ರಕೃತಿ ಬಗ್ಗೆ ಮಾತಾಡ್ತಿದ್ದೆ, ಒಂದಷ್ಟು ಜನರಿಗೆ ಒಂದು ಕನ್ಫ್ಯೂಷನ್ ಬಂದಿರಬಹುದು, ಬಂದಿಲ್ವಾ? ನೇಚರ್ ಡೇ ಅಂದ್ರಿ, ಪರಿಸರ ದಿನ ಅಂದ್ರೆ ಅದು ಜೂನ್ 5 ಅಲ್ವಾ, ಇವತ್ತು ಮತ್ತೆ ಯಾವ ದಿನ ಅಂತ ನೀವು

ಪರೀಕ್ಷೆ ಮಾಡ್ತಾ ಇದ್ರೆ ನಿಮ್ಮ ತಲೆ ಕರೆಕ್ಟ್ ಆಗಿ ಕೆಲಸ ಮಾಡ್ತಿದೆ ಅಂತ ಅರ್ಥ. ಯೋಚನೆ ಬಂದಿಲ್ಲ ಅಂದ್ರೆ ಯಾವುದೋ ಟೆನ್ಷನ್ ಅಲ್ಲಿ ನೀವು ಮುಳುಗೋಗಿದ್ರ ಅಂತ ಅರ್ಥ. ಈ ತರ ಯೋಚನೆ ಬಂದಿದ್ರೆ 100ಕ್ಕೆ 100ರಷ್ಟು ಸರಿ. ಜೂನ್ 5 ವಿಶ್ವ ಪರಿಸರ ದಿನ, ವರ್ಲ್ಡ್ ಎನ್ವಿರಾನ್ಮೆಂಟ್. ಆದ್ರೆ ಇವತ್ತು ಅಕ್ಟೋಬರ್ 3 ತಾರೀಕು ನಾವು ಆಚರಿಸ್ತಾ ಇರೋದು ವಿಶ್ವ ಪ್ರಕೃತಿ ದಿನ, ವರ್ಲ್ಡ್ ನೇಚರ್. ಎರಡು ಒಂದೇ ತರ ಕಂಡ್ರು ಕೂಡ ಇವುಗಳ ಹಿಂದೆ ಇರೋ ಉದ್ದೇಶ ಮತ್ತೆ ಭಾವನೆಗಳಲ್ಲಿ ಒಂದು ವ್ಯತ್ಯಾಸ ಇದೆ. ಬನ್ನಿ ಇವತ್ತು ಆ ವ್ಯತ್ಯಾಸನ ತಿಳ್ಕೊಳ್ಳೋಣ. ವ್ಯತ್ಯಾಸ ಹೇಳ್ತೀನಿ ಒಂದು ಹಾಡಾದ್ಮೇಲೆ. ಕೇಳ್ತಾರೆ ಆಕಾಶವಾಣಿ ಫೆಮ್ ರೇನ್ಬೋ, ಕನ್ನಡ ಕಾಮನಬಿಲ್ಲು 101.3 FM.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
1: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಮಿಕ್ಸ್ ಮನೋಡಿ ಕೇಳ್ತಾ ಇದ್ರೆ ನಾನು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮರವಲ್ಲೂ 101.3 ಹೊತ್ತಲ್ಲಿ ನಿಮ್ಮ ಜೊತೆ ಆಗಿರೋದು ನಿಮ್ಮನೆ ಮಾತು ಆಜೆ ಮಂಜುನಾಥ. ಈ ಹಾಡಿಗೂ ಮುಂಚೆ ಒಂದು ಪ್ರಶ್ನೆ ಕೇಳಿದ್ದೆ, ನಾನು ಕೂಡ ಹೇಳಿದ್ದೆ, ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ವರ್ಲ್ಡ್ ನೇಚರ್ ಡೇಗೂ ವ್ಯತ್ಯಾಸ ಇದೆ. ಏನು ಅದು? ಪರಿಸರ ಅಂದರೆ ಎನ್ವಿರಾನ್ಮೆಂಟು, ಪ್ರಕೃತಿ ಅಂದರೆ ನೇಚರು. ನಾವು ಎರಡೂ ಪದಗಳನ್ನ ಒಟ್ಟಿಗೆ ಬಳಸ್ತೇವೆ, ಆದರೆ ಇವೆರಡಕ್ಕೂ ಒಂದು ಅಂತರ ಇದೆ. ಏನದು? ಪರಿಸರ ಅಂದರೆ ನಮ್ಮ ಸುತ್ತಮುತ್ತ ಇರುವಂಥ ಜಾಗ, ಆವರಣ. ಇದರಲ್ಲಿ ಮಣ್ಣು, ನೀರು, ಗಾಳಿ ಜೊತೆಗೆ ಮಾನವ ನಿರ್ಮಾಣ ಮಾಡಿರುವಂತಹ ರಸ್ತೆಗಳು ಇದೆ, ಕಟ್ಟಡಗಳು ಇದೆ, ಊರು ನಗರ ಎಲ್ಲ ಬರುತ್ತೆ. ಆದರೆ ಪ್ರಕೃತಿ ಅಂದರೆ ಏನು? ಡಿಫ್ರೆನ್ಸ್ ಇರಬೇಕು ಅಲ್ವಾ? ಮನುಷ್ಯನ ಹಸ್ತಕ್ಷೇಪವಿಲ್ಲದಂತಹ ಶುದ್ಧ ನಿಸರ್ಗ, ಕಾಡುಗಳು, ನದಿಗಳು, ಪ್ರಾಣಿ ಪಕ್ಷಿಗಳು ಹಾಗೂ ಹೇರಳವಾದಂಥ ಸಸ್ಯರಾಶಿ. ಇನ್ನೂ ಸಿಂಪಲಾಗಿ ಹೇಳಬೇಕು ಅಂದರೆ, ಪ್ರಕೃತಿಯ ಮಡಿಲಲ್ಲಿ ಮನುಷ್ಯ ಸೃಷ್ಟಿಸಿಕೊಂಡ ಬದುಕೇ ನಮ್ಮ ಪರಿಸರ. ಪ್ರಕೃತಿ ಅನ್ನೋದು ಮೂಲ, ಪರಿಸರ ಅನ್ನೋದು ಅದರ ವಿಸ್ತಾರ. ಸರಿ, ಈ ಜೂನ್ 5ರ ವಿಶ್ವ ಪರಿಸರ ದಿನ ಮತ್ತು ಅಕ್ಟೋಬರ್ 3ರ ವಿಶ್ವ ಪ್ರಕೃತಿ ದಿನದ ವಿಶೇಷತೆ ಏನು ಹೇಳ್ತೀನಿ ಒಂದು ಹಾಡಾದ್ಮೇಲೆ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನವಿಲ್ಲು 101.3 FM.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 4:01 ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 ಎಫ್ಎಂ ಹೊತ್ತಲ್ಲಿ ನಿಮ್ ಸುತಿ ಆಗಿರೋದು ನಿಮ್ಮನೆ ಮಾತು ಆರ್ಸಿ ಮಂಜುನಾಥ್. ಸೊ ಜೂನ್ 5 ವಿಶ್ವ ಪರಿಸರ ದಿನ, ಏನು ಅಕ್ಟೋಬರ್ 3 ವಿಶ್ವ ಪ್ರಕೃತಿ ದಿನದ ವಿಶೇಷತೆ ಏನು ಅಂತ ನಾನು ಕೇಳ್ತಾ ಇದ್ದೆ. ಜೂನ್ 5 ಹಿನ್ನೆಲೆಯನ್ನು ನೋಡಿದ್ರೆ 1972 ವಿಶ್ವಸಂಸ್ಥೆ ಮಾನವ ಪರಿಸರದ ಕುರಿತು ಸ್ಟಾಕ್ಹೋಮ್ನಲ್ಲಿ ನಡೆಸಿದಂಥ ಐತಿಹಾಸಿಕ ಸಮ್ಮೇಳನದ ನೆನಪಿಗಾಗಿ ಆ ದಿನನ ಶುರು ಮಾಡಿತು. ಜೂನ್ 5 ಗಮನ ಹೆಚ್ಚಾಗಿ ಜಾಗತಿಕ ನೀತಿ ನಿಯಮಗಳು, ಪ್ಲಾಸ್ಟಿಕ್ ಮಾಲಿನ್ಯ ನಿಯಂತ್ರಣ, ಕೈಗಾರಿಕಾ ತ್ಯಾಜ್ಯ ವಿಲೇವಾರಿ ಮತ್ತು ಹವಾಮಾನ ಬದಲಾವಣೆಗಳಂತಹ ಬೃಹತ್ ಸವಾಲುಗಳ ಮೇಲೆ ಫೋಕಸ್ ಮಾಡುತ್ತೆ. ಇಟ್ಸ್ ಆಲ್ ಅಬೌಟ್ ದ ಕಾನೂನುಗಳನ್ನು ರೂಪಿಸೋದಕ್ಕೆ ಪ್ರೇರೇಪಣೆ ನೀಡಿದಂಥ ದಿನ ಅದು. ಆದರೆ ಅಕ್ಟೋಬರ್ 3 ವಿಶೇಷತೆ ಏನು ಗೊತ್ತಾ? ವಿಶ್ವ ಪ್ರಕೃತಿ ಸಂಸ್ಥೆ ವರ್ಲ್ಡ್ ನೇಚರ್ ಆರ್ಗನೈಸೇಷನ್ ಈ ದಿನಕ್ಕೆ ನಾಂದಿ ಹಾಡುತ್ತೆ. ಇದರ ಮುಖ್ಯ ಉದ್ದೇಶ ಕೇವಲ ನಿಯಮಗಳನ್ನು ಮಾತ್ರ ರೂಪಿಸೋದಲ್ಲ, ಸೃಷ್ಟಿ ಮಾಡೋದಲ್ಲ, ಬದಲಾಗಿ ಭೂಮಿಯ ಮೂಲ ಸೌಂದರ್ಯ ಮತ್ತು ಜೀವರಾಶಿಯ ಜೀವಂತಿಕೆಯನ್ನು ಉಳಿಸೋದು, ಕಾಡುಗಳ ನಾಶವನ್ನು ತಡೆಯೋದು, ನಶಿಸಿ ಹೋಗ್ತಾ ಇರುವಂತಹ ಪ್ರಾಣಿ ಪಕ್ಷಿಗಳ ಏನು ವಾಸಸ್ಥಾನವನ್ನು ರಕ್ಷಿಸೋದು ಇದರ ನೇರ ಗುರಿ. ಆದರೆ ಜೂನ್ 5 ಮಾಲಿನ್ಯ ಮತ್ತು ಕಾನೂನುಗಳ ಬಗ್ಗೆ ಮಾತಾಡಿದ್ರೆ ಅಕ್ಟೋಬರ್ 3 ನೈಸರ್ಗಿಕ ಜೀವಜಾಲದ ರಕ್ಷಣೆಗೆ ಜಾಸ್ತಿ ಒತ್ತು ನೀಡುತ್ತೆ ಮತ್ತು ಫೋಕಸ್ ಮಾಡುತ್ತೆ. ಈ ದಿನದ ಬಗ್ಗೆ ಮತ್ತಷ್ಟು ಮಾತಾಡೋಣ, ಒಂದು ಹಾಡಾದ್ಮೇಲೆ ಕೇಳ್ತಾರೆ.

ಒಂದೊಂದು ಸಲ ಪ್ರಕೃತಿ ಸವಿಯನ್ನ ಸವಿಯಬೇಕು, ಮತ್ತೆ ನೀವು ಪ್ಲೇ ಮಾಡಿರುವಂತಹ ಧೋಕಾ ಹಾಡು ಕೇಳ್ತಾ ಕಳೆದು ಹೋಗ್ಬೇಕು ಅನ್ಸುತ್ತೆ ಅಂತ ಇದ್ದಾರೆ ನಾಗರತ್ನ ಅವರು. ಹೋಗ್ಬಿಡಿ ಮೇಡಮ್, ನೀವು ಕಳೆದು ಹೋದ್ರೆ ಯಾರು ಈ ತರ ಮೆಸೇಜ್ ಕಳಿಸ್ತಾರೆ ಹೇಳಿ. ಪ್ರಕೃತಿಯ ಜೊತೆಗೆ ನಡೆಯೋರು ನಿಜವಾದ ನಾಗರಿಕರು, ವಿರುದ್ಧ ನಡೆಯೋರು ಆಧುನಿಕ ನಾಗರಿಕರು. ನಮ್ಮ ಹಿರಿಯರು ಅದರ ಆರಾಧಕರಾಗಿದ್ರು, ಈಗ ನಮಗೆ ಬಳಕೆ ಅಷ್ಟೇ. ಅದಕ್ಕೆ ಕಾಡಿನ ಪ್ರಾಣಿ ನಾಡಿನ ಒಳಗೆ ಬರ್ತಾ ಇವೆ, ಆಧುನಿಕತೆ ಹೆಸರಲ್ಲಿ ಪ್ರಕೃತಿ ನಾಶ ಆಗ್ತಾ ಇದೆ. ಹಾಗಾಗಿ ಕಾಲಕಾಲಕ್ಕೆ ಮಳೆ ಇಲ್ಲ ಅಂತಂದರೆ, ಸತೀಶ್ ಗೌಡ್ರು ಸಣ್ಣಕ್ಕಿ ಗೌಡನ ಕುಪ್ಪಲು ಅರಕಲಗೂಡು ತಾಲೂಕಿನಿಂದ. ನೇಚರ್ರೇ ನಮ್ಮ ಟೀಚರು, ನಮ್ಮ ಉಸಿರು. ಈ ನಿಟ್ಟಲ್ಲಿ ಪ್ರಕೃತಿ ಮೇಲೆ ಕಾಳಜಿ ಇರಲೇಬೇಕು. ಜನಸಂಖ್ಯೆ ವಿಪರೀತ ಹೆಚ್ಚಳವಾಗಿ ಎಲ್ಲ ತರಹದ ಮಾಲಿನ್ಯ ಭೂಗೋಳವನ್ನು ನುಂಗಿ ಹಾಕ್ತಾ ಇದೆ. ಅಸಲಿಗೆ ಮನುಷ್ಯನೇ ಇದಕ್ಕೆಲ್ಲ ಕಾರಣ. ಜಪಾನಿನ ತತ್ವಜ್ಞಾನಿ ಹೀಗೆ ಹೇಳಿದ್ದಾರೆ, ಈ ಜಗತ್ತು ಬಹಳ ಸುಂದರವಾಗಿದೆ, ಆದರೆ ಇದಕ್ಕೆ ಹತ್ತಿದ ರೋಗ ಎಂದರೆ ಮನುಷ್ಯ. ವಾಹ್. ಈ ಸಂದೇಶ ಕಳಿಸ್ಕೊಟ್ಟಿರೋದು ಈರಣ್ಣ ಬೆಂಗಾಲಿ ಅವರು. ಪ್ರಕೃತಿ ಸೌಂದರ್ಯ ಅನ್ನೋದು ನಾವು ಆಸ್ವಾದಿಸುತ್ತಾ ಹಾಗೂ ನಮ್ಮ ಸುತ್ತಮುತ್ತಲಿನ ಪರಿಸರ ಮತ್ತು ಗಿಡಗಳನ್ನು ನೆಡುವ ಮೂಲಕ ಸಂರಕ್ಷಣೆ ಮಾಡಬೇಕು ನಾವು ಅಂತ ಗೋವಿಂದ ಮೆನನ್ ಕೋಲಾರದಿಂದ ಹೇಳ್ತಾ ಇದ್ದಾರೆ. ಜೂನ್ 5 ಆಗಿರಲಿ ಅಥವಾ ಅಕ್ಟೋಬರ್ 3 ಆಗಲಿ, ಕ್ಯಾಲೆಂಡರ್ನಲ್ಲಿ ಇಂತಹ ದಿನಗಳು ಬರೆದು ಕೇವಲ ಪೋಸ್ಟರ್ ಹಾಕಿ ಸಂಭ್ರಮಿಸೋದಕ್ಕೆ ಮಾತ್ರ ಅಲ್ಲ, ನಾವು ನಿಸರ್ಗದೊಂದಿಗೆ ಹೇಗೆ ಬದುಕ್ತಾ ಇದ್ದೀವಿ ಅಂತ ಒಂದು ಆತ್ಮಾವಲೋಕನ ಮಾಡಿಕೊಳ್ಳಿ ಅಂತ. ಜೂನ್ 5 ನಮಗೆ ಮಾಲಿನ್ಯ ಮಾಡಬೇಡಿ ಅಂತ ಎಚ್ಚರಿಸಿದ್ರೆ, ಅಕ್ಟೋಬರ್ 3 ನಮಗೆ ನಿಸರ್ಗವನ್ನು ಕಾಪಾಡಿ ಪ್ರೀತಿಸಿ ಅಂತ ನೆನಪಾಡುತ್ತೆ. ವರ್ಷಕ್ಕೆ ಒಂದೆರಡು ದಿನ ಪರಿಸರದ ಬಗ್ಗೆ ಮಾತನಾಡಿ ಸುಮ್ಮನಾಗದೆ ನಮ್ಮ ದಿನಚರಿಯಲು ನಿತ್ಯ ಜೀವನದಲ್ಲಿ ನಿಸರ್ಗ ಸ್ನೇಹಿ ಅಭ್ಯಾಸಗಳನ್ನು ನಾವು ಮಾಡ್ಕೋಬೇಕು. ಸೊ ಪರಿಸರವನ್ನು ಕಾಪಾಡಬೇಕು, ಪ್ರಕೃತಿಯನ್ನು ಕೂಡ ಕಾಪಾಡಬೇಕು, ಏನಂತೀರಾ? ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜನಾಥು. ಈಗ ನಾನು ಹೊರಡುವಂತಹ ಟೈಮ್ ಬಂತು. ಟಾಡಾ ಬಾಯ್ ಬಾಯ್ ಹೇಳೋಣವಾ, ಮತ್ತೆ ಸಿಗೋಣ ಯಾವಾಗ ಸಿಕ್ಕಾಗ. ಅಲ್ಲಿವರೆಗೆ ಏನ್ ಮಾಡ್ಬೇಕು, ನೀವು ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತಿರಲ್ವಾ? ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೀತಿ. ನಿಮ್ಮ ಆರ್ಜೆ ಮಂಜನಾಥ್ ಸೈನಿಂಗ್ ಆಫ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ಕೇಳ್ತಾ ಇದ್ರೆ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ನಲ್ಲಿ. ಸಮಯ ಆಗಿದೆ 5 ಗಂಟೆ. ಈಗ ಕೇಳಿ ಪೋಷಣ ಅಭಿಯಾನ ಕುರಿತ ವಿಶೇಷ ಸಂವಾದ.

0: ಆಕಾಶವಾಣಿ ಪೋಷಣ ಅಭಿಯಾನ ಕುರಿತ ವಿಶೇಷ ಸಂವಾದ. ಭಾಗವಹಿಸುತ್ತಾರೆ ಡಾಕ್ಟರ್ ಕೆ ಗೀತಾ, ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಆಹಾರ ಮತ್ತು ಪೋಷಣೆ ವಿಭಾಗ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಬಿ ನಾರಾಯಣಸ್ವಾಮಿ, ನಿವೃತ್ತ ಪ್ರಧಾನ ವಿಜ್ಞಾನಿ ಹಾಗೂ ಕೃಷಿ ವಿಸ್ತರಣಾ ತಜ್ಞರು, ಐಐಎಚ್ಆರ್ ಬೆಂಗಳೂರು.
1: ನಮಸ್ಕಾರ. ಕೇಂದ್ರ ಸರ್ಕಾರದ ವತಿಯಿಂದ ಪೌಷ್ಟಿಕಾಂಶ ಮಿಷನ್, ನ್ಯೂಟ್ರಿಷನ್ ಮಿಷನ್ ಯೋಜನೆ 2018 ಇಸವಿ ಮಾರ್ಚ್ 8 ದೇಶದಾದ್ಯಂತ ವಿಶೇಷ ಒಂದು ಕಾರ್ಯಕ್ರಮಗಳೊಂದಿಗೆ ಅದನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ಇದರಲ್ಲಿ ಪೋಷಣೆ ಅಭಿಯಾನ ಕುರಿತಾದಂತಹ 10 ಧ್ಯೇಯಗಳೊಂದಿಗೆ ಇಡೀ ದೇಶದಲ್ಲಿ ಮಹಿಳೆಯರು ಹಾಗೂ ಮಕ್ಕಳಲ್ಲಿ ಕುಪೋಷಣೆ, ಕುಬ್ಜತೆ ಮತ್ತು ರಕ್ತಹೀನತೆಯನ್ನು ಕಡಿಮೆಗೊಳಿಸಿ ಅದರಲ್ಲಿ ಆರೋಗ್ಯ ಸುಧಾರಣೆಯನ್ನು ಸಮಗ್ರವಾಗಿ ನಿರ್ವಹಣೆ ಮಾಡ್ತಕ್ಕಂತಹದ್ದು. ಜೊತೆಗೆ ಒಂದು ಅಭಿಯಾನದ ದೃಷ್ಟಿಯಿಂದ 9 ರಾಷ್ಟ್ರೀಯ ಪೋಷಣಾ ಮಾಸವನ್ನಾಗಿ ಇದೇ 9 ಸೆಪ್ಟೆಂಬರ್ನಿಂದ ಅಕ್ಟೋಬರ್ 8 ಇದೇ 2026 ಈ ಒಂದು ವರ್ಷದಲ್ಲಿ ಮಾಸವನ್ನು ಕೂಡ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಈ ಒಂದು ಮಾಸಾಚರಣೆಯಲ್ಲಿ ವಿಶೇಷವಾಗಿ ಪೋಷಣ ಅಭಿಯಾನದ ಧ್ಯೇಯವಾಕ್ಯ ಅಂತ ಹೇಳಿದ್ರೆ ನಮ್ಮ ಅಂಗನವಾಡಿ ನಮ್ಮ ಹೊಣೆ ಅಂತಕ್ಕಂಥದ್ದು. ಈ ಕುರಿತಾಗಿ ಪೋಷಣ ಅಭಿಯಾನದ ಸಂಪೂರ್ಣ ರೂಪರೇಷೆಗಳ ಬಗ್ಗೆ ಈ ಸಂವಾದ ಕಾರ್ಯಕ್ರಮ ನಿಮಗಾಗಿ. ಇದರಲ್ಲಿ ನಮ್ಮೊಂದಿಗೆ ಭಾಗವಹಿಸ್ತಾ ಇರತಕ್ಕಂಥವರು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಆಹಾರ ಮತ್ತು ಪೋಷಣೆ ವಿಭಾಗದ ಮುಖ್ಯಸ್ಥೆಯಾಗಿ, ಜೊತೆಗೆ ಯೂನಿವರ್ಸಿಟಿ ಹೆಡ್ ಆಗಿ ಇದೇ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸತಕ್ಕಂತ ನಿವೃತ್ತ ಪ್ರಾಧ್ಯಾಪಕಿ ಡಾಕ್ಟರ್ ಕೆ ಗೀತಾ ಮೇಡಮ್ ಅವರು. ಮೇಡಮ್ ನಮಸ್ಕಾರ.
2: ತಮಗೂ ಹಾಗೂ ಕೇಳುವವರಿಗೂ ಕೂಡ ನಮಸ್ಕಾರ.
1: ಈಗ ಕೇಂದ್ರ ಸರ್ಕಾರದ ನ್ಯೂಟ್ರಿಷನ್ ಮಿಷನ್ ಪೋಷಣ ಅಭಿಯಾನ ಆಗಿ ಮಾರ್ಪಡಿಸತಕ್ಕಂತ ಸಂದರ್ಭದಲ್ಲಿ ಇದೊಂದು ಜನಾಂದೋಲನ ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥದ್ದು ಒಂದು ಬಹಳ ಮಹತ್ತರವಾದಂತಹ ಸಂಗತಿ. ಈ ನಿಟ್ಟಿನಲ್ಲಿ ನಾವು ಪೋಷಣೆಗೆ ಸಂಬಂಧ ಪಡತಕ್ಕಂತ ಅಂಶಗಳನ್ನು ನಾವು ಅವಲೋಕಿಸುವುದಾದರೆ ಈ ಕಾಲಘಟ್ಟದಲ್ಲಿ ನಾವು ಪೋಷಣೆಗೆ, ಆರೋಗ್ಯಕ್ಕೆ ಏಕೆ ಹೆಚ್ಚು ಮಹತ್ವವನ್ನು ಕೊಡಬೇಕಾಗ್ತದೆ ಅಂತೀರಿ?
2: ಖಂಡಿತವಾಗಿಯೂ ನಿಮಗೆಲ್ಲರಿಗೂ ಮೊದಲನೇದಾಗಿ ನಾನು ಹೇಳೋದು, ಪೌಷ್ಟಿಕ ಕುಟುಂಬ ಆರೋಗ್ಯಕರ ಸಮಾಜ ಬುನಾದಿ, ಮತ್ತು ಆರೋಗ್ಯಕರ ಸಮಾಜ ನಮ್ಮ ಬಲಿಷ್ಠ ಭಾರತಕ್ಕೆ ಒಂದು ಬುನಾದಿ ಅಂದರೆ ತಪ್ಪಾಗಲಾರದು. ಸೊ ಈ ಒಂದು ಅಭಿಯಾನದಲ್ಲಿ ನಾನು ಹೇಳೋದಂದ್ರೆ ಈ ಒಂದು ಅಂಗನವಾಡಿಯ ಪಾತ್ರ ಬಹಳ ಮುಖ್ಯ ಅಂತ ನೀವು ಹೇಳ್ತೀರಿ. ಸೊ ಅಂಗನವಾಡಿಯ ಪಾತ್ರ ಏನಂತಂದ್ರೆ, ಈ ಅಂಗನವಾಡಿ ವಿಶೇಷವಾಗಿ ಮಗು ಹುಟ್ಟೋದ್ರಿಂದ ದೊಡ್ಡವರಾಗೋರು ಅಂದ್ರೆ ಈ ಶಾಲೆಗೆ ಹೋಗುವ ತನಕ ಈ ಒಂದು ಪಾತ್ರ, ಅಂಗನವಾಡಿಯರ ಕಾರ್ಯಕರ್ತರ ಪಾತ್ರ, ಅಂಗನವಾಡಿಯ ಪಾತ್ರ ಬಹಳ ಮಹತ್ವವಾದದ್ದು. ಹಾಗಂತ ಬರೀ ಮಕ್ಕಳಿಗೆ ಮಾತ್ರ ಅಲ್ಲ, ಗರ್ಭಿಣಿಯರು ಮತ್ತು ಆಲುಣಿಸುವ ತಾಯಂದಿರಿಗೂ ಕೂಡ ಪೌಷಕಾಂಶಗಳ ಅವಶ್ಯಕತೆ ಏನು, ಅವುಗಳನ್ನ ಹೇಗೆ ಪೂರೈಸಬೇಕು ಅನ್ನೋದ್ರ ಬಗ್ಗೆ ಮತ್ತು ಪೂರೈಕೆ ಮಾಡುವ ನಿಟ್ಟಿನಲ್ಲಿ ಈ ಅಂಗನವಾಡಿಯ ಪಾತ್ರ ಬಹಳ ಹಿರಿದು.
1: ಈಗ ಆಹಾರದ ವಿಷಯಕ್ಕೆ ಬಂದಾಗ ಯಾವೆಲ್ಲ ಪೋಷಕಾಂಶಗಳು ಯಾವೆಲ್ಲ ಹಂತದ ನಮ್ಮ ಅಂದ್ರೆ ಮಕ್ಕಳಾಗಿರ್ಬೋದು, ಗರ್ಭಿಣಿ ಸ್ತ್ರೀಯರಾಗಿರ್ಬೋದು ಅಥವಾ ಪ್ರೌಢಾವಸ್ಥೆಗೆ ಬಂದಿರತಕ್ಕಂಥವರಾಗಿರ್ಬೋದು, ಈ ಕಾಲಘಟ್ಟದಲ್ಲಿ ನಾವು ಯಾಕೆ ಯೋಚನೆಯನ್ನು ಮಾಡಬೇಕಾಗ್ತದೆ ಮೇಡಮ್?
2: ಯಾಕೆ ಅಂತಂದ್ರೆ, ಇವಾಗ ಮೊದಲನೇದಾಗಿ ಮಗು ತಾಯಿ ಗರ್ಭಧಾರಣೆ ಮಾಡಿದ್ದ ಕೂಡಲೇ ಅದರ ಬೆಳವಣಿಗೆ ಪ್ರಾರಂಭ ಆಗುತ್ತಲ್ಲ, ಆ ಹಂತದಿಂದ ಒಂದು ವಯಸ್ಕರಾಗುವವರೆಗೂ, ವೃದ್ಧರಾಗುವವರೆಗೂ, ಒಟ್ಟಿನಲ್ಲಿ ಜೀವಿತ ಕಾಲದಲ್ಲಿ ನಾವು ಹೇಗೆ ಆರೋಗ್ಯವಂತರಾಗಿರ್ಬೇಕು ಅನ್ನೋದು ನೋಡೋದಾದ್ರೆ, ಮೊದಲನೇದಾಗಿ ನಾವು ತಾಯಿ ಗರ್ಭ ಧರಿಸಿದ ದಿನದಿಂದನೇ ನಾವು ಪೋಷಕಾಂಶಗಳ ಕಡೆ ಹೆಚ್ಚು ಗಮನ ಕೊಡಬೇಕಂದ್ರೆ ಪೌಷ್ಟಿಕ ಮಟ್ಟದ, ಗರ್ಭಿಣಿಯ ಸ್ತ್ರೀಯರ ಪೌಷ್ಟಿಕ ಮಟ್ಟದ ಕಡೆ ನಾವು ಹೆಚ್ಚಿನ ಗಮನ ಕೊಡಬೇಕಾಗತ್ತೆ. ಯಾಕೆಂತಂದ್ರೆ ಹುಟ್ಟು ಮಗುಗೆ ತಾಯಿಯ ಮೂಲಕನೇ ನಿಮ್ಗೆಲ್ಲ ಗೊತ್ತು, ಅದಕ್ಕೆ ಬೇಕಾಗಿರುವಂತಹ ಬೆಳವಣಿಗೆಗೆ ಬೇಕಾಗಿರುವಂತ ಎಲ್ಲ ಪೋಷಕಾಂಶಗಳನ್ನು ಪೂರೈಕೆ ಆಗುತ್ತೆ. ಒಂದು ಜೀವಕೋಶ ಬೆಳೆದು ಅದು ಗರ್ಭಾವಸ್ಥೆಯಲ್ಲಿ ಬೆಳೆದು ಅದು ತಾಯಿಯ ಹೊಟ್ಟೆಯಿಂದ ಬರಬೇಕಾದ್ರೆ 2.5-3.5 kg ಆಗ್ಬೇಕಂದ್ರೆ, ಆ ಬೆಳವಣಿಗೆಗೆ ಪೂರಕವಾದಂತ ಎಲ್ಲ ಪೋಷಕಾಂಶಗಳನ್ನು ತಾಯಿಯ ಮೂಲಕ ಮಗುವಿಗೆ ಸರಬರಾಜಾಗತ್ತೆ. ಹಾಗಾಗಿ ನಾವು ಗರ್ಭಿಣಿಯರಿಗೆ ನಾವು ಹೆಚ್ಚಿನ ಮಹತ್ವ ಕೊಟ್ಟು ಅವಳಿಗೆ ಎಲ್ಲ ರೀತಿಯ ಪೋಷಕಾಂಶಗಳನ್ನ ಕೊಡುವಂತ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗ. ಈ ಅಂಗನವಾಡಿನಲ್ಲಿ ಏನಾಗುತ್ತೆ ಅಂದ್ರೆ, ಈ ತಾಯಿ ಇಂಥ ಗರ್ಭಿಣಿಯ ಸ್ತ್ರೀಯರನ್ನ ಗುರುತಿಸಿ ಅಥವಾ ಅಲ್ಲಿ ಗರ್ಭಿಣಿ ತಾಯಿಯರು ಬಂದು ನೋಂದಣಿ ಮಾಡಿಕೊಂಡ್ರೆ ಅವರಿಗೆ ಆ ತಾಯಿಯಂದರಿಗೆ ಬೇಕಾಗುವಂತ ಹೆಚ್ಚಿನ ಪೋಷಕಾಂಶ ಉಳ್ಳಂತ ಆಹಾರಗಳನ್ನ ಅಂಗನವಾಡಿ ಮೂಲಕ ಕೊಡ್ತಾರೆ. ಆ ಅಂಗನವಾಡಿ ಮೂಲಕ ಕೊಟ್ಟಂತ ಆಹಾರ ಪದಾರ್ಥಗಳನ್ನ ಆ ತಾಯಿಯಂದ್ರು ಟೇಕವೇ ಅಂತ ಹೇಳ್ತಾರಲ್ಲ, ರೇಷನ್ ಅಂತ ತಗೋಬಹುದು, ಅಥವಾ ಅಲ್ಲೇ ಕೂಡ ಈ ಬಿಸಿ ಊಟನ ಮಾಡಿ ಆ ಬಿಸಿ ಊಟದಲ್ಲಿ ಸರಿಸಮನಾದಂತ ಅಂದ್ರೆ ಸಮತೋಲಿತವಾದಂತ ಆಹಾರನ ಅವರು ತಯಾರಿಸಿಕೊಡೋದ್ರಿಂದ ತಾಯಿಂದ್ರು ಅದನ್ನೇ ಸೇವನೆ ಮಾಡೋದು ಬಹಳ ಮುಖ್ಯ. ಒಮ್ಮೊಮ್ಮೆ ಏನಾಗುತ್ತೆ ಅಂದ್ರೆ, ನಾವು ಟೇಕವೇ ರೇಷನ್ ಅಂತ ಅವ್ರು ಕೊಟ್ಟಾಗ, ಅವ್ರು ಮನೆಗೆ ತಗೊಂಡು ಹೋದಾಗ, ಮನೆಯಲ್ಲಿ ಹೆಚ್ಚಿನ ಜನ ಇದ್ದಾಗ ತಾಯಿಗೆ ಏನ್ ಸೇರ್ಬೇಕಾಗಿತ್ತು ಅದನ್ನ ಅವರು ತಿನ್ನೋದಿಲ್ಲ, ಅದೇನಾಗುತ್ತೆ ಕುಟುಂಬದಲ್ಲಿ ಹಂಚಿ ಹೋಗುತ್ತೆ. ಆ ನಿಟ್ಟಿನಲ್ಲಿ ಅಲ್ಲಿ ಈ ಬಿಸಿ ಊಟದ ಯೋಜನೆ ಏನು ಕೊಟ್ಟಿದಾರಲ್ಲಿ ಅದನ್ನ ಆ ತಾಯಿಂದ್ರು ಅಲ್ಲೇ ಬಂದು ಊಟ ಮಾಡೋದು ಬಹಳ ಸೂಕ್ತವಾದಂಥದ್ದು.
1: ಈಗ ಮುಖ್ಯವಾಗಿ ಈಗ ಭಾರತದಾದ್ಯಂತ ನಮ್ಮ ಕರ್ನಾಟಕವನ್ನೂ ಒಳಗೊಂಡಂತೆ ಈ ಪೋಷಣೆಗೆ ಸಂಬಂಧಪಡ್ತಕ್ಕಂತಹ ಯಾವೆಲ್ಲ ಸಮಸ್ಯೆಗಳನ್ನ ವಿವಿಧ ಹಂತಗಳಲ್ಲಿ ನಾವು ಕಾಣ್ತಾ ಇದ್ದೀವಿ, ಯಾವುದು ಬಹಳ ಸಾಮಾಜಿಕವಾಗಿ ಸಮಸ್ಯೆ ಆಗಿ ಕಾಡ್ತಾ ಇದೆ ಅಂತೀರಿ ಮೇಡಮ್? ನಿಮ್ಮ ಒಂದು ತಾಂತ್ರಿಕ ವಿಷಯದಲ್ಲಿ ನಾವು ಗಮನಹರಿಸೋದಾದ್ರೆ,
2: ತಾಂತ್ರಿಕವಾಗಿ ಹೇಳಬೇಕು ಅಥವಾ ಒಂದು ಹಲವಾರು ಒಂದು ಏನಿದೆ ಸಂಶೋಧನೆಯಿಂದ ಕಂಡು ಬಂದಂತ ವಿಶೇಷತೆ ಏನಂತಂದ್ರೆ, ಹಿಂದೆ ನ್ಯೂನ ಪೋಷಣೆ ಇತ್ತು, ನಿಮ್ಮೆಲ್ಲರಿಗೂ ಗೊತ್ತು. ಈಗ ಅದು ಕಡಿಮೆ ಆಗಿದೆ, ಅಂದ್ರೆ ಸಂಪೂರ್ಣವಾಗಿ ನಿವಾರಣೆ ಆಗಿಲ್ಲ. ಈ ಎಲ್ಲ ಯೋಜನೆಗಳ ಮೂಲಕ ನಮ್ಮ ಸರ್ಕಾರ ಹಲವಾರು ಯೋಜನೆಗಳನ್ನ ರೂಪಿಸಿರೋದ್ರಿಂದ ಅಳವಡಿಸೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಸುಧಾರಣೆ ಖಂಡಿತವಾಗ್ಲೂ ಕಂಡು ಬಂದಿದೆ. ಆದರೆ ಸಂಪೂರ್ಣವಾಗಿ ಹಳಸೋಗಿದೆ ಅಂದ್ರೆ ನಾನು ಒಪ್ಪೋದಿಲ್ಲ.
1: ಅಂದ್ರೆ ಕುಪೋಷಣೆ ಇನ್ನೂ ಇದೆ,
2: ಅದಕ್ಕಿಂತ ಹೆಚ್ಚಾಗಿ ರಕ್ತಹೀನತೆ ಮಕ್ಕಳಲ್ಲಿ ಆಗಿರ್ಬೋದು, ಗರ್ಭಿಣಿಯರಾಗಿ ಹಾಲುಣಿಸುವ ತಾಯಂದ್ರಲ್ಲಾಗಿ ಇವರೆಲ್ಲರಿಗೂ ಕೂಡ ಅಧಿಹರಿದ ಹೆಣ್ಮಕ್ಳಿಗಾಗ್ಲಿ ಇವೆಲ್ಲ ರಕ್ತಹೀನತೆ ಪ್ರಮುಖವಾಗಿ ಸುಮಾರು 55-60% ಅಥವಾ 70% ಅಂದ್ರೂ ಕೂಡ ತಪ್ಪಾಗ್ಲಾರ್ದು ಅಷ್ಟು ರಕ್ತಹೀನತೆ ಇದೆ. ಜೊತೆಗೆ ಇನ್ನೊಂದು ಏನಂತಂದ್ರೆ ಜೀವಸತ್ವಗಳ ಕೊರತೆ. ಜೀವಸತ್ವಗಳು ಯಾವುದು? ಈಗ ಜೀವಸತ್ವ ಎ ಮಕ್ಕಳಲ್ಲಿ ಕಾಣುವಂತದ್ದು, ಹಾಗೇನೆ ಇವಾಗ B12 ಅಂತ ಏನ್ ಹೇಳ್ತೀವಿ ಅದು, ವಿಟಮಿನ್ ಡಿ ಜೀವಸತ್ವಗಳ ಕೊರತೆ ಇವೆಲ್ಲ ಕೂಡ ಇದೆ. ಜೊತೆಗೆ ಮುಖ್ಯವಾಗಿ ನಾವು ಕಾಣ್ತಾ ಇರೋದು ಏನಪ್ಪಾ ಅಂತಂದ್ರೆ, ನಮ್ಮ ಆಹಾರದಲ್ಲಿ ಕೆಲವೊಂದು ಪೋಷಕಾಂಶಗಳ ಕೊರತೆಯನ್ನು ನಮ್ಮಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾವ ರೀತಿ ಕಂಡು ಬರ್ತಾ ಇದೆ ಅಂತಂದ್ರೆ, ಉದಾಹರಣೆಗೆ ನಾವು ತಿನ್ನುವಂತ ಆಹಾರದಲ್ಲಿ ಅಂದ್ರೆ ನಾವು ಇವಾಗ ನೋಡಿರ್ಬೇಕು ಹಲವಾರು ಜಾಹೀರಾತುಗಳು ಮತ್ತೆ ಸಾಮಾಜಿಕ ಮಾಧ್ಯಮಗಳ ಮೂಲಕ ಹಲವಾರು ಆಹಾರ ಪದಾರ್ಥಗಳ ಲಭ್ಯತೆ ಇದೆ,
1: ಅದರಲ್ಲೂ ಮಕ್ಕಳನ್ನೇ ಸೆಳಿತಾ
2: ಇರ್ತಕ್ಕಂತ. ಇವಾಗ ಗ್ರಾಮೀಣ ಪ್ರದೇಶದಲ್ಲೇ ತಗೊಳ್ಳಿ, ನಗರ ಪ್ರದೇಶ ಬಿಡಿ, ಮಕ್ಕಳು ಆಗ್ತಾರೆ ಆದ ತಕ್ಷಣ ತಾಯಿಂದ್ರ ಮಕ್ಕಳು ಹಳೋದನ್ನ ನಿಲ್ಲಿಸಬೇಕು ಅಂದಾಗ ಬಿಸ್ಕತ್ ಕೊಡ್ತಾರೆ, ಇಲ್ಲ ಚಿಪ್ಸ್ ಕೊಡ್ತಾರೆ, ಇದು ನೂಡಲ್ಸ್ ಮಾಡ್ಕೊಡ್ತಾರೆ. ಇವೆಲ್ಲ ಅದರಲ್ಲಿ ಹೆಚ್ಚಿನ ಪೋಷಕಾಂಶಗಳಿರೋದಿಲ್ಲ. ಅದೇ ಬದಲಿಗೆ ಸ್ಥಳೀಯವಾಗಿ ಸಿಗತಕ್ಕಂಥ ಪದಾರ್ಥಗಳನ್ನ ಉಪಯೋಗ ಮಾಡಿಕೊಂಡು ತಾಯಿಂದ್ರು ಸ್ವಲ್ಪ ಶ್ರಮ ಆಗ್ಬೋದು ಅದನ್ನ ಕೊಡುವ ನಿಟ್ಟಿನಲ್ಲಿ ನೋಡಬೇಕು. ಅದೆಲ್ಲ ನೋಡಿದಾಗ ಈ ಒಂದು ಏನಿದೆ ನ್ಯೂನತೆಗಳೇನಿದೆ ಅಥವಾ ಅಪೌಷ್ಟಿಕಾಂಶಗಳ ಏನೇನು ನಾವು ಮಕ್ಕಳಿಗೆ ಪೌಷ್ಟಿಕಾಂಶಗಳು ಏನ್ ಕೊಡ್ತಾ ಇಲ್ಲ ಅವೆಲ್ಲ ಕೂಡ ನಾವು ಕಡಿಮೆ ಮಾಡಬಹುದು. ಜೊತೆಗೆ ಆ ಸಣ್ಣ ಮಕ್ಕಳು, ಈಗ ಉದಾಹರಣೆಗೆ ತಾಯಿಯಿಂದ ಹಾಲಿನಲ್ಲಿ ಎಲ್ಲ ಸಂಪೂರ್ಣವಾದಂತಹ ಆಹಾರ ಸಿಗೋದಿಲ್ಲ, 6 ತಿಂಗಳವರೆಗೂ ತಾಯಿಯ ಹಾಲನ್ನ ಸಂಪೂರ್ಣವಾಗಿ ಕೊಡಬೇಕಾಗುತ್ತೆ. ತದ ನಂತರ ನಾವು ಮಕ್ಕಳಿಗೆ ತಾಯಿ ಹಾಲಿನ ಜೊತೆಗೆ ಇತರ ಆಹಾರ ಪದಾರ್ಥಗಳನ್ನ ನಾವು ಪರಿಚಯಿಸ್ತಾ ಬರುವುದು ಬಹಳ ಅವಶ್ಯಕತೆ ಇದೆ. ಯಾಕಂದ್ರೆ ತಾಯಿ ಹಾಲಿನಲ್ಲಿ ಮಗುವಿಗೆ ಬೇಕಾದಂತ ಕೆಲವೊಂದು ಪೋಷಕಾಂಶಗಳ ಲಭ್ಯ ಇರೋದಿಲ್ಲ. ಉದಾಹರಣೆಗೆ ಕಬ್ಬಿಣನೇ ತಗೊಳ್ಳಿ, ಅದು ತಾಯಿಯ ಹೊಟ್ಟಿನಲ್ಲಿ ಮಗು ಇದ್ದಾಗ ಅದು ಆ ಮಗುವಿನ ಯಕೃತ್ನಲ್ಲಿ ಅಲ್ಪ ಪ್ರಮಾಣದಲ್ಲಿ ಕಬ್ಬಿಣಾಂಶ ಸ್ಟೋರ್ ಆಗಿರುತ್ತೆ. ತದನಂತರ ಮಗುವಿನ ಅವಶ್ಯಕತೆಗೆ ಅಂದ್ರೆ ಬೆಳೀತಾರ ಮಗುವಿನ ಅವಶ್ಯಕತೆಯನ್ನು ಪೂರೈಸುವಷ್ಟು ಇರೋದಿಲ್ಲ. ಹಾಗಾಗಿ ಅದಕ್ಕೆ ಮೇಲಿನ ಆಹಾರದ ಮೂಲಕ ಈ ಪೋಷಕಾಂಶಗಳನ್ನ ಕೊಡಬೇಕಾಗುತ್ತೆ. ಯಾವ ರೀತಿ ಕೊಡಬೇಕು? 6 ತಿಂಗಳಾದ್ಮೇಲೆ ನಾವು ವೀನಿಂಗ್ ಅಂತ ಹೇಳ್ತೀವಿ. ವೀನಿಂಗ್ ಅಂದ್ರೆ ಏನು? ಕ್ರಮೇಣವಾಗಿ ತಾಯಿಯ ಎದೆ ಹಾಲಿನಿಂದ ನಾವು ಹಂತ ಹಂತವಾಗಿ ಇತರೆ ಆಹಾರ ಪದಾರ್ಥಗಳ ಮೂಲಕ ಮಗುವಿಗೆ ಪರಿಚಯಿಸುತ್ತಾ 1 ವರ್ಷ ಆಗುವಷ್ಟೊತ್ತಿನಲ್ಲಿ ಹಿರಿಯರ ಜೊತೆ ಕೂತು ಅದನ್ನು ಕೂಡ ಮನೆ ಹುಟ್ಟನ ಮಾಡುವಂತ ಒಂದು ಪರಿಚಯ ಮಾಡ್ಕೊಡೋದನ್ನ ನಾವು ವೀನಿಂಗ್ ಅಂತ ಹೇಳ್ತೀವಿ. ವೀನಿಂಗ್ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ಬೇಕು ನಾವು ವೀನಿಂಗ್ ಅನ್ನೋದನ್ನ? ಮೊದಲನೇದಾಗಿ ಏಕದಳ ಧಾನ್ಯಗಳನ್ನ ನಾವು ಸಂಪೂರ್ಣವಾಗಿ ಮೊದಲನೇದಾಗಿ ನಾವು ಕೊಡಬೇಕಾಗತ್ತೆ. ಜೊತೆಗೆ ಪ್ರಾರಂಭದಲ್ಲಿ ಈ ಸೊಪ್ಪಿನ ರಸ, ಹಣ್ಣಿನ ರಸಗಳು, ಬೇಳೆ ತಿಳಿ ಇದನ್ನೆಲ್ಲ ಕೂಡ 6 ತಿಂಗಳಾದ್ಮೇಲೆ ಕೆಲವೊಂದು 2-3 ಬಾರಿ ತಾಯಿಗೆ ಹಾಲು ಕೊಡೋದ್ರ ಜೊತೆಗೆ 3-4 ಬಾರಿ ಇವುಗಳನ್ನ ಕೂಡ ಒಂದು ದಿನಕ್ಕೆ 2 ಬಾರಿನಾದ್ರೂ ನಾವು ಅದನ್ನ ಪರಿಚಯ ಮಾಡ್ತಾ ಬರಬೇಕಾಗತ್ತೆ. ಸ್ವಲ್ಪ 6-7 ತಿಂಗಳಾದಾಗ ಏಕದಳ ಧಾನ್ಯದ ಮೂಲಕ ರಾಗಿ, ಸರಿ ನೀವು ಕೇಳಿರ್ಬೇಕು, ಈ ಡಬ್ಬದ ಆಹಾರಗಳನ್ನೇ ತಗೋಬೇಕು ಅಂತಿಲ್ಲ, ಅವೆಲ್ಲ ದುಬಾರಿ. ನಮ್ಮಲ್ಲೇ ಸ್ಥಳೀಯವಾಗಿ ಸಿಗತ್ತಂತ ನಮ್ಮ ಸಾಂಪ್ರದಾಯಿಕ ಈ ಆಹಾರ ಪದಾರ್ಥಗಳು, ಈಗ ಉದಾಹರಣೆಗೆ ನಾವು ದಕ್ಷಿಣ ಕರ್ನಾಟಕ ತಗೊಂಡಾಗ ನಮಗೆ ರಾಗಿನ ನಮ್ಗೆಲ್ಲರಿಗೂ ಪರಿಚಿತವಾದಂತಹ ಆಹಾರ, ಇದರಿಂದ ರಾಗಿ ಸರಿ ಮಾಡೋದು. ಈ ರಾಗಿ ಸರಿ ಮಾಡ್ಬೇಕಾದ್ರೆ 7 ತಿಂಗಳಾದ್ಮೇಲೆ ನಾವೇನ್ ಮಾಡ್ಬೇಕು? ಆ ರಾಗಿ ಸರಿ ಜೊತೆ ಏಕದಳ ಧಾನ್ಯ ಒಂದೇ, ಏಕದಳ ಧಾನ್ಯದಲ್ಲಿ ಕೆಲವೊಂದು ಅಮೈನೋ ಆಮ್ಲಗಳಿರುತ್ತೆ, ಆದ್ರೆ ಕೆಲವೊಂದು ಇರೋದಿಲ್ಲ, ಅದಕ್ಕೆ ಪೂರಕವಾಗಿ ನಾವು ದ್ವಿದಳ ಧಾನ್ಯಗಳನ್ನು ಕೂಡ ಸೇರಿಸ್ಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಹೆಸರುಕಾಳು ಮೊಳಕೆ ಬರೆಸಿ ಅದ್ರ ಜೊತೆ ಸೇರಿಸುವಂತದ್ದು. ಆ ರಾಗಿ ಸರಿ ಮಾಡ್ಬೇಕಾದ್ರೆ ಕೆಲವೊಂದು ಹಣ್ಣು ತರಕಾರಿಗಳನ್ನ ಚೆನ್ನಾಗಿ ಬೇಯಿಸಿ ಅದರೊಳಗೆ ಬೆರೆಸಿ ಕೊಡುವಂತದ್ದು. ಇದನ್ನೆಲ್ಲ ನಾವು ಮಾಡ್ತಾ ಬಂದಾಗ ಮಗುವಿಗೆ ಅವಶ್ಯಕವಾಗಿರುವಂತಹ ಎಲ್ಲ ಪೋಷಕಾಂಶಗಳು ಕಾಲಕ್ರಮೇಣ ಅದು ಸಿಗುತ್ತಾ ಹೋಗುತ್ತೆ.
1: ಈ ಒಂದು ಸಮಯದಲ್ಲಿ ನಾವು ಕೇವಲ ಮಹಿಳೆಯರು, ಗರ್ಭಿಣಿ ಸ್ತ್ರೀಯರು ಜೊತೆಗೆ ಮಕ್ಕಳ ಪೋಷಣೆಯನ್ನು ನೋಡಿದ್ರೆ ಸಾಕ, ಅಥವಾ ಪ್ರೌಢಾವಸ್ಥೆಯಲ್ಲಿ ಇರ್ತಕ್ಕಂತ ಇತರರು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂತ ಎಲ್ಲ ವರ್ಗದ ಜನ, ಎಲ್ಲಾ ವಯೋಮಾನದ ಜನರಲ್ಲೂ ಕೂಡ ಪೋಷಕಾಂಶದ ಕೊರತೆ ಇಲ್ಲವೇ? ಹಾಗಾದ್ರೆ
2: ಖಂಡಿತವಾಗಿಯೂ ಇದೆ. ಯಾಕೆಂತಂದ್ರೆ ನಾನಾಗ್ಲೇ ಹೇಳಿದಂಗೆ ಈ ಸಾಮಾಜಿಕವಾದಂತ ಜಾಲತಾಣಗಳಲ್ಲಿ ನಿಮ್ಗೆ ಹಲವಾರು ಜಾಹೀರಾತುಗಳು ನೋಡ್ತೀರಿ, ಟಿವಿ ನೋಡ್ತಾರೆ, ಟಿವಿ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಾಗಿರಲಿ ಕಡು ಬಡವರು ಮನೆಯಲ್ಲಿ ಕೂಡ ಇವತ್ತು ಒಂದು ಟಿವಿ ಇರುವಂತ ಸೌಲಭ್ಯ ಇದೆ. ಹಾಗಾಗಿ ಎಲ್ಲ ನೋಡಿದಾಗ ಆ ಕಡೆಗೆ ಆಕರ್ಷಣೆ ಒಂದು, ನಮ್ಮ ಪೌಷ್ಟಿಕಾಂಶ ಉಳ್ಳಂತ ಆಹಾರಗಳನ್ನ ಬಿಟ್ಬಿಡ್ತೀವಿ ನಾವು, ಬೇರೆ ಬೇರೆ ಆಹಾರಗಳನ್ನ ನಾವು ಸೇವನೆ ಮಾಡ್ತಾ ಹೋಗ್ತೀವಿ. ಅದು ಅದಿಯರೇದ ಮಕ್ಕಳಿಗೆ ಆಗ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ, ದೇಹದ ಬೆಳವಣಿಗೆ ವೇಗವಾಗಿ ಆಗ್ತಾ ಇರುತ್ತೆ, ಹೊಸ ಹೊಸ ವಿಷಯಗಳನ್ನ ಅವಾಗ ಹೆಚ್ಚು ಲೋಕನ ಪರಿಚಯ ಮಾಡ್ಕೊಳ್ತಾ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅವರಿಗೆ ಹೆಚ್ಚಿನ ಒಂದು ಪೋಷಕಾಂಶಗಳ ಅವಶ್ಯಕತೆ ಇರುತ್ತೆ. ಅದರಲ್ಲೂ ಪ್ರಮುಖವಾಗಿ ಸಸಾರಜನಕ, ಕ್ಯಾಲ್ಶಿಯಂ, ಜೀವಸತ್ವಗಳು ಇವೆಲ್ಲ ತುಂಬಾ ಅವಶ್ಯಕವಾದಂಥದ್ದು. ನೀವು ನೋಡಿರ್ಬೇಕು, ಹದಿಹರೆಯದ ಹೆಣ್ಣು ಮಕ್ಕಳು ಅಂತಂದ್ರೆ 10-12 ವರ್ಷ ಈಗಿನ ಕಾಲದಲ್ಲಿ ಋತುಮತ್ತೆ ಹಾಕ್ತಾರೆ. ಆ ಟೈಮ್ನಲ್ಲಿ ಆ ಮಕ್ಕಳಿಗೆ ಹೆಚ್ಚಿನ ರಕ್ತದ ಅವಶ್ಯಕತೆ ಇರುತ್ತೆ, ಹಿಮೋಗ್ಲೋಬಿನ್ ಅವಶ್ಯಕತೆ ಇರುತ್ತೆ. ಹಾಗಾಗಿ ಆ ಮಕ್ಕಳಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಆಹಾರನ ಪೂರೈಕೆ ಮಾಡದೇ ಇದ್ರೆ ಹದಿಹರೆಯದವರಲ್ಲಿ ಈ ಅನಿಮಿಯಾ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಅಥವಾ ರಕ್ತಹೀನತೆ ಆಗುತ್ತೆ. ಮುಂದುವರೆದು ಇದೇ ಹೆಣ್ಣು ಮಕ್ಕಳು ದೊಡ್ಡವಳಾಗಿ ಅವಳು ಕೂಡ ತಾಯಾಗ್ತಾಳೆ, ಮುಂದೆ ಅವಳು ಕೂಡ ಮಕ್ಕಳನ್ನ ಸಾಕ್ಬೇಕಾಗತ್ತೆ. ಈ ರಕ್ತಹೀನತೆ ಇದೇ ರೀತಿ ಬೆಳೀತಾ ಹೋದ್ರೆ ಹಂತ ಹಂತವಾಗಿ ಅವಳ ಆರೋಗ್ಯ ಕೆಡ್ತಾ ಬರುತ್ತೆ.
1: ಇದೊಂದು ಸಮಾಜದಲ್ಲಿ ಸಮಸ್ಯೆ ಆಗಿನೇ ಅದು ಪರಿಣಾಮ ಬೀರುತ್ತೆ ಅನ್ನೋದ್ರಲ್ಲಿ ಎರಡು ಮಾತು.
2: ಹಾಗಾಗಿ ನಾವು ಹದಿಹರೆಯದ ಮಕ್ಕಳಿಗೂ ಕೂಡ ನಾವು ಈ ಪೋಷಕಾಂಶಗಳ ಕಡೆ ಹೆಚ್ಚಿನ ಒಂದು ದೃಷ್ಟಿನ ನಾವು ಕೊಡಬೇಕಾಗತ್ತೆ.
1: ಸಾಮಾನ್ಯವಾಗಿ ಕೇಂದ್ರ ಸರ್ಕಾರದ ವತಿಯಿಂದ ದೇಶದಾದ್ಯಂತ ಅದನ್ನ ಅನುಷ್ಠಾನಗೊಳಿಸಲಾದಂತಹ ಯೋಜನೆ ಏನಿದೆ, ಇದು ಪೋಷಣ ಅಭಿಯಾನ ಮತ್ತೆ ನ್ಯೂಟ್ರಿಷನ್ ಮಿಷನ್, 2018 ಮಾರ್ಚ್ನಿಂದ ಅವರ ಉದ್ದೇಶ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲರನ್ನ ಸೇರಿಸಿಕೊಳ್ಬೇಕು. ಕೇವಲ ಒಂದು ಇಲಾಖೆಯ ಮುಖೇನ ಅದನ್ನ ಅನುಷ್ಠಾನಗೊಳಿಸತಕ್ಕಂಥದ್ದಲ್ಲ, ಸಮಾಜದ ಎಲ್ಲಾ ಜನರನ್ನ ಒಗ್ಗೂಡಿಸಿ ಎಲ್ಲ ಜಿಲ್ಲೆಗಳನ್ನೂ ಕೂಡ ಗಣನೆಗೆ ತೆಗೆದುಕೊಂಡು ಎಲ್ಲ ವರ್ಗದ ಜನರನ್ನು ಸೇರಿಸಿ ಅನುಷ್ಠಾನಗೊಳಿಸಬೇಕು ಅಂತಕ್ಕಂಥದ್ದು ಅದರಲ್ಲಿ ಉದ್ದೇಶ ಆಗಿತ್ತು. ಅಂದ್ರೆ ನೋಡಿ, ಮೊದಲ ಒಂದು ವರ್ಷದಲ್ಲಿ ದೇಶದಾದ್ಯಂತ 315 ಜಿಲ್ಲೆಗಳನ್ನು ಗುರುತಿಸಿದ್ರು, ಆ ಎರಡನೇ ಹಂತದಲ್ಲಿ 235 ಜಿಲ್ಲೆಗಳು, ಮೂರನೇ ಹಂತ ಈಗ ನಡೀತಾ ಇರತಕ್ಕಂತಹ ಹಂತದಲ್ಲಿ ಉಳಿದ ಎಲ್ಲ ಜಿಲ್ಲೆಗಳನ್ನು ಸೇರಿಸಿ ಸಾಕಷ್ಟು ಅಭಿಯಾನ, ಒಂದು ಆಂದೋಲನದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಈ ಪೌಷ್ಟಿಕಾಂಶದ ದೃಷ್ಟಿಯಿಂದ ಹಮ್ಮಿಕೊಳ್ಳಲಾಗ್ತಾ ಇದೆ. ಇಲ್ಲಿ ನೋಡಿ, ಕುಪೋಷಣ

0: ತಾವು ಮಾತಾಡಿದ್ರಿ, ಬೊಜ್ಜುತನ ಅಂತಕ್ಕಂಥದ್ದು ಒಂದಿದೆ, ಆ ರಕ್ತಹೀನತೆ ಬಗ್ಗೆ ತಾವು ಹೇಳಿದ್ರಿ, ಈ ಅನ್ನಾಂಗಗಳ ಒಂದು ಕೊರತೆಗಳು, ವಿಟಮಿನ್ ಡಿ ಹೇಳಿದ್ರಿ, B12 ಅಂತ ಹೇಳಿದ್ರಿ, ಫೋಲಿಕ್ ಆಮ್ಲದ ಬಗ್ಗೆ ಹೇಳಿದ್ರಿ, ಈ ಎಲ್ಲವುಗಳನ್ನ ಕಾಲದಿಂದ ಕಾಲಕ್ಕೆ ನಾವು ಪ್ರಚುರ ಪಡಿಸತಕ್ಕಂಥ ಸಂದರ್ಭದಲ್ಲಿ ಏನು ICMR ಏನ್ ಸಂಶೋಧನಾ ವೈದ್ಯಕೀಯ ಮಂಡಳಿ ಇದೆ, ಅದರ NIN ಅಂತ ಹೇಳಿ ನ್ಯೂಟ್ರಿಷನ್ ರಾಷ್ಟ್ರೀಯ ಪೋಷಣಾ ಸಂಸ್ಥೆ, ಇದು ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇತರ ರಾಜ್ಯ ಸರ್ಕಾರಗಳಿಗೆ ತಮ್ಮ ಕೃಷಿ ವಿಶ್ವವಿದ್ಯಾನಿಲಯಗಳಿಗೆ ಯಾವ ರೀತಿ ಗೈಡೆನ್ಸ್ ಅನ್ನು ಕೊಡ್ತವೆ ಮೇಡಮ್? ಅದು
1: ಈಗ ನಾನು ಹೇಳೋದಾದ್ರೆ ಇವೆರಡು ಸಂಸ್ಥೆಗಳು ನೀವೇನು ಹೇಳಿದ್ರಿ, ಅವುಗಳ ಸಂಸ್ಥೆ ಏನ್ ಮಾಡಿದೆ ಅಂದ್ರೆ ಮೈ ಪ್ಲೇಟ್ ಅನ್ನೋದು ಒಂದನ್ನ ಪ್ರಾರಂಭ ಮಾಡಿದೆ. ಅಂದ್ರೆ ನನ್ನ ದಿನ, ಈ ದಿನಕ್ಕಾಗಿ ನಾನು ಏನ್ ತಿನ್ಬೇಕು ಅನ್ನೋದ್ರ ಕಡೆ ಅದನ್ನ ಹೆಚ್ಚು ಒತ್ತು ಮಾಡಿ ಹೇಳುತ್ತೆ. ಹೇಗಿರ್ಬೇಕು ನಮ್ಮ ಅಂತಂದ್ರೆ, ಈ ಆಹಾರ ಪದಾರ್ಥಗಳು ನಮ್ಮ ದಿನನಿತ್ಯ ನಮ್ಮ ನಾವು ಸೇವನೆ ಮಾಡ್ತೀವಿ, 10 ವರ್ಗಗಳಾಗಿ ಅದನ್ನ ವರ್ಗ ಮಾಡಿದ್ದಾರೆ.
0: ನನ್ನ ತಟ್ಟಿನಲ್ಲಿ ಏನಿರ್ಬೇಕು ಆಹಾರ?
1: ಏನಿರ್ಬೇಕು? ಅದು ಏಕದಳ ಧಾನ್ಯ. ಏಕದಳ ಧಾನ್ಯ ಅಂದ್ರೆ ಏನು? ಅಕ್ಕಿ, ಗೋಧಿ, ಜೋಳ, ಮತ್ತೆ ಅದರಲ್ಲಿ ವಿಶೇಷವಾಗಿ ಇವತ್ತಿನ ಹೆಚ್ಚು ಒಂದು ಮಹತ್ವ ಏನಂತಂದ್ರೆ ಮಿಲ್ಲೆಟ್ಸ್ ಅಂತ ಏನ್ ಹೇಳ್ತೀವಿ, ಸಿರಿಧಾನ್ಯ ಅಥವಾ ಕಿರುಧಾನ್ಯ ಅಂತ ಏನ್ ಹೇಳ್ತಾರೆ ಅದು ಇರಬೇಕು. ಅಂದ್ರೆ ಏಕದಳ ಧಾನ್ಯ ನಾವೇನ್ ಸೇವನೆ ಮಾಡ್ತೀರಿ ಅದ್ರಲ್ಲಿ ಕನಿಷ್ಠ 25-30 ಭಾಗ ನಾವು ಈ ಕಿರುಧಾನ್ಯಗಳನ್ನ ಇರಬೇಕು ಇರಬೇಕು. ಎರಡನೇದಾಗಿ ದ್ವಿದಳ ಧಾನ್ಯಗಳು, ದ್ವಿದಳ ಅಂದ್ರೆ ಹೆಸರುಕಾಳು ಎಲ್ಲ ಇದೆ, ಉದ್ದು, ಹುರುಳಿ ಎಲ್ಲಾನು ಅದರಲ್ಲಿ ಬರುತ್ತೆ. ಅದರಲ್ಲಿ ವಿಶೇಷವಾಗಿ ನಾವು ಆರೋಗ್ಯದ ದೃಷ್ಟಿಯಿಂದ ಬೇಳೆಗಳಿಗಿಂತ ಉಂಡೆಕಾಳುಗಳನ್ನ ಹೆಚ್ಚು ಬಳಸೋದು ಬಹಳ ಮುಖ್ಯ ಆಗುತ್ತೆ. ಯಾಕಂತಂದ್ರೆ ಅದರಲ್ಲಿ ನಮಗೆ ಬೇಕಾದಂತ ನಾರಿನಾಂಶ ಜಾಸ್ತಿ ಸಿಗುತ್ತೆ. ಈಗ ನಾನು ಆಗ್ಲೇ ಹೇಳಿದಂಗೆ ಏಕದಳ ಧಾನ್ಯ ಶರ್ಕರ ಪಿಷ್ಟ ಅಥವಾ ಶಕ್ತಿ ಕೊಡುವಂಥದ್ದು, ಬಿ ಜೀವಸತ್ವ ಗುಂಪುಗಳನ್ನ ಜೀವಸತ್ವ ಕೊಡುತ್ತೆ. ಹಾಗೆ ನಿಮಗೆ ದ್ವಿದಳ ಧಾನ್ಯಗಳು ಕೂಡ ನಮಗೆ ಮುಖ್ಯವಾಗಿ ಬೇಕಾಗಿರುವಂತಹ ಸಸಾರಜನಕ. ಯಾಕಂದ್ರೆ ನಮ್ಮ ಆಹಾರ ಪದ್ಧತಿ ಹೇಗಿದೆ ಅಂತಂದ್ರೆ ನಾವು ಹೆಚ್ಚಾಗಿ ಸಸ್ಯಾಹಾರಿಗಳನ್ನು ನಮಗೆ ಹೆಚ್ಚಿನ ಒಂದು ಬೇಕಾಗಿರುವಂತಹ ಅವಶ್ಯಕವಾದಂತಹ ಪ್ರೋಟೀನ್ ಅಥವಾ ಸಸಾರಜನಕ ಈ ದ್ವಿದಳ ಧಾನ್ಯಗಳಿಂದ ಸಿಗುತ್ತೆ. ಅದಲ್ಲದೆ ಮೂರನೇದಾಗಿ ಸೊಪ್ಪು ತರಕಾರಿಗಳು. ಸೊಪ್ಪು ತರಕಾರಿ ಅಂದ್ರೆ ಹಸಿರು ಸೊಪ್ಪು ತರಕಾರಿ, ಇದು ಫೋಲಿಕ್ ಆಮ್ಲ ಕೊಡುತ್ತೆ ಮತ್ತು ಜೀವಸತ್ವಗಳನ್ನ ಕೊಡುತ್ತೆ. ಹಾಗೇನೆ ಇತರೆ
0: ತರಕಾರಿಗಳು,
1: ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಥವಾ ಹಸಿರು ಸೊಪ್ಪು ತರಕಾರಿಗಳು 100 ಗ್ರಾಂ ಅಷ್ಟು ಕನಿಷ್ಠ ಇರಲೇಬೇಕಾಗುತ್ತೆ. ಹಾಗೆ ಒಂದು ದಿನಕ್ಕೆ ಆಯ್ತಾ. ಆಮೇಲಿಂದ ಇತರೆ ತರಕಾರಿಗಳು, ಇತರೆ ತರ ನುಗ್ಗೆಕಾಯಿ ಆಗಿರ್ಬೋದು, ಬದನೆಕಾಯಿ, ಸೀಮೆ ಬದನೆಕಾಯಿ, ಹಲವಾರು ತರಕಾರಿಗಳು. ಜನರು ಮೊದಲು ತಿಳ್ಕೊಳ್ಬೇಕಾಗಿರೋದು ಏನಂದ್ರೆ ತರಕಾರಿಗಳು ಹಸಿರು ಸೊಪ್ಪು ದುಬಾರಿದೆ ತಗೋಬೇಕು ಅಂತಿಲ್ಲ, ಸ್ಥಳೀಯವಾಗಿ ನಮ್ಗೆ ಸಿಗುವತಕ್ಕಂತ ವಸ್ತುಗಳು. ಉದಾಹರಣೆಗೆ ಹಳ್ಳಿಗಳಲ್ಲಿ ಆಗ್ಲಿ ನುಗ್ಗೆ ಸೊಪ್ಪಿರುತ್ತೆ, ಕುಂಬಳ ಸೊಪ್ಪಿರುತ್ತೆ, ಇಂಥ ಬೆರಕೆ ಸೊಪ್ಪು ಇಂಥವೆಲ್ಲ ಕೂಡ ಬಹಳ ಪೌಷ್ಟಿಕವಾದಂಥದ್ದು. ನಮ್ಮ ಜನರ ತಪ್ಪು ತಿಳುವಳಿಕೆ, ನಾವು ಹೋಗಿ ಅಂಗಡಿಯಿಂದ ದುಡ್ಡು ಕೊಟ್ಟು ತಂದ್ರೆ ಮಾತ್ರ ಅದು ಪೌಷ್ಟಿಕಾಂಶ ಇರುವಂತದ್ದು ಅನ್ನೋದು ತಪ್ಪು ಅಭಿಪ್ರಾಯ. ಹೌದು. ಮತ್ತೆ ಹಣ್ಣು ತರಕಾರಿಗಳು, ಹಣ್ಣು ತರಕಾರಿ ಅಂದ ತಕ್ಷಣ ನಾವು ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ಹೆಚ್ಚಿನ ಒಂದು ದುಡ್ಡು ಕೊಟ್ಟು ದುಬಾರಿ. ಈಗ ಆಪಲ್ ಅದು ನಮ್ಮ ಸ್ಥಳೀಯ ಆಹಾರ ಸಿಗುವಂತಕ್ಕಂತ ಹಣ್ಣಲ್ಲ, ಅದು ನಾವು ಎಲ್ಲಿಂದನೋ ಅದನ್ನ ತರಿಸ್ಕೊಂಡಿರ್ತೀವಿ. ಅದ್ರ ಬದಲಿಗೆ ನಮ್ಮಲ್ಲೇ ಸ್ಥಳೀಯವಾಗಿ ಋತುವಿಗೆ ಅನುಸಾರವಾಗಿ ಸಿಗುವಂತ ಹಣ್ಣುಗಳು, ಉದಾಹರಣೆಗೆ ಹಲಸಿನ, ಪಪ್ಪಾಯ ಆಗಿರ್ಬೋದು, ಸೀಬೆ ಆಗಿರ್ಬೋದು, ಸೀತಾಫಲ, ಸಪೋಟ ಹೇಳ್ತಾ ಹೋದ್ರೆ ಎಷ್ಟೊಂದು ಹಣ್ಣುಗಳು ನಮ್ಮಲ್ಲಿ ಸಿಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಬೆಟ್ಟದ ನಲ್ಲಿಕಾಯಿ, ಒಂದು ದಿನಕ್ಕೆ ಒಂದು ಬೆಟ್ಟದ ನಲ್ಲಿಕಾಯಿ ತಿನ್ಬಿಟ್ರೆ ನಿಮ್ ಬೇಕಾಗಿರೋ ಜೀವಸತ್ವಗಳು, ಸಿ ಜೀವಸತ್ವ ಸಂಪೂರ್ಣವಾಗಿ ಸಿಗುವಂತದ್ದು. ಸೊ ಈ ತರದಾಗುವಂತದ್ದು. ಮತ್ತೆ ಹಾಲಿನ ಉತ್ಪನ್ನಗಳು, ಹಸುವು ಕಟ್ತಾರೆ ಗ್ರಾಮಾಂತರ ಪ್ರದೇಶದಲ್ಲಿ, ಆದ್ರೆ ಏನ್ ಮಾಡ್ತಾರೆ ಅದನ್ನ ಅವ್ರ ಮನೆಯವರು ಉಪಯೋಗಿಸೋದಿಲ್ಲ, ಅದನ್ನ ತಗೊಂಡೋಗಿ ಮಾರಾಟ ಮಾಡ್ಬಿಡ್ತಾರೆ. ಆ ಬಂದ ದುಡ್ಡನ್ನ ಎಲ್ಲ ಅವರು ಇತರೆ ವಸ್ತುಗಳನ್ನ ಕೊಂಡ್ಕೊಳ್ತಾರೆ ಸಂಪೂರ್ಣವಾಗಿ ಅಂತಲ್ಲ. ಇತರ ವಸ್ತುಗಳು ಅಂದ್ರೆ ಟಿವಿ ತಗೊಳ್ಳೋದು, ಸೀರೆ ತಗೊಳ್ಳೋದು, ಬಟ್ಟೆ ತಗೊಳ್ಳೋದು, ಇದಕ್ಕೆ ಮಾಡ್ತಾರೆ. ಆದ್ರೆ ಹೆಚ್ಚಿನ ಒಂದು ಅವರ ಆದಾಯನ ಅವರ ಆಹಾರಕ್ಕಾಗಿ ಪೋಷಣೆಗಾಗಿ ಅವರಿಗೆ ತಿಳುವಳಿಕೆ ಇಲ್ಲ. ಇದನ್ನ ನಮಗೆ ಆರೋಗ್ಯ ಭಾಗ್ಯ ಬಹಳ ಮುಖ್ಯವಾದದ್ದು. ನಮಗೆ ಆರೋಗ್ಯ ಕೆಟ್ಟರೆ ನಾವೀಗ ಏನೋ ನಾವು ದುಡ್ಡನ್ನು ವ್ಯಯ ಮಾಡ್ತಿದೀವಿ, ಅದನ್ನ ನಾವು ವೈದ್ಯರ ಬಳಿ ಹೋಗಿ ಅಲ್ಲಿ ನಮಗೆ ಬೇಕಾಗಿರುವಂತಹ ಔಷಧಿಗಳನ್ನ ತಗೊಳ್ಳೋದಕ್ಕೆ ಖರ್ಚು ಮಾಡಬೇಕಾಗುತ್ತೆ. ಆ ಕಡೆ ನಿಟ್ಟಿನಲ್ಲೂ ಕೂಡ ನಾವು ನೋಡ್ಬೇಕಾಗುತ್ತೆ. ಮತ್ತೆ ಈ ಎಣ್ಣೆ ಬೀಜಗಳನ್ನು ಕೂಡ ಬಹಳ ಮುಖ್ಯವಾದಂತಹ ಒಂದು ಪೋಷಕಾಂಶಗಳು. ಯಾಕಂದ್ರೆ ಕೆಲವೊಂದು ಜೀವಸತ್ವಗಳು ನಮಗೆ ಉಪಯೋಗಕ್ಕೆ ಬರಬೇಕಂದ್ರೆ ಎಣ್ಣೆ ಮತ್ತು ಎಣ್ಣೆಯ ಪದಾರ್ಥಗಳ ರೋಲು ತುಂಬಾ ಮುಖ್ಯ ಆಗುತ್ತೆ. ಅದಕ್ಕೂ ಅದನ್ನು ನಾನು ಹೇಳ್ತೀನಿ, ಎಲ್ಲ ಡಬ್ಬದ ಎಣ್ಣೆನೇ ತಗೋಬೇಕಲ್ಲ. ನಾವು ಸ್ಥಳೀಯವಾಗಿ ಕಡಲೆಕಾಯಿ ಬೆಳಿತೀವಿ, ಕಡಲೆಕಾಯಿ ಎಣ್ಣೆ ತಿನ್ನಿ, ಹುಚ್ಚೆಳ್ಳು ಬೆಳೀತಾರೆ, ಹುಚ್ಚೆಳ್ಳು ಎಣ್ಣೆ ತಿನ್ನಿ, ಈ ತರ ಹೇಳ್ತಾ ಹೋದ್ರೆ ನಮ್ಮ ಸ್ಥಳೀಯವಾಗಿ ಸಿಗತಕ್ಕಂಥ ವಸ್ತುಗಳೇ ನಮ್ಗೆ ಹಲವಾರು ಇದೆ. ನಾವದ್ಬಿಟ್ಟು ನಮಗೆ ಸಿಗದೆ ವಾಲ್ನೆಟ್ ತಗೋಬೇಕು, ಬಾದಾಮಿ ತಗೋಬೇಕು ಖಂಡಿತವಾಗ್ಲೂ ನಾನು ಹೇಳೋದಿಲ್ಲ. ನಮ್ಗೆ ಸ್ಥಳೀಯವಾಗಿ ನಮ್ಗೆ ಏನೇನು ಲಭ್ಯ ಇದೆ ಅದನ್ನ ನಾವು ಉಪಯೋಗ ಮಾಡೋದು. ಆದಷ್ಟು ಸಕ್ಕರೆ ಮತ್ತು ಉಪ್ಪನ್ನ ಕಡಿಮೆ ಬಳಸೋದು ಬಹಳ ಮುಖ್ಯ. ಅದರಲ್ಲೂ 2 ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥ ಮಕ್ಕಳಲ್ಲಿ ಈ ಒಂದು ಉಪ್ಪು ಸಕ್ಕರೆನ ಕಡಿಮೆ ಪ್ರಮಾಣದಲ್ಲಿ ನಾವು ಬಳಸಬೇಕಾಗತ್ತೆ. ವಯಸ್ಕರು ಕೂಡ ಕಡಿಮೆ ಬೆಳೆಸಬೇಕು, ಆದರೆ ಕನಿಷ್ಠ ಅಂತ ಇಷ್ಟು ಹೇಳಿರ್ತಾರೆ ಅಷ್ಟನ್ನು ಮಾತ್ರ ನಾವು ಬಳಸಬೇಕಾಗತ್ತೆ. ಸೊ ಇದನ್ನ ವಾರದಲ್ಲಿ ಎಲ್ಲಾ ವರ್ಗ ದಿನನಿತ್ಯ ಎಲ್ಲಾ ವರ್ಗಗಳನ್ನ ನಾವು ಬಳಸಕ್ಕಾಗದೇ ಇದ್ರು ಕನಿಷ್ಠ 5-6 ಗುಂಪಿನ ಆಹಾರಗಳನ್ನಾದ್ರೂ ನಾವು ದಿನನಿತ್ಯ ಸೇವನೆ ಮಾಡ್ಕೊಳ್ತಾ ಉಳಿದಂತ 2-3 ಗುಂಪಿನ ಅಂತದ್ನ ನಾವು ವಾರದಲ್ಲಿ 2-3 ದಿನ ನಾವು ಬಳಸಿದ್ರು ಕೂಡ ನಮಗೆ ಸಂಪೂರ್ಣವಾದಂತ ಪೌಷ್ಟಿಕವಾದಂತ ಆಹಾರನ ನಮಗೆ ಸಿಗತ್ತೆ. ಜೊತೆಗೆ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಏನ್ ಹೇಳ್ಬೇಕಂದ್ರೆ ನಮಗೆ ಸಾಂಪ್ರದಾಯಿಕ ಒಂದು ರೀತಿಯಲ್ಲಿ ಆಹಾರನ ತಯಾರು ಮಾಡ್ಕೊಂಡು ತಿನ್ನೋದ್ರಿಂದ ಹೆಚ್ಚಿನ ಪೋಷಕಾಂಶಗಳು ಸಿಗುತ್ತೆ. ಉದಾಹರಣೆಗೆ ಇಡ್ಲಿ, ದೋಸೆ ಇವೆಲ್ಲ ಉದುಗಿಸುವಿಕೆ, ಇವೆಲ್ಲ

0: ಫರ್ಮೆಂಟೇಷನ್ ಅಂತೀವಿ, ಇವೆಲ್ಲ ಮಾಡಿದಾಗ ಅದರಲ್ಲಿ ಇರತಕ್ಕಂಥ ಕೆಲವೊಂದು ಪೋಷಕಾಂಶಗಳು ದ್ವಿಗುಣ ಆಗುತ್ತೆ, ಮೊಳಕೆ ಬರಿಸೋದು ಈ ತರದೆಲ್ಲಾನು ಕೂಡ ನಾವು ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ಪೋಷಕಾಂಶಗಳು.
1: ಈಗ ಮುಖ್ಯವಾಗಿ ಈ ಸರ್ಕಾರದ ಯೋಜನೆ ಅನ್ವಯ ಪೋಷಣೆ ಅಭಿಯಾನದಲ್ಲಿ ಆಹಾರ ವೈವಿಧ್ಯತೆ ಮತ್ತು ಸಸಾರಜನಕಯುಕ್ತ ಪೋಷಣೆ ಅಂದರೆ ಪ್ರೋಟೀನ್ ಯುಕ್ತ ವಸ್ತುಗಳ ಪೋಷಣೆಯನ್ನು ಮಾಡ್ತಕ್ಕಂಥದ್ದು, ಅಂಗನವಾಡಿಗಳಿಂದ ತಾಜಾ ಮತ್ತು ಬಿಸಿಯಾದ ಊಟದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು, ಸಮುದಾಯದ ಒಂದು ಭಾಗವಹಿಸುವಿಕೆಯನ್ನು ಗಣನೆಗೆ ತೆಗೆದುಕೊಂಡು ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಕ್ಕಂಥದ್ದು, ಜೊತೆಗೆ ಪ್ರಾರಂಭಿಕ ಬಾಲ್ಯಾವಸ್ಥೆಯಲ್ಲಿ ಜಾಗೃತಿಯನ್ನು ಮೂಡಿಸಿ ಅಭಿವೃದ್ಧಿ ಮತ್ತು ಶಿಕ್ಷಣದ ಕಡೆಗೆ ಗಮನವನ್ನು ಕೊಡೋದ್ರ ಜೊತೆಗೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಿಂದ ಈ ಸಂರಕ್ಷಿತ ತಾಯ್ತನ ಇವುಗಳನ್ನು ಕಾಪಾಡ್ತಕ್ಕಂಥದ್ದು ಬಹಳ ಮುಖ್ಯವಾದಂತಹ ಧ್ಯೇಯೋದ್ದೇಶಗಳು ಅಂತ ಹೇಳಿ ಈ ಅಭಿಯಾನದಲ್ಲಿ ತಿಳಿಸಿದ್ದಾರೆ. ಈಗ ನಾವು ಒಂದೊಂದರ ಕಡೆಗೂ ಕೂಡ ನಾವು ಗಮನ ಹರಿಸೋದಾದರೆ, ಈಗಾಗಲೇ ತಾವು ಹೇಳಿದ್ದೀರಿ ಸಸಾರಜನಕಯುಕ್ತ ಆಹಾರದ ವೈವಿಧ್ಯತೆ ಬಹಳ ಮುಖ್ಯ ಅಂತ, ಇದು ಬಿಟ್ಟು ಅಂಗನವಾಡಿಗಳಿಂದ ತಾಜಾ ಮತ್ತು ಬಿಸಿಯಾದ ಒಂದು ಸರಿಯಾಗಿ ಬೇಯಿಸಿದ ಆಹಾರದ ಒದಗಣೆ ಅನ್ನೋದು ಬಹಳ ಮುಖ್ಯ, ಇದ್ರ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್?
0: ಖಂಡಿತವಾಗಿ ಈ ಅಂಗನವಾಡಿ ನಾನಾಗ್ಲೇ ಹೇಳಿದೆ, ಅಂಗನವಾಡಿ ಅಂತಂದ್ರೆ ಬರೀ ಒಂದು ಆಹಾರ ಕೊಡುವಂತ ಒಂದು ಕೇಂದ್ರ ಮಾತ್ರವಲ್ಲ, ಜೊತೆಗೆ ಮಕ್ಕಳಿಗೆ ಕಲಿಕಾ ಕೇಂದ್ರ ಕೂಡ ಹೌದು. ಈಗ 6 ತಿಂಗಳ ಆಗುವ ಮಗುವಿಗೆ ಮನೆಯಲ್ಲಿ ಒಂದು 6 ತಿಂಗಳ ಒಳಗಡೆ ಮಗು ಇದೆ ಅಂದ್ರೆ ರೇಷನ್ ಕೊಡ್ತಾರೆ, ಅದನ್ನ ತಾಯಂದ್ರು ತಗೊಂಡು ಹೋಗಿ ಅದನ್ನ ಸೇವನೆ ಮಾಡುವಂಥದ್ದು ಅಥವಾ ಬಿಸಿ ಊಟ ಮಾಡುವಂಥದ್ದು. 3 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಅವರು ರೇಷನ್ ಕೊಡ್ತಾರೆ, ತಗೊಂಡೋಗಿ ಅದನ್ನ ಮನೆಯಲ್ಲೇ ಉಪಯೋಗ ಮಾಡುವಂಥದ್ದು. 3 ರಿಂದ 6 ವರ್ಷ ಪಟ್ಟ ಮಕ್ಕಳನ್ನೇ ನಾವು ಅಂಗನವಾಡಿ ಮಗೆ ಸೇರಿಸುವಂಥದ್ದು, ಅಲ್ಲಿ ಅಂಗನವಾಡಿ ಟೀಚರ್ ಇರ್ತಾರೆ, ಬಿಸಿ ಊಟ ಕೊಡ್ತಾರೆ. ಆ ಬಿಸಿ ಊಟ ಕೂಡ ಮಗುವಿನ ಅವಶ್ಯಕವಾಗಿರುವಂತಹ 1/3 ಭಾಗದಷ್ಟು ಪೋಷಕಾಂಶಗಳನ್ನ ಪೂರೈಕೆ ಮಾಡುವಂಥದ್ದು, ಅದು ಹಾಲು ಮೊಟ್ಟೆ ಆಮೇಲಿಂದ ಚಿಕ್ಕಿ ಮಾಡಿಕೊಡ್ತಾರೆ. ಬಿಸಿ ಊಟದಲ್ಲಿ ಸೊಪ್ಪು ತರಕಾರಿಗಳನ್ನೆಲ್ಲ ಬಳಸಿ ಅದನ್ನ ಬಿಸಿ ಬಿಸಿ ಊಟ ತಯಾರು ಮಾಡಿ ಪೊಂಗಲ್ಲು ಕಿಚಡಿ ಇಂಥ ಒಂದು ವಸ್ತುಗಳನ್ನ ಮಾಡಿ ಕೊಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಅದು ಬಹಳ ಮುಖ್ಯ ಆಗುತ್ತೆ. ಇನ್ನು ಗರ್ಭಿಣಿಯರಿಗೂ ಕೂಡ ಅಲ್ಲೇನೆ ಬಿಸಿ ಊಟದ ಒಂದು ಯೋಜನೆ ಇದೆ, ಮತ್ತೆ ಬಾಣಂತಿಯರು ಕೂಡ ಅಲ್ಲಿ ಬಂದು ಊಟ ಮಾಡುವಂತ ಒಂದು ವ್ಯವಸ್ಥೆ ಇದೆ.
1: ಈಗ ರಾಜ್ಯಗಳು ಕೂಡ ವಿವಿಧ ಇಲಾಖೆಗಳು ವಿಶ್ವವಿದ್ಯಾನಿಲಯಗಳ ಒಂದು ಸಂಶೋಧನಾ ಪ್ರತಿಫಲ ಇತ್ಯಾದಿಗಳನ್ನ ಗಣನೆಗೆ ತೆಗೆದುಕೊಂಡು ಆಯಾ ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸುವಾಗ ತಾವು ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ವತಿಯಿಂದ ಆಹಾರ ಮತ್ತು ಪೋಷಣೆ ವಿಭಾಗದ ವತಿಯಿಂದ ತಾವು ಕೂಡ ಮಾಡಿದ್ದೀರಿ. ಉದಾಹರಣೆಗೆ ಈ ಕಾರ್ಯಕ್ರಮಗಳಲ್ಲಿ ಕೇವಲ ಅಂಗನವಾಡಿಗಳನ್ನೇ ನಾವು ಗಣನೆಗೆ ತೆಗೆದುಕೊಂಡ್ರೆ ಸಾಕಾಗೋದಿಲ್ಲ ಅಂತ ಹೇಳಿ ಅಭಿಯಾನದಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಸಮುದಾಯದ ಭಾಗವಹಿಸುವಿಕೆ ಅಂತ ಹೇಳಿ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಅಂತ ಹೇಳಿ ಈ ದೃಷ್ಟಿಯಿಂದ ಉದಾಹರಣೆಗೆ ನಿಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ವತಿಯಿಂದ ಆಗಿರ್ಬಹುದು, ಈಗಾಗಲೇ ಮಾಡಿರ್ತಕ್ಕಂಥದ್ದು ಮುಂದೆ ಮಾಡಬಹುದಾದಂತಹ ಕಾರ್ಯಚಟುವಟಿಕೆಗಳು ಈ ಸಮುದಾಯದ ಭಾಗವಹಿಸುವಿಕೆ ಬಗ್ಗೆ ತಾವೇನ್ ಹೇಳಿಕ್ಕೆ ಇಷ್ಟಪಡ್ತೀವಿ?
0: ಖಂಡಿತವಾಗಿಯೂ ನಾವು ಕೃಷಿ ವಿಶ್ವವಿದ್ಯಾನಿಲಯದ ಒಂದು ಕೆಲಸ ನಿರ್ವಹಿಸಿದ ಸಮಯದಲ್ಲಿ ನಾವು ಹಲವಾರು ಒಂದು ಇಂತಹ ಒಂದು ಕಾರ್ಯಕ್ರಮಗಳನ್ನ ಮಾಡಿದೀವಿ. ಇದು ನೀವು ಹೇಳದಂಗೆ ಅಂಗನವಾಡಿಯಲ್ಲಿ ಮಾಸಿಕ ಸಭೆ ಏನಂತ ಹೇಳ್ತಾರೆ, ಆ ಮಾಸಿಕ ಸಭೆಯಲ್ಲಿ ನಾವು ಹೋಗಿ ನಾವು ಎಲ್ಲಾನು ಕೂಡ ಈ ಯಾವ್ಯಾವ ಪೋಷಕಾಂಶಗಳ ಮಹತ್ವ ಏನಿದೆ ಅದನ್ನೆಲ್ಲ ನಾವು ಕೊಡ್ತೀವಿ. ಆ ಜೊತೆಗೆ ನಾವು ಸಮುದಾಯದ ವತಿಯಿಂದ ಆ ಗ್ರಾಮದಲ್ಲಿ ನಾವೀಗ ಪೌಷ್ಟಿಕ ಕೈತೋಟ, ಹಲವಾರು ಗ್ರಾಮಗಳಲ್ಲಿ ನಾವು ಪೌಷ್ಟಿಕ ಕೈತೋಟಗಳ ಸ್ಥಾಪನೆಯನ್ನು ಕೂಡ ಮಾಡಿದ್ದೀವಿ. ಈ ಅದಕ್ಕೆ ಬೇಕಾಗಿರುವಂತ ಎಲ್ಲ ಸಾಮಗ್ರಿಗಳನ್ನ ಕೊಟ್ಟು ಪೌಷ್ಟಿಕಾಂಶದ ಮಹತ್ವ ಕೈತೋಟದ ಮಹತ್ವ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ವಿ. ಕೈತೋಟ ಅಂತಂದ್ರೆ ತುಂಬಾ 1 ಎಕರೆ ಇರಬೇಕು, 1/2 ಎಕರೆ ಜಮೀನು ಇರಬೇಕು ಅಂತ. ನಮ್ಮನೆ ಹಿತಲಲ್ಲಿ ಒಂಚೂರು ಜಾಗ ಇದ್ರೆ ಏನೇನು ಬೆಳ್ಕೋಬಹುದು, ಅದಕ್ಕೆ ಬೇಕಾದಂತ ಬಿತ್ತನೆ ಬೀಜಗಳನ್ನ ಕೊಡುವಂಥದ್ದು, ಕಾರ್ಯಕ್ರಮದಲ್ಲಿ ಯಾವ್ಯಾವ ಪೋಷಕಾಂಶಗಳ ಅವಶ್ಯಕತೆ ಏನಿದ್ವು, ಈ ತರಕಾರಿಯಿಂದ ಏನ್ ಸಿಗುತ್ತೆ, ಇದ್ರ ಬಗ್ಗೆ ಎಲ್ಲ ನಾವು ಸಮುದಾಯನ ಒಗ್ಗೂಡಿಸಿ ನಾವು ಕಾರ್ಯಕ್ರಮನ ಮಾಡಿದ್ದೀವಿ.
1: ನೀವು ಕೈತೋಟ ಅಂತ ಹೇಳಿದ ತಕ್ಷಣ ಒಂದು ಜ್ಞಾಪಕ ಬಂತು, ಸಾಕಷ್ಟು ವರ್ಷಗಳ ಹಿಂದೆನೆ ಖಾಲಿ ಅದು ಕೈತೋಟ ಮಾತ್ರ ಆಗಿರಬಾರದು ಅಂತ ಹೇಳಿ ಅದು ನ್ಯೂಟ್ರಿಷನ್ ಗಾರ್ಡನ್, ಪೋಷಕಾಂಶಗಳ ಒಂದು ತೋಟ ಅಂತ ಹೇಳಿ ಹೆಸರಿಸಿದ್ದಾರೆ. ಕಾರಣದಿಂದಾಗಿಲೇ ವರ್ಷವಿಡೀ ಅತಿ ಹೆಚ್ಚು ಪೋಷಣೆಗೆ ಬೇಕಾದಂತಹ ಅಂಶಗಳನ್ನು ಒದಗಿಸುವಂತಹ ಹಣ್ಣು ತರಕಾರಿಗಳು, ಆ ಋತುಮಾನಕ್ಕೆ ತಕ್ಕಂತಹ ತರಕಾರಿಗಳನ್ನು ಬೆಳೆಯುವಂಥದ್ದು, ಸೊಪ್ಪು ಆಗಿರ್ಬೋದು, ಅದಕ್ಕಾಗಿ ಅದು ಪೋಷಕಾಂಶಗಳ ತೋಟ ಅಂತಕ್ಕಂಥದ್ದನ್ನ ಇದು ಮಾಡಿದ್ದಾರೆ.
0: ಅದು ಇನ್ನೊಂದು ಹೇಳ್ತಾರೆ ಕಿಚನ್ ಗಾರ್ಡನ್ ಅಂತಾರೆ. ಅಂದ್ರೆ ನಮ್ಮ ಕಿಚನ್ ಅಂದ್ರೇನು, ಅಡಿಗೆ ಮನೆಗೆ ಬಳಸುವಂತ ಎಲ್ಲ ಹಣ್ಣು ತರಕಾರಿ ನಾವೇ ಬೆಳ್ಕೊಳ್ಳೋದು. ಯಾವ ರೀತಿ ಬೆಳ್ಕೊಳ್ಳೋದು, ಕೆಲ ನೀರಿನ ಅವಶ್ಯಕತೆ ಇರುತ್ತೆ, ನೀರೇನು ನಾವು ಪಾತ್ರೆ ತೊಳಿತೀವಿ, ಇನ್ನೊಂದು ಮಾಡ್ತೀವಿ, ಅದೆಲ್ಲ ವೇಸ್ಟ್ ವಾಟರ್ನ ಯುಟಿಲಿಟಿ ಮಾಡ್ಕೊಳ್ಳೋ.
1: ಇನ್ನು ಈ ಅಭಿಯಾನವನ್ನ ಹೆಚ್ಚು ಹೆಚ್ಚು ಫಲಪ್ರದಗೊಳಿಸಬೇಕಾದ್ರೆ ಬಾಲ್ಯಾವಸ್ಥೆಯಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ತಾಯಂದರಲ್ಲಿ, ಜೊತೆಗೆ ಅಭಿವೃದ್ಧಿ ಮತ್ತು ಶಿಕ್ಷಣ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಕ್ಕಂಥದ್ದು ಒಂದು ಉದ್ದೇಶ ಆಗಿದೆ. ಇದನ್ನು ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ಮೇಡಮ್? ಎಲ್ಲರೂ ಕೂಡ
0: ಹೇಗೆ ಮಾಡ್ಬೋದು ಅಂದ್ರೆ, ಇವಾಗ ನಾನು ಆಗ್ಲೇ ಹೇಳಿದೆ, ಪೋಷಣ ಮಾಸ ಅಂತ ಮಾಡ್ತೀವಿ, ಈಗ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಾಡ್ತೀವಿ. ಆ ಟೈಮ್ನಲ್ಲಿ ನಾವು ಯಾವುದೋ ಗ್ರಾಮಕ್ಕೆ ಹೋಗ್ತೀವಿ, ಅಂಗನವಾಡಿ ಟೀಚರ್ಗಳನ್ನೂ ಅದರಲ್ಲಿ ಉಪಯೋಗ ಅಂದರೆ ಅವರನ್ನು ಕೂಡ ಅದರಲ್ಲಿ ಇನ್ವಾಲ್ವ್ ಮಾಡ್ತೀವಿ. ಹಾಗೆ ಆರೋಗ್ಯ ಇಲಾಖೆಯಿಂದ ಮಾಡ್ತೀವಿ, ಕೃಷಿ ಇಲಾಖೆಯಿಂದ ಮಾಡ್ತೀವಿ, ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅವರು ಇರ್ತಾರೆ.

0: ಎಲ್ಲರೂ ಸೇರಿ ಯಾವ ರೀತಿ ಆ ಒಂದು ಗ್ರಾಮದಲ್ಲಿ ನಾವು ಪೌಷ್ಟಿಕಾಂಶಯುಕ್ತವಾದಂತಹ ಆಹಾರ ಸೇವನೆ ಮಾಡೋದಕ್ಕೆ ಅಥವಾ ಆರೋಗ್ಯಕರವಾದಂತಹ ಒಂದು ವಾತಾವರಣ, ಊಟ ಮಾಡೋದಷ್ಟೇ ಮುಖ್ಯ ಅಲ್ಲ, ಅಲ್ಲಿ ನೈರ್ಮಲ್ಯತೆ, ಅದು ಶುದ್ಧವಾದಂತಹ ನೀರಿನ ಪೂರೈಕೆ ಇವೆಲ್ಲ ಕೂಡ ಇರಬೇಕು. ಹಾಗಾಗಿ ಯಾಕೆ ಅಂತಂದ್ರೆ ನಿಮ್ಗೆ ಇನ್ನೊಂದು ಹೇಳ್ತೀನಿ, ಯಾವಾಗ ನಮಗೆ ಮ್ಯಾಲ್ ನ್ಯೂಟ್ರಿಷನ್ ಆಗುತ್ತೆ ಅಂದ್ರೆ ಕುಪೋಷಣೆ ಆಗುತ್ತೆ, ನಮಗೆ ಹಲವಾರು ಕಾಯಿಲೆಗಳು ತಾನಾಗೆ ಬಂದ್ಬಿಡುತ್ತೆ. ಆ ಕಾಯಿಲೆ ಬಂದ ತಕ್ಷಣ ನಾವು ಊಟ ಮಾಡೋದು ಕಡಿಮೆ ಮಾಡ್ತೀವಿ. ಇದು ಒಂಥರ ವಿಶ್ಯಸ್ ಸೈಕಲ್ ಅಂತಾರೆ. ಈ ಸೈಕಲ್ ಇಂದ ನಾವು ತಪ್ಪಿಸ್ಕೊಳ್ಬೇಕು ಅಂದ್ರೆ ನಾವು ಪೌಷ್ಟಿಕವಾದಂತಹ ಆಹಾರನ ಸೇವನೆ ಮಾಡಬೇಕು, ಶುದ್ಧವಾದಂತಹ ನೀರನ್ನ ಕುಡಿಬೇಕು, ನೈರ್ಮಲ್ಯ ತೆಗ ಮಗುಗೆ ಒಳ್ಳೆ ಆಹಾರನ ಸಿದ್ಧಪಡಿಸಿ ತಿನ್ಸಿ ಅಂತೀವಿ. ನಾವು ಕೈಯನ್ನ ಕ್ಲೀನ್ ಆಗಿ ತೊಳಿಬೇಕು, ಒಳ್ಳೆ ನೀರನ್ನು ಉಪಯೋಗಿಸ್ಬೇಕು, ಅದಕ್ಕೆ ಬೇಕಾಗಿರುವಂತಹ ಪಾತ್ರೆಗಳನ್ನ ಶುದ್ಧವಾದಂತಹ ನೀರಲ್ಲಿ ತೊಳಿಬೇಕು. ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡಬೇಕಾಗತ್ತೆ ನಾವು. ಇವೆಲ್ಲ ಮಾಡ್ಬೇಕಂದ್ರೆ ಮಾಸಿಕ ಸಭೆ ಆಗ್ಬೋದು ಅಥವಾ ಎಲ್ಲ ಒಂದು ಗುಂಪಿನ ಒಂದು ಚರ್ಚೆ ಆಗ್ಬೋದು, ಈ ತರ ಹಲವಾರು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ಬೇಕಾಗತ್ತೆ. ಮತ್ತೆ ಅಲ್ಲಿ ಕಮ್ಯುನಿಟಿ ಅಂತ ಏನ್ ಹೇಳ್ತೀವಿ, ಅವರೆಲ್ಲರ ಒಂದು ಭಾಗವಹಿಸಿಕೆ ಬಹಳ ಮುಖ್ಯ ಆಗುತ್ತೆ.
1: ಸಮುದಾಯದ ಸಂಪೂರ್ಣವಾದಂತಹ ಭಾಗವಹಿಸುವಿಕೆ ಬಹಳ ಮುಖ್ಯ.
0: ನನ್ನ ಅನುಭವದಲ್ಲಿ ಖಂಡಿತವಾಗ್ಲೂ ಅವರೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸ್ತಾರೆ, ನಾವು ಕೂಡ ಅದು ನೋಡಿದೀವಿ, ಅಭಿವೃದ್ಧಿ ಆಗ್ತಾ ಇದ್ದಾರೆ.
1: ಇದಕ್ಕೆ ಪೂರಕವಾಗಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಿಂದ ಸಂರಕ್ಷಿತ ತಾಯ್ತನ ಕಾಪಾಡಬೇಕು ಅಂತಕ್ಕಂಥದ್ದು ಮಹತ್ತರವಾದಂತಹ ಒಂದು ಅಂಶ ಆಗಿದೆ. ಇದು ಕೂಡ ಅಭಿಯಾನದ ಒಂದು ಭಾಗ ಆಗಿರೋದ್ರಿಂದ ಇದನ್ನ ಯಾವ ರೀತಿ ಅಂದ್ರೆ ಸಂರಕ್ಷಿತ ತಾಯ್ತನ ಆಗಂದ್ರೆ ಏನು, ಮತ್ತೆ ಇದನ್ನ ಯಾವ ರೀತಿ ಅನುಷ್ಠಾನಗೊಳಿಸಲಾಗ್ತಾ ಇದೆ ಅಂತ?
0: ಅದು ನೀವು ಹೇಳಿದಂಗೆ ತಾಯಿ ಗರ್ಭದಲ್ಲಿ ಮಗು ಬಂದಾಗಿಂದ ಮೊದಲನೇ 1000 ದಿನಗಳ ಒಂದು ಆ ಮಗುವಿನ ಬೆಳವಣಿಗೆ ಬಹಳ ಮುಖ್ಯ ಆಗುತ್ತೆ. ಅಂದ್ರೆ ಹಿಂದೆ ಮಾರ್ಟಾಲಿಟಿ ರೇಟ್ ಅಂತ ನೀವು ಏನ್ ಹೇಳ್ತಾ ಇದ್ರಿ, ಗರ್ಭಿಣಿಯ ಮಹಿಳೆಯರಲ್ಲಿ ತುಂಬಾ ಜಾಸ್ತಿ ಇತ್ತು. ಅಂದ್ರೆ ಅದರದೇ ಆದ ಒಂದು ಕಾಂಪ್ಲಿ ಏನು, ಗರ್ಭಿಣಿಯರು ಮಗು ಜನನ ಆಗೋ ಟೈಮಲ್ಲಿ ಆಗ್ತಿರತ್ತ ಹಲವಾರು ತೊಂದರೆಗಳು ಅವೆಲ್ಲ ಕೂಡ ಜಾಸ್ತಿ ಇತ್ತು. ಆದ್ರೆ ಈಗ ಆರೋಗ್ಯ ಇಲಾಖೆ ಆಗಿರ್ಬೋದು, ಈ ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಇಲಾಖೆ, ಫ್ಯಾಮಿಲಿ ಅಂಡ್ ಹೆಲ್ತ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗಳು, ಕೃಷಿ ವಿಶ್ವವಿದ್ಯಾಲಯ, ಹೀಗೆ ಹಲವಾರು ಸಂಸ್ಥೆಗಳೆಲ್ಲ ಒಗ್ಗೂಡಿಸಿ ಏನಾಗಿದೆ, ಈ ತಾಯಂದಿರಿಗೆ ಬೇಕಾಗಿರತಕ್ಕಂಥ, ಈಗ ಉದಾಹರಣೆಗೆ ಅಂಗನವಾಡಿ ಮೂಲಕ ಅದಕ್ಕೆ ಬೇಕಾಗಿರೋ ಪೋಷಕಾಂಶಗಳನ್ನೆಲ್ಲ ಕೊಡುವಂಥದ್ದು. ತದನಂತರ ಆಶಾ ವರ್ಕರ್ಗಳು ಅಂತಿರ್ತಾರೆ, ಅವರು ಆರೋಗ್ಯ ಇಲಾಖೆ ಮತ್ತು ಅಂಗನವಾಡಿಯ ಮೂಲಕ ಸಂಪರ್ಕ ಬೆಳೆಸಿ ಅವ್ರಿಗೆ ಬೇಕಾಗಿರತಕ್ಕಂಥ ತಪಾಸಣೆಗಳನ್ನ ಕಾಲಕಾಲಕ್ಕೆ ತಪಾಸಣೆ ಮಾಡಿಸ್ಕೊಳ್ಳೋದು, ಮತ್ತೆ ಅವ್ರಿಗೆ ಬೇಕಾದಂಥ ಚುಚ್ಚುಮದ್ದುಗಳನ್ನ ಕೊಡೋದು, ಏನಾದರೂ ತೊಂದರೆ ಕಂಡು ಬಂದಲ್ಲಿ ಅದನ್ನ ಹತ್ತಿರದ ಆಸ್ಪತ್ರೆಗಳಿಗೆ ಅವರನ್ನ ರೆಫರಲ್ ಅಂತ ಮಾಡುವಂಥದ್ದು, ಇವೆಲ್ಲ ಕೂಡ ಮಾಡೋದ್ರಿಂದ ಏನಾಗಿದೆ, ಈ ಮಾರ್ಟಾಲಿಟಿ ರೇಟ್ ಅಂತ ಏನ್ ಹೇಳ್ತಾ ಇದ್ವಿ ಅವು ಖಂಡಿತವಾಗ್ಲೂ ಕಡಿಮೆ ಬಂದಿದೆ, ಹಿಂದಿನಷ್ಟು ಇಲ್ಲ. ಸೊ ಈ ನಿಟ್ಟಿನಲ್ಲಿ ಭಾರತ ಸಂಪೂರ್ಣವಾಗಿ ಏನು ಅಭಿವೃದ್ಧಿ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು.
1: ಆದರೂ ಕೂಡ ಒಂದು ಅಂಕಿಅಂಶದ ಪ್ರಕಾರ ನಮ್ಮ ಇಡೀ ದೇಶದಲ್ಲಿ ಮೇಡಮ್ 5 ವರ್ಷಕ್ಕಿಂತ ಕಡಿಮೆ ಇರುವ ವಯಸ್ಸಿನವರಲ್ಲಿ 44% ಮಕ್ಕಳು ಕಡಿಮೆ ತೂಕದ ಸ್ಥಿತಿಯನ್ನ ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಶಿಶುಗಳಲ್ಲಿ 72% ರಕ್ತಹೀನತೆ ಇದೆ. 52% ವಿವಾಹಿತ ಮಹಿಳೆಯರ ಮೇಲೆ ಈ ಪೋಷಕಾಂಶಗಳು ಹೆಚ್ಚಾಗಿ ಪರಿಣಾಮವನ್ನು ಬೀರ್ತಾ ಇದೆ ಅಂತಕ್ಕಂಥದ್ದು ಈ ಕಾಲಘಟ್ಟದಲ್ಲಿ ಹೇಳುವಂಥ ಸಂದರ್ಭದಲ್ಲಿ ಇದು ಒಂದು ಸ್ವಲ್ಪ ಭಯ ಅನಿಸೋದಿಲ್ವೇ?
0: ಖಂಡಿತವಾಗಿಯೂ. ಆದರೆ ಆ ಇತ್ತೀಚಿನ ಸಂಶೋಧನೆ ಏನ್ ಹೇಳುತ್ತೆ ಅಂದ್ರೆ, ಆ ಕುಪೋಷಣೆ ಅಂತ ಏನಿತ್ತೋ ನೀವು ಹೇಳ್ತಾ ಇದ್ದೀರಲ್ಲ ಅಂಕಿ ಅಂಶಗಳು, ಖಂಡಿತವಾಗ್ಲೂ ಕಡಿಮೆ ಆಗಿದೆ. ಸಂಪೂರ್ಣವಾಗಿ ಹೋಗಿಲ್ಲ, ನಾನು ಅದನ್ನ ಒಪ್ತೀನಿ, ಆದ್ರೆ ಆ ಅಂಕಿ ಅಂಶಗಳ ಒಂದು ಕಡಿಮೆ ಆಗಿದೆ. ಅನೀಮಿಯಾ ಅಥವಾ ರಕ್ತಹೀನತೆ ಅದು ಎಲ್ಲಾ ವರ್ಗದ ಜನರಲ್ಲೂ ಕಂಡು ಬರ್ತಿದೆ. ಇದು ಮಕ್ಕಳೊಬ್ಬರಲ್ಲೇ ಅಲ್ಲ, ಅಂದ್ರೆ ಮಕ್ಕಳಲ್ಲಿ ಹೆಚ್ಚು, ಗರ್ಭಿಣಿಯರಲ್ಲಿ ಹೆಚ್ಚು, ಅದಿಯರಿದವರಲ್ಲಿ ಹೆಚ್ಚಿದೆ. ಅದಕ್ಕೆ ನಮ್ಮ ಅಂಗನವಾಡಿ ಮೂಲಕ ಅವ್ರ ಬೇಕಾಗಿರತಕ್ಕಂಥ ಈ ಕಬ್ಬಿಣ ಮತ್ತು ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಗಳ ಸಪ್ಲಿಮೆಂಟ್ಸ್ ಏನಿರುತ್ತೆ, ನಾನು ಆ ಗರ್ಭಿಣಿಯರ ಒಂದು ಕೊಡಬೇಕಾಗಿರೋದನ್ನ, ಅದ ಮತ್ತೆ ಹದಿಹರೆಯದವರು ಕೊಡಬೇಕಾಗಿರೋದನ್ನ, ಮಕ್ಕಳು ಕೊಡಬೇಕು, ಕಾಲಕಾಲಕ್ಕೆ ತಕ್ಕನಾಗಿ ಅವರಿಗೆ ಕೊಡಿಸುವಂತದ್ದು ಅಂಗನವಾಡಿಯವರ ಟೀಚರ್ನ ಒಂದು ಕರ್ತವ್ಯ ಆಗಿದ್ದು ಅವರು ಕೊಡ್ತಾರೆ. ಅದಕ್ಕೆ ಈ ಗರ್ಭಿಣಿ ಆದ ಕೂಡಲೇ ಅವರು ಅಲ್ಲಿ ನೋಂದಣಿ ಮಾಡ್ಕೊಳ್ಬೇಕು, ನೋಂದಣಿ ಮಾಡಿಕೊಂಡು ರೆಕಾರ್ಡ್ ಅಲ್ಲಿ ಬಂದ ಮೇಲೆ ಅವರು ಇದನ್ನೆಲ್ಲ ಮಾಡ್ತಾರೆ, ತಗೊಳ್ಬೇಕು. ಮತ್ತೆ ಚಿಕ್ಕ ಮಕ್ಕಳಲ್ಲಿ ನೀವು ಜಂತು ಉಳಿನ ಒಂದು ಈ ರಕ್ತಹೀನತೆಗೆ ಅದು ಕೂಡ ಪ್ರಬಲವಾದಂತ ಒಂದು ಕಾರಣ, ಅದು ಶುಚಿತ್ವ ಇಲ್ಲದೆ ಇರೋದ್ರಿಂದ ಬರುವಂತದ್ದು. ಹಾಗಾಗಿ 6 ತಿಂಗಳ ಒಮ್ಮೆ ಜಂತು ಹುಳಿನ ಔಷಧಿ ಕೊಡಿಸುವಂಥದ್ದು, ಅದು ತಾಯಂದ್ರಿಗೆ ಆಗಿರಲಿ ಅಥವಾ ಮಕ್ಕಳಿಗೆ ಆಗಿರಲಿ ಯಾರಿಗೆ ಆಗಲಿ ಕೂಡ ಅದನ್ನು ಕೂಡ ಆರೋಗ್ಯ ಇಲಾಖೆ ಮೂಲಕ ಈ ಅಂಗನವಾಡಿ ಕಾರ್ಯಕರ್ತರು ಏನಿದ್ದಾರೆ ಅವರು ಅದನ್ನು ಮಾಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಅನಿಮಿಯಾ ಅಂತವೆಲ್ಲ ಇದೆ ಇಲ್ಲ ಅಂತ ನಾನು ಸಂಪೂರ್ಣವಾಗಿ ಹೇಳಲ್ಲ, ಆದರೆ ಕಡಿಮೆ ಆಗಿದೆ, ಇನ್ನೂ ಕೂಡ ನಿವಾರಣೆ ಮಾಡಬಹುದು. ಆ ನಿಟ್ಟಿನಲ್ಲಿ ಯೋಜನೆಗಳೆಲ್ಲ ಪ್ರಬಲವಾಗಿ ಕೆಲಸ ಮಾಡ್ತಾ ಇದೆ ಅಂದರೆ ತಪ್ಪಾಗಲಾರ.
1: ಇದಕ್ಕೆ ನಮ್ಮ ಜನಸಂಖ್ಯೆಯೂ ಒಂದು ಕಾರಣ ಅಂತ ಹೇಳಬಹುದು. ಆದರೆ ಇಲ್ಲಿ ಮತ್ತೊಂದು ವಿಚಾರವನ್ನು ನಾವು ಪರಿಗಣಿಸಲೇಬೇಕಾಗ್ತದೆ, ಏನು, ನಗರದ ಮಹಿಳೆಯರು ಮತ್ತೆ ಗರ್ಭಿಣಿ ಸ್ತ್ರೀಯರು ಮತ್ತೆ ಗ್ರಾಮೀಣ ಪ್ರದೇಶದ ಗರ್ಭಿಣಿಯರು ಜೊತೆಗೆ ಮಕ್ಕಳ ಒಂದು ಸ್ಥಿತಿ, ಅವುಗಳ ಅಂತರ ನೋಡಿದಾಗ ಬಹಳ ಅಗಾಧವಾಗಿದೆ. ಗ್ರಾಮೀಣ ಮಹಿಳೆಯರು ಇವತ್ತಿನ ದಿವಸ ಕೃಷಿಯಲ್ಲಿ ತೊಡಗಿಸಿಕೊಳ್ತಕ್ಕಂಥ ಪರ್ಸೆಂಟೇಜ್ ನಾವು ನೋಡ್ಬಿಟ್ರೆ ಕೃಷಿಯಲ್ಲಿ ಅವರದೇ ಪಾತ್ರ ದೊಡ್ಡದು ಮೇಡಮ್. ಈ ಒಂದು ದೃಷ್ಟಿಯಿಂದ ಗ್ರಾಮೀಣ ಮಹಿಳೆಯರಲ್ಲಿ ವಿಶೇಷವಾಗಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಆಗಬೇಕು ಬೇಕಾಗ್ತದೆ. ಇದ್ರ ಬಗ್ಗೆ ತಾವೇನು ಹೇಳಿ?
0: ನೀವು ಹೇಳೋ ಮಾತು ನೂರಕ್ಕೆ ನೂರು ಸತ್ಯ. ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇದನ್ನ ಅರಿವು ಮೂಡಿಸೋದು ಬಹಳ ಮುಖ್ಯ. ಯಾಕೆಂತಂದ್ರೆ ಅವರಿಗೆ ಹಲವಾರು ಈ ಸಾಮಾಜಿಕ ಮಾಧ್ಯಮಗಳ ಒಂದು ಸಂಪರ್ಕ ಇಲ್ಲದೆ ಇರೋದು, ಅಥವಾ ಆ ಸಂಬಂಧಪಟ್ಟಂತ ಅಧಿಕಾರಿಗಳ ಒಂದು ನೇರ ಸಂಪರ್ಕ ಇಲ್ಲದೆ ಇರೋದು, ಇವೆಲ್ಲ ಕೂಡ ಅವರಿಗೆ ಜಾಗೃತಿ ಮೂಡಿಸದೇ ಇರೋದಕ್ಕೆ ಕಾರಣ ಆಗಿರೋದ್ರಿಂದ ಇವತ್ತಿನ ದಿನ ಅವರಿಗೆ ಈ ಜಾಗೃತಿ ಬೆಳೆಸೋದು ಬಹಳ ಮುಖ್ಯ ಆಗುತ್ತೆ. ತದನಂತರ ಇನ್ನೊಂದು ಮುಖ್ಯವಾದ ವಿಷಯ ಏನ್ ಹೇಳ್ಬೇಕು ಅಂತಂದ್ರೆ, ಈ ನಗರ ಆಗಿರ್ಬೋದು ಗ್ರಾಮೀಣ ಪ್ರದೇಶದಲ್ಲಿ ಏನೇ ಇರ್ಬೋದು, ಪೋಷಕಾಂಶಗಳನ್ನ ನಾವು ಯಾವ ರೀತಿ ನಾವು ತಗೊಳ್ಬೇಕು ಅನ್ನೋದು ಹೇಳೋದ್ರ ಜೊತೆಗೆ ಈ ಒಂದು ಪ್ರೊಸೆಸ್ಡ್ ಫುಡ್ಸ್ ಸಂಸ್ಕರಿಸಿದ ಆಹಾರಗಳು ಏನಿದೆ ಅವು ಜಿಡ್ಡು ಉಪ್ಪು ಮತ್ತೆ ಸಕ್ಕರೆ ಅಂಶ ಜಾಸ್ತಿ ಇದ್ದು ಅವು ಕೂಡ ಹೇಗೆ ನಮಗೆ ಮಾರಕ ಅನ್ನೋದ್ರ ಬಗ್ಗೆ ಕೂಡ ಅರಿವು ಮೂಡಿಸೋದು ಬಹಳ ಮುಖ್ಯ ಆಗಿದೆ. ಯಾಕೆಂದ್ರೆ ನೀವು ಹೇಳ್ದಂಗೆ ಕುಪೋಷಣೆ ಅಥವಾ ನ್ಯೂನಪೋಷಣೆ ಒಂದು ಕಡೆ ಆದರೆ ಭಾರತಕ್ಕೆ ಇನ್ನೊಂದು ಹೊರೆ ಏನಂತಂದ್ರೆ ಬೊಜ್ಜುತನ ಅಥವಾ ಈ ಸ್ಥೂಲಕಾಯಿ ಅನ್ನೋದು ಬಹಳ ಜಾಸ್ತಿ ವೇಗವಾಗಿ ಬೆಳೀತಿದೆ ಅಂದ್ರೆ ತಪ್ಪಾಗ್ಲಾರ್ದು. ಅದು ನಗರ ಪ್ರದೇಶದಲ್ಲಿ ಜಾಸ್ತಿ, ಬಟ್ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇದ್ದೇ ಇದೆ.
1: ಈ ಒಂದು ಪೋಷಣೆ ಅಭಿಯಾನದಲ್ಲಿ ವಿಶೇಷವಾದಂತಹ ವರ್ಷದಲ್ಲಿ ಹಮ್ಮಿಕೊಳ್ತಾ ಇರ್ತಕ್ಕಂತ ಕಾರ್ಯಕ್ರಮಗಳು ಏನಂತೀರಿ ಮೇಡಮ್?
0: ಇಲ್ಲೇದಾಗಿ ಸೆಪ್ಟೆಂಬರ್ ತಿಂಗಳು ಬಂದ ತಕ್ಷಣ ನಾವೇನ್ ಮಾಡ್ತೀವಿ, ನ್ಯೂಟ್ರಿಷನ್ ವೀಕ್ ಅಂತ ಹೇಳ್ತೀವಿ, ಅದು ಸಪ್ತಾಹ ಮಾಡ್ತೀವಿ. ತದನಂತರ ನಾವು ಅಕ್ಟೋಬರ್ ತಿಂಗಳಿನಲ್ಲಿ ವರ್ಲ್ಡ್ ಫುಡ್ ಡೇ ಅಂತ ಮಾಡ್ತೀವಿ. ಕೃಷಿ ನಿರತ ಮಹಿಳೆಯರು ಡಿಸೆಂಬರ್ನಲ್ಲಿ ಮಾಡ್ತೀವಿ. ವಿಮೆನ್ ಅನಿಮಿಯಾ ಫೆಬ್ರವರಿನಲ್ಲಿ ಅನಿಮಿಯಾ ಡೇ ಅಂತ ಮಾಡ್ತೀವಿ. ರಕ್ತಹೀನತೆ ಬಗ್ಗೆ ಮಾಹಿತಿ ಕೊಡುವಂಥದ್ದು, ಅದರ ಪ್ರಯೋಜನ ಸಂಬಂಧಪಟ್ಟಂತ ಎಲ್ಲ ಸಾಮಾನ್ಯರು ಕೂಡ ಪಡ್ಕೊಂಡ್ರೆ ನಮ್ಮ ದೇಶ ಆರೋಗ್ಯಕರ ಸಮಾಜ ಆಗಿ ಬಲಿಷ್ಠ ಭಾರತ ಆಗೋದ್ರಲ್ಲಿ ಖಂಡಿತವಾಗ್ಲೂ.
1: ತುಂಬಾ ಸಂತೋಷ ಮೇಡಮ್, ಈ ಒಂದು ಕೇಂದ್ರ ಸರ್ಕಾರದ ವತಿಯಿಂದ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಒಂದು ಜನಾಂದೋಲನ ಕಾರ್ಯಕ್ರಮವಾಗಿ ಏನು ಪೋಷಣ ಅಭಿಯಾನ ಏನು ಅನುಷ್ಠಾನ ಆಗ್ತಾ ಇದೆ, ಅದರಲ್ಲೂ ಈ ಒಂದು ತಿಂಗಳಿನಲ್ಲಿ ಪೋಷಣ

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBSVLR@

ಶುಭ ಸಂಜೆ, ಗುಡ್ ಈವ್ನಿಂಗ್ ಸ್ನೇಹಿತರೆ. ನೀವು ಟ್ಯೂನ್ ಮಾಡಿರೋ ಫ್ರೀಕ್ವೆನ್ಸಿ 101.3 ಮೆಗಾಹರ್ಟ್ಸ್, ಕೇಳ್ತಾ ಇರೋ ಮ್ಯೂಸಿಕಲ್ ಸ್ಟೇಷನ್ FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 5:37:08 ಸ್ಪಾರ್ಕ್ಲಿಂಗ್ ಸ್ಯಾಟರ್ಡೆಯ ಸಂಜೆಯ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು, ನಿಮ್ಮ RJ ಕುಸುಮ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.
3: ಎಸ್, ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆಯನ್ನ ಶುರು ಮಾಡುವಂತ ಹೊತ್ತಾಗಿದೆ. ನಿಮ್ಮೆಲ್ಲರಿಗೂ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದ ವಿಷಯ ಏನಿರಬಹುದು ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು. ಸುಮ್ಮನೆ ಹಾಗೆ ಥಿಂಕ್ ಮಾಡಿದ್ರೆ ಆ ವಿಷಯ ಏನು ಅಂತ ಗೆಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ವಿಷಯದ ಬಗ್ಗೆ ಕ್ಲೂ ಕೊಟ್ಟರೆ ಆ ಕ್ಲೂನ ಯೂಸ್ ಮಾಡಿಕೊಂಡು ನೀವು ವಿಷಯವನ್ನು ಗೆಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಲ್ವಾ. ಸೊ ಇವತ್ತಿನ ವಿಷಯದ ಬಗ್ಗೆ ಒಂದು ಕ್ಲೂವನ್ನು ಕೊಡೋದಾದರೆ, ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದಂತಹ ಒಂದಷ್ಟು ಅಭ್ಯಾಸಗಳಿರುತ್ತವೆ, ವೈಯಕ್ತಿಕ ಆಯ್ಕೆಗಳಿರುತ್ತವೆ. ಒಬ್ಬ ವ್ಯಕ್ತಿಯ ಆಸಕ್ತಿ ಅಭಿಪ್ರಾಯಗಳು ಮತ್ತೊಬ್ಬ ವ್ಯಕ್ತಿಗಿಂತ ಭಿನ್ನವಾಗಿರುತ್ತೆ. ಏನಿರ್ಬೋದು ವಿಷಯ ಈ ಕ್ಲೂನ ಕೇಳಿದ ಕೂಡಲೇ ನಿಮ್ಗೇನಾದರೂ ಗೊತ್ತಾಗ್ತಾ ಇದೆಯಾ? ಅಥವಾ ಒಂದು ಹಿಂಟನ್ನು ಕೊಡೋದಾದರೆ, ಜೀವನ ನಡೆಸುವಂಥ ಒಂದು ವಿಧಾನ ಅಂತ ಹೇಳಬಹುದು. ಈ ಹಿಂಟನ್ನು ಕೇಳಿದ ಕೂಡಲೇ ನಿಮಗೆ ವಿಷಯ ಏನು ಅಂತ ಖಂಡಿತ ಗೊತ್ತಾಗಿರುತ್ತೆ. ಮತ್ತೊಂದು ಸಲ ಕ್ಲೂನ ತಿಳಿಸೋದಾದರೆ, ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ಒಂದಷ್ಟು ಅಭ್ಯಾಸಗಳಿರುತ್ತವೆ, ವೈಯಕ್ತಿಕ ಆಯ್ಕೆಗಳಿರುತ್ತವೆ. ಒಬ್ಬ ವ್ಯಕ್ತಿಯ ಆಸಕ್ತಿ ಅಭಿಪ್ರಾಯಗಳು ಮತ್ತೊಬ್ಬ ವ್ಯಕ್ತಿಗಿಂತ ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ಈ ವಿಷಯದ ಬಗ್ಗೆ ಒಂದು ಹಿಂಟನ್ನು ಕೊಡೋದಾದರೆ, ಜೀವನವನ್ನು ನಡೆಸುವಂಥ ವಿಧಾನ ಅಂತ ಹೇಳ್ಬೋದು. ಹಾಗಾದರೆ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದ ವಿಷಯ ಏನಾಗಿರಬಹುದು? ಗೊತ್ತಾಗಿದ್ರೆ ಸಂದೇಶ ಕಳಿಸಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013, 9480901013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು, ಅಂದರೆ ವಿಷಯ ಏನು ಅಂತ ನಿಮ್ಮ ಉತ್ತರಗಳು ಬರಲಿ. ಈಗ ನಾನ್ ಸ್ಟಾಪ್ ಸಂಜೆಯಲ್ಲಿ ಒಂದು ಸಂಜೆ ಅನ್ನೋ ಒಂದು ಗೀತೆ ಮೂಡಿ ಬರ್ತಾ ಇದೆ ಬುಲ್ಬುಲ್ ಚಿತ್ರದಿಂದ.

ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ವಿಶ್ವನ ಗೆಸ್ ಮಾಡಿ ಅಂತಕ್ಲೂ ಕೊಟ್ಟಿದ್ದೆ, ಯಾರೆಲ್ಲ ಸಂದೇಶಗಳನ್ನ ಕಳಿಸಿದ್ದಾರೆ ಅಂತ ನೋಡೋಣ. ಶ್ರೀ ಓಳೆ ಲಕ್ಷ್ಮಿ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶುಭ ಸಂಜೆ ಅಂತ ಹೇಳ್ತಾ ಇರೋದು ತೀರ್ಥೇಶ್ ಚನ್ನಪಟ್ಟಣದಿಂದ. ಹಾಗೆ ನಂಬರ್ ನಿಮಗೆ 4523 ಇವರು ವಿಷಯವನ್ನ ಗೆಸ್ ಮಾಡಿದ್ದಾರೆ, ಆದರೆ ವಿಷಯ ಅದಲ್ಲ. ಹಾಗೆ ಮತ್ತೊಬ್ಬರು ಗೆಸ್ ಮಾಡಿದ್ದಾರೆ, ಯಾರಿದು ನಂಬರ್ ನಿಮಗೆ 4238 ಇವರು ಸಹ ಗೆಸ್ ಮಾಡಿದ್ದಾರೆ ಇದಿರಬಹುದಾ ಅಂತ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ಆದರೆ ನಿಮ್ಮೆಲ್ಲರ ಸಂದೇಶಗಳನ್ನ ನೋಡುವಷ್ಟು ಸಮಯ ಈಗ ಇಲ್ಲ, ಸಮಯ ಬಹಳ ಕಡಿಮೆ ಇದೆ. ಹಾಗಾಗಿ ನಿಮ್ಮೆಲ್ಲರ ಪ್ರಯತ್ನಕ್ಕೆ ಬಹಳ ಧನ್ಯವಾದ. ವಿಷಯ ಏನು ಅಂತ ನಾನೇ ತಿಳಿಸ್ಬಿಡ್ತೀನಿ. ಪ್ರತಿದಿನದ ಅಭ್ಯಾಸಗಳು ಅಥವಾ ವೈಯಕ್ತಿಕ ಆಯ್ಕೆಗಳು ಏನಿರುತ್ತೆ, ನಮ್ಮ ಡೈಲಿ ಲೈಫ್ ಆ್ಯಕ್ಟಿವಿಟೀಸ್ ಇದೆಯಲ್ಲ ಇದು ಒಬ್ಬ ವ್ಯಕ್ತಿಯ ಜೀವನದ ವಿಧಾನ, ಅಂದರೆ ವೇ ಆಫ್ ಲಿವಿಂಗ್ ಆಗಿರುತ್ತೆ. ಅದನ್ನೇ ಜೀವನ ಶೈಲಿ ಅಥವಾ ಲೈಫ್ ಸ್ಟೈಲ್ ಅಂತ ಕರಿತೀವಿ. ಸೊ ಇವತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಲೈಫ್ ಸ್ಟೈಲ್ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಸಾಗೋಣ. ಒಬ್ಬೊಬ್ಬರಿಗೆ ಒಂದೊಂದು ಇಂಟ್ರೆಸ್ಟ್ ಇರುತ್ತೆ, ಒಂದೊಂದು ವಿಷಯದ ಬಗ್ಗೆ ಆಸಕ್ತಿ ಇರುತ್ತೆ, ಒಂದೊಂದು ವಿಷಯದ ಬಗ್ಗೆ ಒಬ್ಬೊಬ್ಬರ ಅಭಿಪ್ರಾಯಗಳು ಬೇರೆ ಇರುತ್ತೆ. ಹಾಗಾಗಿ ಒಬ್ಬೊಬ್ಬರ ಜೀವನ ಶೈಲಿ ಒಂದೊಂದು ರೀತಿಯಲ್ಲಿರುತ್ತೆ, ಹಾಗಾಗಿ ಅದು ವಿಶೇಷವಾಗಿರುತ್ತೆ ಅಂತಲೇ ಹೇಳ್ಬೋದು. ಲೈಫ್ ಸ್ಟೈಲ್ ಇಸ್ ಅ ಸ್ಪೆಷಲ್ ವೇ ಆಫ್ ಲಿವಿಂಗ್ ಡೈಲಿ ಲೈಫ್ ಅನ್ನೋ ಹಾಗೆ ಒಬ್ಬರ ದಿನಚರಿಗಿಂತ ಮತ್ತೊಬ್ಬರ ದಿನಚರಿ ಡಿಫ್ರೆಂಟ್ ಆಗಿರುತ್ತೆ. ಈ ಲೈಫ್ ಸ್ಟೈಲ್ ಅನ್ನೋ ಪದ ಕೇಳಿದಾಗ ಈ ಪದ ಹೇಗೆ ಹುಟ್ಕೊಳ್ತು ಅಂತ ನಮಗೆ ಕುತೂಹಲ ಆಗ್ಬೋದು. ಈ ಪದದ ಸೃಷ್ಟಿಕರ್ತರು ಯಾರು ಅಂದರೆ ಆಲ್ಫ್ರೆಡ್ ಆಡ್ಲರ್ ಅವರು. ಇವರು 1929 ಈ ಪದವನ್ನು ಪರಿಚಯಿಸಿದ್ರು. ಈ ಆಲ್ಫ್ರೆಡ್ ಆಡ್ಲರ್ ಇವರು ಒಬ್ಬ ಆಸ್ಟ್ರಿಯನ್ ಸೈಕಾಲಜಿಸ್ಟ್ ಆಗಿದ್ದರು. ಲೈಫ್ ಸ್ಟೈಲ್ ಅನ್ನೋ ಈ ಪದ, ಅಂದರೆ ಸ್ಟೈಲ್ ಆಫ್ ಲೈಫ್ ಅಂತ ಆಗ್ಬೋದು ಅಥವಾ ಲೆಬೆನ್ ಸ್ಟಿಲ್ ಅಂತ ಕರೀತಾರೆ ಜರ್ಮನ್ ಭಾಷೆಯಲ್ಲಿ, ಈ ಪದ ಹುಟ್ಟಿರೋದು ಲೆಬೆನ್ ಸ್ಟಿಲ್ ಅನ್ನೋ ಜರ್ಮನ್ ಪದದಿಂದನೇ ಅಂತ ಹೇಳ್ತಾರೆ. ಆಲ್ಫ್ರೆಡ್ ಅವರು ತಮ್ಮ ಒಂದು ಪುಸ್ತಕದಲ್ಲಿ, ದ ಕೇಸ್ ಆಫ್ ಮಿಸ್ ಆರ್ ಅನ್ನೋ ಒಂದು ಪುಸ್ತಕದಲ್ಲಿ, ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅವರ ಲೈಫ್ ಸ್ಟೈಲ್, ಅವರು ಲೈಫ್ ಸ್ಟೈಲ್ ತಿಳಿಸೋದಕ್ಕೆ ಲೈಫ್ ಸ್ಟೈಲ್ ಅನ್ನೋ ಪದವನ್ನು ಬಳಸಿದರು. ಕೆಲವು ದಶಕಗಳ ನಂತರ ಏನಾಯಿತು, ಈ ಲೈಫ್ ಸ್ಟೈಲ್ ಪದದ ಅರ್ಥ ತುಂಬ ದೊಡ್ಡದಾಗಿ ವಿಶಾಲವಾದ ಅರ್ಥವನ್ನು ಪಡ್ಕೊಳ್ತಾ ಹೋಯಿತು. ಅಂದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಅಷ್ಟೇ ಅಲ್ಲದೆ ಬೇರೆ ಇನ್ನಷ್ಟು ಅಂಶಗಳು ಈ ಪದಕ್ಕೆ ಸೇರ್ಕೊಳ್ತಾ ಹೋಯಿತು. ಆ ನಂತರ ಲೈಫ್ ಸ್ಟೈಲ್ ಅನ್ನೋ ಈ ಒಂದು ಕಾಮನ್ ವರ್ಡ್ ಈಗ ಹೇಗೆ ಬಳಕೆ ಆಗ್ತಾ ಇದೆ, ಬಳಕೆ ಆಗೋದಕ್ಕೆ ಆರಂಭ ಆಯಿತು. ಸೊ ಲೈಫ್ ಸ್ಟೈಲ್ನ ಬಗ್ಗೆ ಮತ್ತಷ್ಟು ಮಾತಾಡೋಣ. ಹಾಗೆ ನೀವು ಕೂಡ ತಿಳಿಸಬಹುದು ನಿಮ್ಮ ಲೈಫ್ ಸ್ಟೈಲ್ ಬೇರೆಯವರಿಗಿಂತ ಎಷ್ಟು ಭಿನ್ನವಾಗಿದೆ, ಯಾಕಂದರೆ ಪ್ರತಿಯೊಬ್ಬರು ಅವರದೇ ಆದಂತಹ ಲೈಫ್ ಸ್ಟೈಲ್ನ ಫಾಲೋ ಮಾಡ್ತಾ ಇರ್ತಾರೆ. ಸೊ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ನೀವು ಹೇಳ್ತೀರಾ ನಿಮ್ಮ ಲೈಫ್ ಸ್ಟೈಲ್. ಹಾಗೆ ನಿಮ್ಮ ಜೀವನ ಶೈಲಿಗೆ ಸಂಬಂಧಪಟ್ಟಂತೆ ಯಾವ ಒಂದು ವಿಷಯ ನಿಮಗೆ ತುಂಬ ಖುಷಿ ಕೊಡುತ್ತೆ, ಇದೆರಡನ್ನು ಸಹ ನಮಗೆ ಸಂದೇಶದ ಮೂಲಕ ತಿಳಿಸಿ. ಈಗ ಕೇಳಿ, ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ಒಬ್ಬೊಬ್ಬರ ಲೈಫ್ ಸ್ಟೈಲ್ ಒಂದೊಂದು ರೀತಿ ಇದ್ದಾಗ ಆಗ್ಲೂ ಸಹ ಹೀಗೆ ಸೆಟ್ ಆಗಲ್ಲ ನಂಗೂ ನಿಂಗು ಅಂತ ಹೇಳ್ಬೋದೇನೋ. ಇರಲಿ, ಈಗ ನಮ್ಮ ವಿಷಯದ ಬಗ್ಗೆ ಮಾತಾಡೋಣ. ಲೈಫ್ ಸ್ಟೈಲಲ್ಲಿ ಇರುವಂತಹ ಪ್ರಮುಖ ಅಂಶಗಳು, ಕೀ ಕಂಪೋನೆಂಟ್ಸ್ ಯಾವೆಲ್ಲ ಅಂತ ನೋಡ್ತಾ ಹೋದರೆ, ಮೊದಲನೇದು ನಮಗೆ ಕಾಣಿಸೋದು ಅಂತ ಅಂದರೆ ಅದು ನಮ್ಮ ಆರೋಗ್ಯ, ಹೆಲ್ತ್. ಹೆಲ್ತ್ ವಿಷಯದಲ್ಲಿ ಮೇಜರ್ ರೋಲ್ನ ಪ್ಲೇ ಮಾಡೋದೇನು? ನಮ್ಮ ನ್ಯೂಟ್ರಿಷನ್, ನಮ್ಮ ಪೋಷಣೆ. ಹಾಗಾಗಿ ನಮ್ಮ ದೇಹಕ್ಕೆ ಸಿಗಬೇಕಾದಂತಹ ಪೌಷ್ಟಿಕಾಂಶಗಳು ಎಷ್ಟು ಸಿಗ್ತಾ ಇದೆ ಆಹಾರದಿಂದ, ಅಂದರೆ ನಾವು ನ್ಯೂಟ್ರಿಷನ್ ಬಗ್ಗೆ ತೊಗೊಳ್ಳೋಂಥ ನಿರ್ಧಾರಗಳಾಗಿರ್ಬೋದು, ಯಾವ ಊಟವನ್ನು ಮಾಡಬೇಕು, ಎಷ್ಟು ಟೈಮ್ಗೆ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು, ಈ ರೀತಿಯ ಡಿಸಿಷನ್ಸ್ ತೊಗೊಳ್ತೀವಲ್ಲ, ಇದು ಸಹ ಇನ್ಕ್ಲೂಡ್ ಆಗುತ್ತೆ ಲೈಫ್ ಸ್ಟೈಲಲ್ಲಿ. ಹಾಗೆ ನಾವು ಫಾಲೋ ಮಾಡೋವಂಥ ರುಟೀನ್, ಬೆಳಿಗ್ಗೆ ಎಷ್ಟು ಗಂಟೆಗೆ ತಿಂಡಿ, ಊಟ, ನಿದ್ದೆ, ಇದೆಲ್ಲವೂ ಸ್ಲೀಪ್ ಪ್ಯಾಟರ್ನ್ಸ್ ಕೂಡ ಕೌಂಟ್ ಆಗುತ್ತೆ. ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತೀವಿ, ಮತ್ತು ಮಲ್ಕೋವಾಗ ಎಷ್ಟು ಸಮಯ ಆಗಿರುತ್ತೆ, ನಮ್ಮ ಸ್ಲೀಪ್ ಪ್ಯಾಟರ್ನ್ಸ್ ಹೇಗಿರುತ್ತೆ. ಟೋಟಲಿ ಹೇಳಬೇಕಂದ್ರೆ ಹೆಲ್ತ್ ಅಂತ ಹೇಳೋದ್ರ ಜೊತೆಗೆ ಟೋಟಲಾಗಿ ನಮ್ಮ ವೆಲ್ನೆಸ್, ಲೈಫ್ ಸ್ಟೈಲ್ನ ಬಹಳ ಇಂಪಾರ್ಟೆಂಟ್ ಕಂಪೋನೆಂಟ್ ಆಗಿರುತ್ತೆ. ಇದರ ಜೊತೆಗೆ ಇನ್ನೂ ಒಂದಷ್ಟು ಅಂಶಗಳು ಲೈಫ್ ಸ್ಟೈಲಲ್ಲಿ ಸೇರಿಕೊಳ್ಳುತ್ತೆ. ಅದೇನಿರಬಹುದು ಅಂತ ನೀವು ಸಂದೇಶವನ್ನು ಕಳಿಸಿ ತಿಳಿಸಬಹುದು. ಹಾಗೆ ನಿಮ್ಮ ಲೈಫ್ ಸ್ಟೈಲ್ ಇತರರ ಲೈಫ್ ಸ್ಟೈಲ್ಗಿಂತ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಕೂಡ ಹೇಳಬಹುದು. ಹಾಗೆ ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ನಿಮಗೆ ಖುಷಿ ಕೊಡುವಂಥ ಒಂದು ವಿಷಯ ಇದ್ದರೆ ಅದೇನು ಅಂತ ಕೂಡ ನಮಗೆ ತಿಳಿಸ್ಬಹುದು ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489901013, 9480901013. ನೀವು ಕೇಳ್ತಾ ಇದ್ದೀರಾ ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆ. ಈಗ ಮಿಲನ ಚಿತ್ರದ ಒಂದು ರಿಮಿಕ್ಸ್ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಕನ್ನಡ ಕಾಮನ ಬಿಲ್ಲು 101.3.

ಲೈಫ್ ಸ್ಟೈಲ್ನ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಆರೋಗ್ಯ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಕೀ ಕಂಪೋನೆಂಟ್ ಲೈಫ್ ಸ್ಟೈಲಲ್ಲಿ ಅಂತ ಹೇಳ್ತಾ ಇದ್ದೆ. ಹಾಗೆ ಮತ್ತೊಂದು ವಿಷಯ ಇದೆ, ಗೆಸ್ ಮಾಡಿ ಅಂತ ಹೇಳಿದೆ. ನಂಬರ್ ವಿತ್ 8201 ಇವರು ಹೇಳ್ತಾ ಇದ್ದಾರೆ, ಫಿಸಿಕಲ್ ಎಕ್ಸಸೈಸ್ ಬಗ್ಗೆ ನೀವು ಹೇಳ್ತಿರಬಹುದಾ, ಅದೇ ಇರಬಹುದಾ ಅಂತ. ಹೌದು, ದೇಹಕ್ಕೆ ವ್ಯಾಯಾಮ ಕೂಡ ಬೇಕು, ಹಾಗಾಗಿ ಅದು ಕೂಡ ನಮ್ಮ ಲೈಫ್ ಸ್ಟೈಲಲ್ಲಿ ಸೇರ್ಕೊಳ್ಳೋವಂಥ ಒಂದು ಅಂಶ. ಲೈಫ್ ಸ್ಟೈಲ್ ಅಂದರೆ ಬರೀ ಆರೋಗ್ಯ, ನಮ್ಮ ದಿನಚರಿ, ವ್ಯಾಯಾಮ ಇದಿಷ್ಟೇ ಅಂತ ಅಂದ್ಕೊಂಡ್ರೆ ಅಲ್ಲ, ಇಷ್ಟು ಮಾತ್ರ ಅಲ್ಲ. ನಾವು ನಂಬಿರುವಂಥ ತತ್ವಗಳಾಗ್ಬೋದು, ಎಥಿಕ್ಸ್ ಆಗ್ಬೋದು, ಹಾಗೆ ಪಾಲಿಸುವಂಥ ಆಚರಣೆಗಳಾಗ್ಬೋದು, ನಮ್ಮ ಇಂಟ್ರೆಸ್ಟ್ಸ್ ಏನಿದೆ ಅದಾಗ್ಬೋದು, ಹಾಗೆ ಫ್ರೀ ಟೈಮ್ನಲ್ಲಿ ನಾವು ಎಂಜಾಯ್ ಮಾಡುವಂಥ ಹವ್ಯಾಸಗಳು, ಮತ್ತು ನಮ್ಮ ಆ್ಯಟಿಟ್ಯೂಡ್, ನಾವು ನಮ್ಮನ್ನು ಹೇಗೆ ನೋಡ್ತೀವಿ, ನಮ್ಮನ್ನು ಹೇಗೆ ಟ್ರೀಟ್ ಮಾಡ್ಕೊಳ್ತೀವಿ, ಹಾಗೆ ಪ್ರಪಂಚವನ್ನು ಹೇಗೆ ನೋಡ್ತೀವಿ, ಹೇಗೆ ರಿಯಾಕ್ಟ್ ಮಾಡ್ತೀವಿ, ಇದೆಲ್ಲನೂ ಸಹ ಲೈಫ್ ಸ್ಟೈಲ್ಗೆ ಸೇರ್ಕೊಳ್ಳುವಂಥ ವಿಷಯಗಳು. ಹಾಗೆಯೇ ಇದೆಲ್ಲದರ ಜೊತೆಗೆ ಒಂದಷ್ಟು ಸೋಷಿಯಲ್ ಫ್ಯಾಕ್ಟರ್ಸ್ ಕೂಡ ಇದೆ. ಅಂದರೆ ಸಂಬಂಧಗಳ ಜೊತೆ ನಮ್ಮ ಒಂದು ಕಮ್ಯುನಿಕೇಷನ್ ಹೇಗಿರುತ್ತೆ, ನಾವು ತೋರಿಸುವಂಥ ಪ್ರೀತಿ ಕಾಳಜಿ ಹೇಗಿರುತ್ತೆ, ಇದು ಕೂಡ ಲೈಫ್ ಸ್ಟೈಲಲ್ಲಿ ಸೇರ್ಕೊಳ್ಳುವಂಥ ಒಂದು ಅಂಶ. ನಾವು ಒಬ್ಬ ವ್ಯಕ್ತಿಯಾಗಿ ಸಮಾಜದಲ್ಲಿ ಹೇಗೆ ಗುರುತಿಸ್ಕೊಳ್ತೀವಿ, ಹಾಗೆ ಬೇರೆಯವರ ಜೊತೆಗೆ ಹೇಗೆ ಬೆರೀತೀವಿ, ನಮ್ಮ ಕುಟುಂಬದವರು, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಕಲೀಗ್ಸ್ ಆಗಿರ್ಬೋದು, ಇವರ ಜೊತೆಗೆ ನಾವು ಹೇಗೆ ಇಂಟ್ರ್ಯಾಕ್ಟ್ ಮಾಡ್ತೀವಿ, ಇದೆಲ್ಲನೂ ನಮ್ಮ ಜೀವನ ಶೈಲಿಯಲ್ಲಿರುವಂಥ ಪ್ರಮುಖ ಅಂಶಗಳು. ಸ್ನೇಹಿತರು ಸಂದೇಶಗಳನ್ನ ಕಳಿಸಿದ್ದಾರೆ, ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದ. ಈಗ ಗಾಳಿಪಟ ಸಿನಿಮಾದ, ಗಾಳಿಪಟ 2 ಸಿನಿಮಾದ ಟೈಟಲ್ ಟ್ರ್ಯಾಕ್ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಾನ್ಸ್ಟಾಪ್ ಸಂಜೆ.

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಾತಾಡಿದಂಥ ವಿಷಯ ಲೈಫ್ ಸ್ಟೈಲ್, ಈ ಕುರಿತು ಸಂದೇಶಗಳು ಬರ್ತಾ ಇವೆ. ನಮಸ್ಕಾರ, ನಾನು ಸುಧೀಂದ್ರ ಮಲ್ಲೇಶ್ವರದಿಂದ. ನನ್ನ ಊಟದ ಶೈಲಿ ಹೇಗೆ ಅಂದರೆ, ನನಗೆ ಆ ರೋಡ್ ಸೈಡ್ ಚಾಟ್ಸ್ ತಿಂದಿದ್ದರೆ ಸಮಾಧಾನ ಆಗೋದಿಲ್ಲ, ನಾನು ಡಯಟ್ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇವರು. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದ ವಿಷಯ. ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂತ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ನಾನ್ ಸ್ಟಾಪ್ ಸಂಜೆಯಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ ಆರ್ಜೆ ಕುಸುಮಾ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
2: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
1: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
3: ಸಣ್ಣ ತೆರೆಯ ಧಾರಾವಾಹಿ, ನೆನಪು
1: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.

0: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
1: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
2: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
0: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
2: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದು ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್. ಸಮಯ ಇನ್ನೇನು 6:05 ಆಗಲಿದೆ. 6:05ಕ್ಕೆ ಸರಿಯಾಗಿ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
2: News read by Valsa Williams. Union Home and Cooperation Minister Amit Shah has said the Narendra Modi government is developing a complete ecosystem around cattle rearing, from converting cow dung into biogas and organic fertilizer to processing dairy products and providing market access to give a new boost to the rural economy. Addressing the state-level Gaur Palak Sammelan in Bhopal today, Mr. Shah said cattle rearers would be among those benefiting the most from the formation of the Ministry of Cooperation. Details from our correspondent.
3: Union Home and Cooperation Minister Amit Shah announced 101 crore rupees for cow shelters at the Sammelan, attended by around 35,000 Gopalaks from 11 districts. He also virtually performed the foundation stone ceremony for a dairy plant to be built in Ujjain at a cost of 255 crore rupees. He said that a central laboratory has been set up in Bhopal at a cost of 12 crore rupees and a mini dairy plant will be built in Shivpuri. Before the Gopalak Sammelan, the union minister also inaugurated an exhibition by the Madhya Pradesh police on the new criminal laws at the Bhel Dashara Maidan. Abhinav Goyal, Akashvani News, Bhopal.
2: The government has successfully brought back the hardened narco-trafficking kingpin, Navpreet Singh, from Turkey. Sharing this achievement of the country's enforcement agencies, Home Minister Amit Shah said agencies tracked him down, ripping apart veil after veil to unmask his true identity and secured his deportation. The Home Minister said Navpreet Singh has been put behind bars in connection with multiple cases involving drug trafficking and other crimes. Mr. Shah added that from 2019 till August this year, a total of 288 fugitives from 36 countries have been brought back to India. Finance Minister Nirmala Sitharaman today said India's economic strength and resilience have been built over the past decade through a combination of fiscal prudence, infrastructure investment, banking reforms, improved delivery mechanisms and consistent reforms. Addressing the fifth Kautilya Economic Conclave in New Delhi, the finance minister said the government has advanced the national frameworks through GST, Insolvency and Bankruptcy Code and the four labour codes. She said India had navigated the shocks of the past 4 years with its fundamentals intact, citing 7.8% real GDP growth in the first quarter of fiscal year 2026-27. The finance minister said the IMF projects India's general government debt to decline from 83.4% of GDP in 2026 to 77.7% in 2031 against a rising global trend. In Andhra Pradesh, four workers were killed and another was critically injured in a boiler explosion at a private industrial unit in Sri City of Satyavedu Mandal today. The blast occurred inside a factory in the special economic zone. Two workers died on the spot while three others were critically injured and shifted to a nearby hospital. India have won 5 gold, 2 silver and 2 bronze medals at the Asian Games in Japan today. In hockey, India thrashed Malaysia 5-1 to defend their men's gold, and the triumph also secured them a direct qualification for the 2028 Los Angeles Olympics. In men's cricket, India won the gold, defeating arch rivals Pakistan in the T20 final. Indian wrestler Aman Sehrawat clinched the men's 57-kilogram gold after edging out North Korea's world champion Chong Song Han 11-7 in a fierce final. With these impressive performances, India has climbed to fourth position in the overall medal standings. The country's medal tally has risen to 85, including 21 gold, 27 silver and 37 bronze medals. Prime Minister Narendra Modi has congratulated the men's cricket team on retaining their title at the Asian Games 2026. In a series of social media posts, Mr. Modi said, "This is indeed a joyous occasion for the nation." He also wished the team members for their future endeavours. The Prime Minister also congratulated Parnavi Sharathurs on winning India's first ever gold in women's individual golf at the Asian Games. Mr. Modi said her superb finish has given the nation a sporting moment to remember. He wished that the victory would draw more young Indians to the game and inspire them to aim for the very top. And with that, we end this news bulletin.
1: ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್. ಸಮಯ ಆಗಿದೆ 6:10. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
4: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅಸಾಧಾರಣ ವ್ಯಕ್ತಿತ್ವ, ಅಪಾರ ಪಾಂಡಿತ್ಯ, 5 ಭಾಷೆಗಳನ್ನು ಬಲ್ಲವರು, ಒಳ್ಳೆ ವಾಗ್ಮಿ, ಕಿರಿಯರಿಗೆ ಆದರ್ಶ, ಮಾರ್ಗದರ್ಶಕರು, ಸಾಹಿತಿ, ಪತ್ರಿಕೋದ್ಯಮಿ, ಅನುವಾದಗಳನ್ನು ಮಾಡ್ತಾ ಇದ್ರು, ಏಕೀಕರಣ ಸ್ವಾತಂತ್ರ್ಯ ಸಂಗ್ರಾಮಗಳಲ್ಲಿ ಸಕ್ರಿಯರಾಗಿದ್ದರು, ಪ್ರಕಾಶನ ಮಾಡಿದರು, ಇತಿಹಾಸವನ್ನು ಅಧ್ಯಯನ ಮಾಡಿದವರು, ಶಾಸನ ತಜ್ಞರು. ತಿ ತಾ ಶರ್ಮರು, ತಿರುಮಲೆ ತಾತಾಚಾರ್ಯ ಶರ್ಮ. ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಅಪಾರ ಜ್ಞಾನ ಹೊಂದಿದ್ದ ತೀತಾ ಶರ್ಮರು ಮಹಾತ್ಮ ಗಾಂಧೀಜಿಯವರ ಕಟ್ಟ ಅನುಯಾಯಿ. ಅಹಮದಾಬಾದ್ ಸಬರಮತಿ ಆಶ್ರಮಗಳಲ್ಲಿ ಗಾಂಧೀಜಿಯವರ ಜೊತೆಗೆ ಇದ್ದವರು. ಗಾಂಧೀಜಿಯವರು ಬೆಂಗಳೂರಿಗೆ ಬಂದಾಗಲೂ ಅವರನ್ನು ಸತ್ಕರಿಸಿ ಅವರ ಜೊತೆ ಉಳಿದು ಸೇವೆ ಮಾಡಿದವರು. ಈ ದಿನ ತೀತಾ ಶರ್ಮಾ ಅವರು ಗಾಂಧೀಜಿಯವರ ಬಗ್ಗೆ ನೆನಪಿಸಿಕೊಂಡಿರುವುದು, ಅವರ ಒಡನಾಟದ ಮೆಲುಕು ಹಾಕಿರುವುದನ್ನು ಆಲಿಸೋಣ, ಕೇಳಿ.
5: ಗಾಂಧೀಜಿ ಕುಮಾರ ಪಾರ್ಕ್ನಲ್ಲಿ, ಮೈಸೂರಿನಲ್ಲಿ, ನಂದಿದುರ್ಗದಲ್ಲಿ ಅವರಿದ್ದಾಗ ಅವರ ಸೇವೆ ಸಲ್ಲಿಸುವ ಭಾಗ್ಯ ನನಗಾಗಿತ್ತು. ಕುಮಾರ ಪಾರ್ಕಿಗೆ ಗಾಂಧೀಜಿ ಬಂದು ಇಳಿದರು. ನಾನು ಅವರನ್ನು ಕಂಡು ನಮಸ್ಕಾರ ಮಾಡಿದೆ. ಅವರು, ಎಲ್ಲಿ ನನ್ನ ತಂಗಿ, ಅವರನ್ನು ಏಕೆ ಕರ್ತರಲಿಲ್ಲ ಎಂದು ಕೇಳಿದರು. ಸಂಕೋಚದಿಂದ ನಾನು ತಲೆಬಾಗಿ ನಿಂತೆ. ಕೂಡಲೇ ರಾಜಾಜಿಯವರು ಆಕೆ ಗರ್ಭಿಣಿ ಎಂದರು. ಹೆರಿಗೆ ದಿನಗಳು ಒಂದೇ ನಾನು ಸೇರಿಸಿದೆ. ಬಾಪೂಜಿ ನಗುತ್ತಾ ನನ್ನ ಕಡೆ ನೋಡಿ, ಇವನು ಆಯ್ಮ್ ಎ ವೆರಿ ಗುಡ್ ಮಿಡ್ ವೈಫ್, ನಾನು ಒಳ್ಳೆಯ ಸುಳಿಗಿತ್ತು ಎಂಬುದು ಗೊತ್ತು ಎಂದರು. ತಕ್ಷಣ ಸ್ವರ್ಗವಾಸಿ ಡಾಕ್ಟರ್ ಪುಣ್ಯಕಣ್ಣನ್ರವರು ತಮ್ಮ ಕಾರನ್ನು ಮನೆಗೆ ಕಳುಹಿಸಿ ನಮ್ಮ ಆಕೆಯನ್ನು ಕರೆಸಿದರು. ಅವರು ಬಂದು ವೀಣೆ ಬಾರಿಸಿ ಒಂದೆರಡು ಹಾಡುಗಳನ್ನು ಹಾಡಿದರು. ಬಾಪೂಜಿಗೆ ಆಗ ಸಮಾಧಾನವಾಯಿತು. ಇನ್ನೊಂದು ಸಲ ಗಾಂಧೀಜಿ ಕುಮಾರ ಪಾರ್ಕ್ನಲ್ಲಿ ಬಿಡಾರ ಮಾಡಿದ್ದರು. ಅಂದು ಬೆಂಗಳೂರು ಬಿಡುವ ದಿನ. ಅವರ ದರ್ಶನಾಪೇಕ್ಷೆಗಳು, ಅವರ ಹಸ್ತಾಕ್ಷರ ಬಯಸಿ ಬಂದವರು ಅಸಂಖ್ಯಾತ. ನಾನು ಬಾಪೂಜಿ ಪಕ್ಕದಲ್ಲಿ ಕೂತು ಅಪೇಕ್ಷಕರ ಸ್ವಹಸ್ತಾಕ್ಷರ ಪುಸ್ತಕಗಳನ್ನು ಬಾಪೂಜಿಯವರ ಮುಂದಿಡುತ್ತಿರುವ ಹಾಗೆಯೇ ಬಾಪೂಜಿ ಬಲಗೈಯಲ್ಲಿ ಸಹಿ ಹಾಕುತ್ತಾ ಎಡಗೈ ಹಸ್ತವನ್ನು ಆಡಿಸುವರು.
6: 5 ರೂಪಾಯಿ ಎಂದು ಅದಕ್ಕೆ ಅರ್ಥ. ಕೂಡಲೇ 5 ರೂಪಾಯಿ ನೋಟುಗಳ ಸುರಿಮಳೆ. ಹಸ್ತಾಕ್ಷರ ಬೇಡಿಕೆ ಹೆಚ್ಚುತ್ತಾ ಬಂತು. ರೈಲಿಗೆ ಹೊರಡುವ ಸಮಯವೂ

0: ಹೆಚ್ಚುತ್ತಾ ಬಂತು. ಬಾಪೂಜಿ ಎರಡು ಹಸುಗಳನ್ನು ಎತ್ತಿ ಹತ್ತುಗಲ್ಲುಗಳನ್ನು ತೋರಿಸುವರು. ಕೂಡಲೇ 10 ರೂಗಳ ನೋಟುಗಳ ವೃಷ್ಟಿ. ಕಡೆಗೆ ಬಾಪೂಜಿ ನನ್ನನ್ನು ನೋಡುತ್ತಾ, ನನ್ನ ಹಸ್ತಾಕ್ಷರ ನಿನಗೆ ಬೇಡವೋ ಅಂದರು. ನಗುತ್ತಾ, ಏಕೆ ಬೇಡ ಬಾಪೂಜಿ ಎಂದೆ. ತಕ್ಷಣ ಅವರು ಒಂದು ಚೂರು ಕಾಗದವನ್ನು ಎಳೆದುಕೊಂಡು ಭಗವದ್ಗೀತೆಯ ಶ್ಲೋಕವನ್ನು ಬರೆದು ನನ್ನ ಕೈಯಲ್ಲಿಟ್ಟರು. ಆಳಿದ ಮಹಾಸ್ವಾಮಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯ ರಜತೋತ್ಸವ. ಆ ಸಂದರ್ಭಕ್ಕೆ ವಿಶ್ವಕರ್ನಾಟಕದ ವಿಶೇಷ ಸಂಚಿಕೆಯನ್ನು ಹೊರಡಿಸುವ ಪ್ರಯತ್ನವಾಗುತ್ತಿತ್ತು. ಗಾಂಧೀಜಿಯವರನ್ನು ಒಂದು ಸಂದೇಶ ಕೇಳಿದೆ. ಆಗ ಅವರು, ನಿನ್ನ ಪತ್ರಿಕೆಯ ನೀತಿ ರೀತಿಗಳೇನು? ಪತ್ರಿಕೆಗೆ ನಿಷಿದ್ಧವಾದ ವಸ್ತುಗಳ ಪ್ರಕಟಗಳನ್ನು ಸ್ವೀಕರಿಸುವೆಯಾ? ಈ ರೀತಿಯಾಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕುತ್ತಾ ಬಂದರು. ಎಲ್ಲಕ್ಕೂ ನಾನು ಉತ್ತರವಿತ್ತೆ. ಅನಂತರ ಅವರು ಪತ್ರಿಕೆಯ ಹಲವು ಸಂಚಿಕೆಗಳನ್ನು ತಂದು ಸಂಪಾದಕೀಯ ಲೇಖಗಳಲ್ಲಿ ಕೆಲವನ್ನು ಆರಿಸಿ ಓದಿ ನನಗೆ ಕೇಳಿಸು ಅಂದರು. ವಿಶ್ವಕರ್ನಾಟಕದ ವಾರಪತ್ರಿಕೆಯ ಸಂಚಿಕೆಗಳನ್ನು ಬೈಂಡ್ ಮಾಡಿಸಿಟ್ಟಿದ್ದೆ. ಅವುಗಳನ್ನು ತಂದು ನಿಶ್ಚಿತ ಕಾಲದಲ್ಲಿ ಸಂಪಾದಕೀಯ ಟಿಪ್ಪಣಿಗಳನ್ನು ಓದುತ್ತಾ ಹೋದೆ. ಪುಟಗಳನ್ನು ತಿರುವಿ ಹಾಕುತ್ತಾ ಹಾಕುತ್ತಾ ಪ್ರಕಟಣೆಗಳನ್ನು ನೋಡಿದರು. ನಾಳೆ ಮತ್ತೆ ಬಂದು ಓದು ಅಂದರು. ನನ್ನ ಮಿತ್ರರಾದ ಶ್ರೀ ನಿಟ್ಟು ಶ್ರೀನಿವಾಸರಾಯರು ಅಂದು ಆ ಕೆಲಸ ಮಾಡಿದರು. ತಮಗೆ ಸಮಾಧಾನವಾಯಿತು ಎಂದು ಹೇಳಿ, ಇಫ್ ಆಲ್ ದ ಕಂಡೀಷನ್ಸ್ ಐ ಹ್ಯಾವ್ ಸೆಟ್ ಫೋರ್ತ್ ಆರ್ ಸ್ಯಾಟಿಸ್ಫೈಡ್, ದೇರ್ ಇಸ್ ನೋ ರೀಸನ್ ವೈ ಮೈಸೂರು ಶುಡ್ ನಾಟ್ ಬಿ ಕಾಲ್ಡ್ ರಾಮರಾಜ್ಯ. ಇನ್ನೊಂದು ಸಂದರ್ಭ. ನನ್ನ ಹಿರಿಯ ಮಗ 2-3 ವರ್ಷದ ಕೂಸು. ನನ್ನಾಕೆ ಕೂಸನ್ನು ಬಾಪೂಜಿಯ ಮುಂದಿಟ್ಟು ಆಶೀರ್ವಾದ ಮಾಡಬೇಕು ಬಾಪೂಜಿ ಅಂದರು. ಅವರು ಮಗುವಿನ ತಲೆ ಸವರಿ ಬೆನ್ನು ತಟ್ಟುತ್ತಾ, ಬಿ ಎ ಬೆಟರ್ ಟ್ರಾನ್ಸ್ಲೇಟರ್ ದನ್ ಯುವರ್ ಫಾದರ್ ಅನ್ನುತ್ತಾ ನನ್ನ ಕಡೆ ನೋಡಿ ಪಕ್ಕಪಕ್ಕನೆ ನಕ್ಕರು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ವಿದ್ವಾಂಸರಾದ ತೀತಾ ಶರ್ಮಾ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದುವರೆಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರವನ್ನ ಕೇಳಿದ್ರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ನಾವು ಎಷ್ಟು ಭಾಷೆಗಳನ್ನು ಕಲಿತರೂ ಅದು ಪ್ರಯೋಜನಕಾರಿಯೇ? ಆದರೆ ನಮ್ಮ ತಾಯ್ನುಡಿ ನಮ್ಮ ಅಂತರಂಗದ ಭಾಷೆ.

ವಿಶ್ವದ ವಿದ್ಯಮಾನಗಳನ್ನು ತಿಳಿಯಲು ನಮಗೆ ಇಂಗ್ಲಿಷ್ ಬೇಕೇ ಬೇಕು. ಆದರೆ ಮಾತೃಭಾಷೆಯ ಶಕ್ತಿ ಸತ್ವ ಭಿನ್ನವಾದುದು.

ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: 2500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ভাষায় এখন ভালো ভালো সংগীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন।

0: ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತೋ. ಎಷ್ಟ್ ಸಲ ಕರಿತೀಯಾ? ಬರ್ತೀನಿರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ, 101.3 ಕಂಪನಾಂಕಗಳಲ್ಲಿ. ಸಮಯ ಇನ್ನೇನು 6:40 ಆಗಲಿದೆ. 6:40ಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ಕೇಂದ್ರ ತಂಡದಿಂದ ರಾಜ್ಯದಲ್ಲಿ ಕ್ಷೇತ್ರ ವೀಕ್ಷಣೆ, ಬರ ಅಧ್ಯಯನ ಆರಂಭ. ಮೈಸೂರು ದಸರಾದಲ್ಲಿ ಏರ್ ಶೋ, ಕೇಂದ್ರ ರಕ್ಷಣಾ ಸಚಿವರ ಒಪ್ಪಿಗೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಸ್ಕಾಂ ಕಂಪನಿಗೆ 2025-26 ಹಣಕಾಸು ವರ್ಷದಲ್ಲಿ 293.62 ಕೋಟಿ ರೂಪಾಯಿ ಲಾಭ. ಹಾಗೂ ಏಷ್ಯನ್ ಕ್ರೀಡಾಕೂಟ, ಚಿನ್ನದ ಪದಕ ಗಳಿಸಿದ ಭಾರತೀಯ ಮಹಿಳಾ ಹಾಕಿ ತಂಡಕ್ಕೆ ಬೆಂಗಳೂರಿನಲ್ಲಿ ಭವ್ಯ ಸ್ವಾಗತದ ಸಿದ್ಧತೆ. ಕೇಂದ್ರ ಸರ್ಕಾರದ ತಂಡ ರಾಜ್ಯದಲ್ಲಿ ಇಂದಿನಿಂದ ಬರ ಅಧ್ಯಯನ ಆರಂಭಿಸಿದೆ. ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯಗಳ ಉನ್ನತ ಮಟ್ಟದ ಅಧಿಕಾರಿಗಳ ತಂಡ ಇದೇ ತಿಂಗಳ 6ನೇ ತಾರೀಕಿನವರೆಗೆ ಕ್ಷೇತ್ರ ಪರಿಶೀಲನೆ ನಡೆಸುವ ಕಾರ್ಯಕ್ರಮವಿದೆ. ಒಟ್ಟು 3 ತಂಡಗಳು ಬರಪೀಡಿತ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಪರಿಸ್ಥಿತಿ ಅವಲೋಕಿಸಲಿವೆ. ಕೇಂದ್ರ ಬರ ಅಧ್ಯಯನ ಸಮಿತಿ ಸದಸ್ಯ ಡಾ ನವೀನ್ ಕುಮಾರ್ ಜೈನ್ ನೇತೃತ್ವದ ತಂಡ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಜಲಾಶಯಕ್ಕೆ ಇಂದು ಭೇಟಿ ನೀಡಿ ನೀರಿನ ಒಳಹರಿವು ಹಾಗೂ ನೀರಿನ ಬಳಕೆ ಸೇರಿದಂತೆ ಪ್ರಸ್ತುತ ವಾಸ್ತವ ಸ್ಥಿತಿಗತಿಗಳ ಬಗ್ಗೆ ಪರಿಶೀಲನೆ ನಡೆಸಿತು. ಈ ವೇಳೆ ಕಾವೇರಿ ನೀರಾವರಿ ನಿಗಮದ ಅಭಿಯಂತರ ರಘುರಾಮ್ ಕೇಂದ್ರ ತಂಡಕ್ಕೆ ಡ್ಯಾಂನ ನೀರಿನ ಮಟ್ಟದ ಸ್ಥಿತಿಗತಿಗಳ ಬಗ್ಗೆ ವಿವರಿಸಿದರು. ನಂತರ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜಯಸ್ವಾಮಿ ಅವರೊಂದಿಗೆ ಶ್ರೀರಂಗಪಟ್ಟಣ ತಾಲೂಕಿನ ಬೆಳಗೊಳ, ಪಾಲಹಳ್ಳಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ರೈತರ ಕೃಷಿ ಜಮೀನುಗಳಲ್ಲಿ ಭತ್ತದ ಫಸಲುಗಳನ್ನು ವೀಕ್ಷಿಸಿ ಮದ್ದೂರು ತಾಲೂಕಿನ ಕಡೆ ಭಾಗದ ಕೃಷಿ ಜಮೀನುಗಳು ಬರಡಾಗಿರುವುದನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ರೈತರು ನೀರಿನ ಕೊರತೆಯಿಂದ ಸುಮಾರು 1 ತಿಂಗಳು ತಡವಾಗಿ ನಾಟಿ ಮಾಡಿದ್ದು ಕಡಿಮೆ ಪ್ರಮಾಣದ ನೀರು ದೊರೆತಿದೆ. ಹೆಚ್ಚಾಗಿ ಪಶುಸಂಗೋಪನೆ ಅವಲಂಬಿಸಿರುವುದರಿಂದ ಭತ್ತ ಹಾಗೂ ರಾಗಿ ಉತ್ತಮ ಫಸಲು ನೀಡಿದ್ದರೂ ಬೆಳೆ ಅವಶೇಷಗಳನ್ನು ಜಾನುವಾರುಗಳು ಮೇವಿಗೆ ಬಳಸಿಕೊಳ್ಳುವುದಾಗಿ ಅಧಿಕಾರಿಗಳಿಗೆ ರೈತರು ಹೇಳಿದರು. ಚಾಮರಾಜನಗರ ಜಿಲ್ಲೆಯ 5 ತಾಲೂಕುಗಳು ಈಗಾಗಲೇ ತೀವ್ರ ಬರಪೀಡಿತ ಎಂದು ರಾಜ್ಯ ಸರ್ಕಾರ ಘೋಷಣೆ ಮಾಡಿದ್ದು, ಇದೇ 5 ಮತ್ತು 6ರಂದು ಕೇಂದ್ರ ಬರ ಅಧ್ಯಯನ ತಂಡವು ಜಿಲ್ಲೆಯ ವಿವಿಧೆಡೆ ಬೆಳೆಹಾನಿ ವೀಕ್ಷಣೆ ಮಾಡಲಿದೆ. ಈ ಮಧ್ಯೆ ಪಿರಿಯಾಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರದಿಂದ ಆಗಮಿಸಿರುವ ಬರ ಅಧ್ಯಯನ ತಂಡದೊಂದಿಗೆ ಮಾತುಕತೆ ನಡೆಸಿ ಹೆಚ್ಚಿನ ಪ್ರದೇಶಗಳ ಪರಿಶೀಲನೆಗೆ ಮನವಿ ಮಾಡಲಾಗಿದೆ. ಈಗಾಗಲೇ 217 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿದೆ. ಮೊದಲ ಹಂತದಲ್ಲಿ ಕೆಲವು ಪ್ರದೇಶಗಳ ಪರಿಶೀಲನೆಗೆ ಬಂದಿರುವ ತಂಡವು 2-3 ಹಂತಗಳಲ್ಲಿನ ಹೆಚ್ಚಿನ ಪ್ರದೇಶಗಳನ್ನು ಒಳಗೊಳ್ಳುವಂತೆ ಕೋರಲಾಗಿದೆ ಎಂದರು. 3 ತಂಡಗಳು ವಿವಿಧ ಪ್ರದೇಶಗಳಿಗೆ ತೆರಳಲಿದ್ದು ಅವರಿಗೆ ಅಗತ್ಯ ಮಾಹಿತಿ ಹಾಗೂ ಸ್ಥಳೀಯ ಪರಿಸ್ಥಿತಿಯನ್ನು ತೋರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾಡಹಬ್ಬ ಮೈಸೂರು ದಸರಾಕ್ಕೆ ಹೊಸತನದ ಸ್ಪರ್ಶ ನೀಡುವ ಉದ್ದೇಶದಿಂದ ಏರ್ ಶೋ, ಹೊರ ರಾಜ್ಯಗಳ ಕಲಾತಂಡಗಳ ಪ್ರದರ್ಶನ ಸೇರಿದಂತೆ ಹಲವು ಹೊಸ ಕಾರ್ಯಕ್ರಮಗಳನ್ನು ಸೇರಿಸಲು ಉದ್ದೇಶಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ಪಿರಿಯಾಪಟ್ಟಣದ ಹೆಲಿಪ್ಯಾಡ್ ಬಳಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದರು. ದಸರಾ ಸಂದರ್ಭದಲ್ಲಿ ಏರ್ ಶೋ ನಡೆಸುವಂತೆ ರಕ್ಷಣಾ ಸಚಿವರನ್ನು ಭೇಟಿ ಮಾಡಿ ಮನವಿ ಮಾಡಲಾಗಿದೆ. ರಕ್ಷಣಾ ಪಡೆಗಳ ಶಿಸ್ತು ಸಾಮರ್ಥ್ಯವನ್ನು ಯುವಕರು ಹಾಗೂ ವಿದ್ಯಾರ್ಥಿಗಳು ಅರಿಯಬೇಕು. ಎನ್ಸಿಸಿ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಯುವ ಸಮುದಾಯಕ್ಕೆ ಇದು ಪ್ರೇರಣೆಯಾಗಲಿದೆ. ಈ ಹಿನ್ನೆಲೆಯಲ್ಲಿ ಏರ್ ಶೋ ತಂಡ ಕಳುಹಿಸುವಂತೆ ಮನವಿ ಮಾಡಿದ್ದು ರಕ್ಷಣಾ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ತಿಳಿಸಿದರು. ತಮಿಳುನಾಡು, ಕೇರಳ ಸೇರಿದಂತೆ ನೆರೆ ರಾಜ್ಯಗಳು ತಮ್ಮದೇ ಆದ ಕಲೆ, ಸಂಸ್ಕೃತಿ ಹಾಗೂ ಪರಂಪರೆ ಇದೆ. ಅವುಗಳನ್ನು ದಸರಾ ವೇದಿಕೆಯಲ್ಲಿ ಪರಿಚಯಿಸುವ ಉದ್ದೇಶವಿದೆ. ಕೆಲವು ಕೇಂದ್ರ ನಾಯಕರಿಗೂ ದಸರಾಕ್ಕೆ ಆಹ್ವಾನ ನೀಡುವ ಕುರಿತು ಚರ್ಚೆ ನಡೆದಿದೆ. ನೆರೆ ರಾಜ್ಯಗಳ ಮುಖ್ಯಮಂತ್ರಿಗಳಿಗೂ ಅವಕಾಶ ಸಿಕ್ಕರೆ ಮೈಸೂರು ದಸರಾಕ್ಕೆ ಆಗಮಿಸುವಂತೆ ಮನವಿ ಮಾಡಲಾಗಿದೆ ಎಂದರು. ಬೈಲುಕೊಪ್ಪೆಯಲ್ಲಿ ಹಲವು ವರ್ಷಗಳಿಂದ ನೆಲೆಸಿರುವ ಸಮುದಾಯದ ವಿಶಿಷ್ಟ ಪರಂಪರೆ, ಸಂಸ್ಕೃತಿ ಹಾಗೂ ಸಂಸ್ಕಾರವನ್ನು ದಸರಾ ಸಂದರ್ಭದಲ್ಲಿ ಪ್ರದರ್ಶಿಸಲು ಅವಕಾಶ ನೀಡುವಂತೆ ಸೂಚಿಸಲಾಗಿದೆ. ಅವರ ಕಲಾ ಸಾಂಸ್ಕೃತಿಕ ಪ್ರದರ್ಶನಕ್ಕೆ ಪ್ರತ್ಯೇಕ ಅವಕಾಶ ಕಲ್ಪಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತವು 2025-26 ಹಣಕಾಸು ವರ್ಷದಲ್ಲಿ 293.62 ಕೋಟಿ ರೂಪಾಯಿ ಲಾಭ ದಾಖಲಿಸಿದೆ. ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ಇಂದು ನಡೆದ ಬೆಸ್ಕಾಂನ 144ನೇ ಆಡಳಿತ ಮಂಡಳಿ ಸಭೆಯಲ್ಲಿ 2025-26 ಸಾಲಿನ ಬೆಸ್ಕಾಂನ ಆರ್ಥಿಕ ಕಾರ್ಯಕ್ಷಮತೆ ಹಾಗೂ ಲಾಭ ದಾಖಲಿಸಲು ಕಾರಣವಾದ ಅಂಶಗಳನ್ನು ಮಂಡಿಸಲಾಯಿತು. ಬೆಸ್ಕಾಂ ಲಾಭದ ಹಾದಿಯಲ್ಲಿ ಸಾಗಿರುವ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಇಂಧನ ಸಚಿವರು, ಹೆಚ್ಚಿನ ಆದಾಯ ವಸೂಲಿ, ವಿದ್ಯುತ್ ಖರೀದಿಯಲ್ಲಿ ಸಮರ್ಪಕ ನಿರ್ವಹಣೆ ಮತ್ತು ಹಣಕಾಸು ವೆಚ್ಚದಲ್ಲಿನ ಇಳಿಕೆ, ಆರ್ಥಿಕ ಶಿಸ್ತು ಹೆಚ್ಚಿಸಿರುವುದು ಮುಂತಾದ ಸಂಯೋಜಿತ ಪರಿಣಾಮವಾಗಿ ಲಾಭ ದಾಖಲಿಸಲು ಸಾಧ್ಯವಾಗಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜನಪ್ರಿಯ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ ಇಂದಿಗೆ 12 ವರ್ಷ ಪೂರೈಸಿದೆ. 2014 ವಿಜಯದಶಮಿಯಂದು ಆರಂಭಗೊಂಡ ಈ ಸರಣಿಯಲ್ಲಿ ಪ್ರಧಾನಮಂತ್ರಿಯವರು ಇದುವರೆಗೆ 138 ಸಂಚಿಕೆಯಲ್ಲಿ ಮನದಾಳದ ಮಾತನ್ನು ಹಂಚಿಕೊಂಡಿದ್ದಾರೆ. ದೇಶದ ಪ್ರಗತಿಯ ಪಯಣದಲ್ಲಿ ನಾಗರಿಕರನ್ನು ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸುವ ನಿಟ್ಟನಲ್ಲಿ ಮನದ ಮಾತು ಪ್ರಮುಖ ಪಾತ್ರ ವಹಿಸುತ್ತಿದೆ. ಪ್ರತಿ ತಿಂಗಳ ಕೊನೆಯ ಭಾನುವಾರದಂದು ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ಜಾಲತಾಣಗಳಲ್ಲಿ, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗುತ್ತಿದೆ. ಆಕಾಶವಾಣಿ, ದೂರದರ್ಶನ, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮದ ನೇರ ಪ್ರಸಾರವಿರಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳುತ್ತಿದೆ. ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮೋದಿ ಅವರಿಂದ ಮೆಚ್ಚುಗೆ ಪಡೆದ ಚಿಕ್ಕಮಗಳೂರಿನ ಮೈಲಿಮನೆ ಗ್ರಾಮದ ರೈತ ವಿರೂಪಾಕ್ಷ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ಪ್ರಧಾನಮಂತ್ರಿಯವರು ದೇಶದ ರೈತರನ್ನ, ಬಡ ಜನತೆಯನ್ನ ಮನಸ್ಸಲ್ಲಿ ಇಟ್ಕೊಂಡು ಒಂದು ಮನ್ ಕಿ ಬಾತ್ ಅಲ್ಲಿ ನಮ್ಮ ವಿಚಾರನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರು ತಾಲೂಕು ಒಳಗಡೆ ಒಂದು ಮೈಲಿಮನೆ ಗ್ರಾಮದಲ್ಲಿ ಬೆಳೀತಾ ಇರ್ತಕ್ಕಂತ ಅವಕಾರ್ಡ್ ಅನ್ನ ದೇಶದ ಪ್ರಧಾನಿ NHM ಸ್ಕ್ರೀಮ್ ಅಲ್ಲಿ ನೋಡ್ಬಿಟ್ಟು ಅದನ್ನ ನಮ್ಮನ್ನ ಗುರ್ತು ಮಾಡಿದ್ದಾರೆ. ಇಂಥವ್ರೊಬ್ರು ಬೆಳೀತಾ ಇದ್ದಾರೆ. ಮನ್ ಕಿ ಬಾತ್ ತುಂಬಾ ಒಳ್ಳೆ ಕಾರ್ಯಕ್ರಮ ಇದು. ದೇಶದಲ್ಲಿ ಯಶಸ್ವಿಯಾಗಿ ನಡೀತಾ ಇರೋದು ಒಬ್ಬ ಪ್ರಧಾನಮಂತ್ರಿಯವರು ಆಕಾಶವಾಣಿನಲ್ಲಿ ದೇಶದ ಪ್ರತಿಯೊಬ್ಬರ ಮೂಲೆ ಮೂಲೆಗೂ ತಲುಪ್ತಾ ಇರೋಂತ ಒಂದು ಇದು.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಅಭಿಯಾನ ನಡೆಯುತ್ತಿದೆ. 2047 ವೇಳೆ

0: ಊರಿಗೆ ಆಗಮಿಸಲಿದ್ದು ಭವ್ಯ ಸ್ವಾಗತಕ್ಕೆ ಸಿದ್ಧತೆ ನಡೆದಿದೆ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಬೆಂಗಳೂರು, ಹಾಕಿ ಇಂಡಿಯಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಹಾಕಿ ಕರ್ನಾಟಕ ಗಣ್ಯ ಅಧಿಕಾರಿಗಳು ಮತ್ತು ಪ್ರತಿನಿಧಿಗಳು ವಿಮಾನ ನಿಲ್ದಾಣದಲ್ಲಿ ಉಪಸ್ಥಿತರಿದ್ದು ವಿಜೇತರನ್ನು ಸ್ವಾಗತಿಸಿ ಸನ್ಮಾನಿಸಲಿದ್ದಾರೆ. ಕನ್ನಡ ಸಾಹಿತ್ಯ ದ ಹಿರಿಯ ವಿದ್ವಾಂಸ ಡಾಕ್ಟರ್ ಶ್ರೀಕೃಷ್ಣ ಭಟ್ ಅರ್ತಿಕಜೆ ಮಂಗಳೂರಿನಲ್ಲಿಂದು ನಿಧನ ಹೊಂದಿದರು. ಅವರಿಗೆ 81 ವರ್ಷ ವಯಸ್ಸಾಗಿತ್ತು. ಅವರು ಕನ್ನಡ ಭಾಷೆಯ ಉಗಮ ಮತ್ತು ಸಂಶೋಧನೆಗೆ ಪ್ರಮುಖ ಕೊಡುಗೆ ನೀಡಿದ್ದರು ಹಾಗೂ ಅವರ ಚಿಂತನ ಚತುರ್ಮುಖ ಸೇರಿದಂತೆ ಹಲವು ಸಾಹಿತ್ಯ ಮತ್ತು ಸಂಶೋಧನಾ ಕೃತಿಗಳು ಪ್ರಸಿದ್ಧವಾಗಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ತಂಡದಿಂದ ರಾಜ್ಯದಲ್ಲಿ ಕ್ಷೇತ್ರ ವೀಕ್ಷಣೆ, ಬರ ಅಧ್ಯಯನ ಆರಂಭ. ಮೈಸೂರು ದಸರಾದಲ್ಲಿ ಏರ್ ಶೋ, ಕೇಂದ್ರ ರಕ್ಷಣಾ ಸಚಿವರ ಒಪ್ಪಿಗೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಸ್ಕಾಂ ಕಂಪನಿಗೆ 2025-26 ಹಣಕಾಸು ವರ್ಷದಲ್ಲಿ 293.62 ಕೋಟಿ ರೂಪಾಯಿ ಲಾಭ ಹಾಗೂ ಏಷ್ಯನ್ ಕ್ರೀಡಾಕೂಟ ಚಿನ್ನದ ಪದಕ ಗಳಿಸಿದ ಭಾರತೀಯ ಮಹಿಳಾ ಹಾಕಿ ತಂಡಕ್ಕೆ ಬೆಂಗಳೂರಿನಲ್ಲಿ ಭವ್ಯ ಸ್ವಾಗತದ ಸಿದ್ಧತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ನೀವು ಕೇಳ್ತಾ ಇದ್ದೀರಾ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 6:51:45. ಮುಸ್ಸಂಜೆ ಹೊತ್ತಲ್ಲಿ ಮಧುರವಾದ ಕನ್ನಡ ಗೀತೆಗಳನ್ನ ಕೇಳ್ತಾ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಸಾಗೋ ಸನ್ಸೆಟ್ ರಬಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆ ನಾನು ನಿಮ್ಮ ಆರ್ ಜೆ ಕುಸುಮಾ.

ಒಂದು ಸಣ್ಣ ಇಂಟ್ರಡಕ್ಷನ್. ನಮ್ಮ ಆತ್ಮೀಯರ ಹುಟ್ಟುಹಬ್ಬಕ್ಕೆ ಅಥವಾ ವಿಶೇಷ ದಿನಗಳಿಗೆ ನಾವು ಗ್ರೀಟಿಂಗ್ ಕಾರ್ಡ್ಸ್ನ ಕೊಡ್ತೀವಿ ಅಲ್ವಾ. ಸದ್ಯಕ್ಕೆ ಗ್ರೀಟಿಂಗ್ ಕಾರ್ಡ್ಗಳ ಬಳಕೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದ್ರೂ ಕಂಪ್ಲೀಟಾಗಿ ನಿಂತಿಲ್ಲ ಅಂತ ಹೇಳ್ಬೋದು. ಸ್ಮಾರ್ಟ್ಫೋನ್ಗಳಲ್ಲಿ ನಾವು ಹೆಚ್ಚಾಗಿ ವಿಶ್ ಮಾಡಿಬಿಡ್ತೀವಿ ಅವರ ಸ್ಪೆಷಲ್ ಡೇಸ್ಗೆ, ಬರ್ಡೇಸ್ಗಾಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ವಿಶೇಷ ದಿನಗಳಿಗೆ ನಾವು ಸ್ಮಾರ್ಟ್ಫೋನಲ್ಲಿ ಮೆಸೇಜ್ ಮಾಡಿ ವಿಶ್ ಮಾಡ್ತೀವಿ. ಆದರೂ ಸಹ ಗ್ರೀಟಿಂಗ್ ಕಾರ್ಡ್ಗಳು ಈಗಲೂ ಬಳಕೆಯಲ್ಲೇ ಇದ್ದಾವೆ. ಈ ಗ್ರೀಟಿಂಗ್ ಕಾರ್ಡ್ಗಳನ್ನ ನಾವೆಲ್ಲರೂ ಹೆಚ್ಚಾಗಿ ಅಂಗಡಿಗಳಿಂದ ತಂದು ನಮ್ಮ ಫ್ರೆಂಡ್ಸ್ಗೆ, ಪ್ರೀತಿಪಾತ್ರರಿಗೆ ಕೊಟ್ಟಿರ್ತೀವಿ. ಬಟ್ ನಾವೇ ನಮ್ಮ ಕೈಯಾರೆ ಕಾರ್ಡ್ನ ಸಿದ್ಧ ಮಾಡಿ ಅದನ್ನು ನಮ್ಮವರಿಗೆ ಕೊಟ್ಟರೆ ಎಷ್ಟು ಸ್ಪೆಷಲ್ ಅನಿಸುತ್ತೆ ಅಲ್ವಾ. ಕಾರ್ಡ್ ಮೇಕಿಂಗ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದಾರೆ ಈಗ ಅಂತ ಯೋಚನೆ ಮಾಡ್ತಾ ಇರಬಹುದು. ಪ್ರತಿ ವರ್ಷ ಅಕ್ಟೋಬರ್ ಮೊದಲ ಶನಿವಾರ ವರ್ಲ್ಡ್ ಕಾರ್ಡ್ ಮೇಕಿಂಗ್ ಡೇ ಅಂತ ಆಚರಿಸಲಾಗುತ್ತೆ. ಸೊ ಇವತ್ತು ಅಕ್ಟೋಬರ್ ತಿಂಗಳ ಮೊದಲ ಶನಿವಾರ ಅಲ್ವಾ, ಹಾಗಾಗಿ ವರ್ಲ್ಡ್ ಕಾರ್ಡ್ ಮೇಕಿಂಗ್ ಡೇ ಬಗ್ಗೆ ಅಂದರೆ ಈ ದಿನದ ಹಿನ್ನೆಲೆ ಹಾಗೆ ಆಚರಣೆಯ ಬಗ್ಗೆ ತಿಳ್ಕೊಳ್ತಾ ಒಂದಷ್ಟು ಹ್ಯಾಂಡ್ಮೇಡ್ ಕಾರ್ಡ್ಸ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಸಾಗೋಣ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಸ್ನೇಹಿತರೆ, ನೀವು ನಿಮ್ಮ ಪ್ರೀತಿಪಾತ್ರರಿಗೆ ನೀವೇ ತಯಾರಿಸಿದಂಥ ಕಾರ್ಡ್ನ ಕೊಟ್ಟಿದ್ದೀರಾ ಯಾವಾಗಾದರೂ? ಹಾಗೆ ಕೊಟ್ಟಿದ್ದೀವಿ ಅನ್ನೋದಾದರೆ ಅದನ್ನು ಹೇಗೆ ಪ್ರಿಪೇರ್ ಮಾಡಿದ್ರಿ, ಅದರ ನೆನಪಿದೆಯಾ ನಿಮಗೆ ಈಗ? ಹಾಗೆ ನೀವು ಆ ಕಾರ್ಡ್ನ ನಿಮ್ಮ ಆತ್ಮೀಯರಿಗೆ ಕೊಟ್ಟಾಗ ಅವರ ರಿಯಾಕ್ಷನ್ ಹೇಗಿತ್ತು, ಇದೆಲ್ಲವನ್ನು ನೆನಪು ಮಾಡಿಕೊಂಡು ಹಂಚ್ಕೋಬಹುದು ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪಬೇಕಾಗಿರುವಂಥ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಹೀಗಿದೆ: 9484901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ಹಾಗೆ ನಿಮ್ಮ ಸಂದೇಶದಲ್ಲಿ ನಿಮ್ಮ ಮುದ್ದಾದ ಹೆಸರು ಸಹ ಇರಲಿ. ಈಗ ನಟ ಸಾರ್ವಭೌಮ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಕಾರ್ಡ್ ಮೇಕಿಂಗ್ ಡೇ ಬಗ್ಗೆ ಮಾತಾಡೋಣ ಅಂತ ಹೇಳಿದೆ. ಪ್ರತಿ ವರ್ಷ ಅಕ್ಟೋಬರ್ ಮೊದಲ ಶನಿವಾರ ಈ ದಿನವನ್ನು ಆಚರಿಸಲಾಗುತ್ತೆ ಅಂತ ಹೇಳ್ತಾ ಇದ್ದೆ. ಶುಭಾಶಯ ಪತ್ರಗಳನ್ನ ನಾವು ಹೊರಗಿನಿಂದ ತಂದು ಕೊಟ್ಟಾಗ ಅದು ಅಷ್ಟೊಂದು ಪರ್ಸ್ನಲ್ ಟಚ್ಚನ್ನು ಕೊಡೋದಿಲ್ಲ. ಅಂದರೆ ಅದು ಹೊರಗೆ ಸಿಗುತ್ತೆ, ನಾವು ತರ್ತೀವಿ, ನಮ್ಮ ಪ್ರೀತಿಪಾತ್ರಿಗೆ ಹೆಸರನ್ನ ಬರೆದು ಕೊಡ್ತೀವಿ ಅಂತ, ಆದರೂ ಸಹ ಅಲ್ಲಿ ಒಂದು ಪರ್ಸ್ನಲ್ ಟಚ್ ಇರೋದಿಲ್ಲ. ಅಂದರೆ ನಮ್ಮ ಆತ್ಮೀಯತೆ ಏನಿದೆ ಅದು ಆ ಒಂದು ಕಾರ್ಡ್ನಲ್ಲಿ ಅಷ್ಟಾಗಿ ಗಮನಿಸೋದಕ್ಕೆ ನಮ್ಮ ಪ್ರೀತಿಪಾತ್ರಿಗೆ ಆಗೋದಿಲ್ಲ. ಹಾಗಾಗಿ ಕಾರ್ಡ್ ಮೇಕಿಂಗ್ ಅಂದರೆ ನಾವೇ ನಮ್ಮ ಕೈಯಾರೆ ಕಾರ್ಡ್ಗಳನ್ನ ತಯಾರು ಮಾಡಿದಾಗ ಅದರಲ್ಲಿ ಸಿಗುವಂಥ ತೃಪ್ತಿನೇ ಬೇರೆ. ಸ್ವಲ್ಪ ಅದಕ್ಕೆ ಶ್ರಮ ಪಟ್ಟು ಸಮಯ ಕೊಟ್ಟು ಮಾಡಿದ್ರೆ ಅದರಿಂದ ನಮಗೂ ಸಹ ಖುಷಿಯಾಗುತ್ತೆ. ಅದನ್ನು ಕೊಟ್ಟ ಮೇಲೆ ನಮ್ಮ ಪ್ರೀತಿಪಾತ್ರರು ಸಹ ಅಷ್ಟೇ ಖುಷಿಯಿಂದ ಅದನ್ನು ಸ್ವೀಕರಿಸ್ತಾರೆ. ಅದಾದ ಮೇಲೆ ಕೂಡ ಎಷ್ಟೋ ವರ್ಷಗಳವರೆಗೆ ಅದನ್ನು ಮನೆಯಲ್ಲೇ ಇಟ್ಕೊಂಡು ಜೋಪಾನವಾಗಿ ನೋಡ್ಕೊಳ್ತಿರ್ತಾರೆ. ಎಷ್ಟೋ ವರ್ಷ ಆದಮೇಲೂ ಸಹ ನೀನು ಆವತ್ತು ಕೊಟ್ಟಿದೆಯಲ್ಲ ನಿನ್ನ ಒಂದು ಗ್ರೀಟಿಂಗ್ ಕಾರ್ಡ್, ನೀನೇ ಕೈಯಿಂದ ಪ್ರಿಪೇರ್ ಮಾಡಿದಂಥ ಕಾರ್ಡ್ ಅಂತ ಅವರು ನೆನಪು ಮಾಡ್ಕೊಳ್ಬಹುದು. ಹಾಗಾಗಿ ಕಾರ್ಡ್ ಮೇಕಿಂಗ್ ಡೇ ಇವತ್ತು ಈ ದಿನದ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ದೆ. ಹಾಗೆ ಈ ದಿನದ ಆಚರಣೆ ಹೇಗೆ ಶುರುವಾಯಿತು ಅನ್ನೋ ಒಂದು ಕುತೂಹಲ ಮೂಡುತ್ತೆ. ಹೇಗೆ ಶುರುವಾಯಿತು ಅಂದರೆ 2006 ಪೇಪರ್ ಕ್ರಾಫ್ಟ್ ಅನ್ನೋ ಒಂದು ಮ್ಯಾಗ್ಝಿನ್ ಇತ್ತು. ಆ ಒಂದು ಮ್ಯಾಗ್ಝಿನ್ ಈ ಕಾರ್ಡ್ ತಯಾರಿಕಾ ದಿನವನ್ನು ಆಚರಿಸೋದಕ್ಕೆ ಪ್ರಾರಂಭ ಮಾಡುತ್ತೆ. ಅದು ಹೇಗೆ ಮಾಡ್ತು ಅನ್ನೋದು ಕೂಡ ಒಂದು ಸ್ವಲ್ಪ ಖುಷಿಯನ್ನು ತರುವಂಥ ವಿಷಯನೇ. ಯಾಕಂದರೆ ಅವರು ತಮ್ಮ ಮ್ಯಾಗ್ಝಿನ್ನ ಸಬ್ಸ್ಕ್ರೈಬರ್ಗಳು ಯಾರಿದ್ದಾರೆ, ಚಂದಾದಾರರು, ಅವರು ರಜಾದಿನಗಳಲ್ಲಿ ಮುಂಚಿತವಾಗಿ ಬಂದು ಅವರ ಮ್ಯಾಗ್ಝಿನ್ನ ತಗೊಳ್ಳಿ ಅಂತ ಎನ್ಕರೇಜ್ ಮಾಡೋದಕ್ಕೋಸ್ಕರ ಅವರ ಸಬ್ಸ್ಕ್ರೈಬರ್ಸ್ನ ಅಕ್ಟೋಬರ್ನಲ್ಲಿ ಈ ದಿನವನ್ನು ಆರಂಭಿಸಿದ್ರು. ಇದು ಮೊದಲಿಗೆ ಆ ಒಂದು ಮ್ಯಾಗ್ಝಿನ್ನ ಸಬ್ಸ್ಕ್ರೈಬರ್ಸ್ಗೆ ಅಂತ ಮಾತ್ರ ಆಗಿತ್ತು 2006. ಅದಾದಮೇಲೆ ಈ ದಿನ ಅಂದರೆ ಈ ಒಂದು ಕಾರ್ಡ್ ಮೇಕಿಂಗ್ ಡೇ ಎಷ್ಟು ಒಂದು ಪಾಪ್ಯುಲರ್ ಆಯಿತು ಅಂದರೆ ಈ ದಿನ ವಿಶೇಷ ದಿನವಾಗಿ ಪ್ರಪಂಚದಾದ್ಯಂತ ಆಚರಿಸೋದಕ್ಕೆ ಆರಂಭ ಆಯಿತು. ಅಂದರೆ ಮೊದಲಿಗೆ ಸಬ್ಸ್ಕ್ರೈಬರ್ಸ್ಗೆ ಅಂತ ಮಾಡಿದಂಥ ಈ ದಿನ ಅದು ಪಡ್ಕೊಂಡಂಥ ಒಂದು ವಾರ್ಮ್ ರೆಸ್ಪಾನ್ಸಿಂದ ಏನಾಯಿತು ಅಂದರೆ ಇದು ವರ್ಲ್ಡ್ ವೈಡ್ ಅಬ್ಸರ್ವ್ ಮಾಡುವಂಥ ಒಂದು ಸ್ಪೆಷಲ್ ದಿನ ಆಗಿರಲಿ, ಆ್ಯನ್ಯಲಿ ಸೆಲೆಬ್ರೇಟ್ ಮಾಡುವಂಥ ಒಂದು ಪ್ರೋಗ್ರಾಮ್ ಆಗಲಿ ಅನ್ನೋ ನಿರ್ಧಾರಕ್ಕೆ ಬಂದು ಅಂದಿನಿಂದ ಈ ದಿನವನ್ನು ಅಕ್ಟೋಬರ್ ಮೊದಲ ಶನಿವಾರ, ಅಂದರೆ ತಾರೀಕು ಬದಲಾಗತ್ತೆ ಆದರೂ ಸಹ ಅಕ್ಟೋಬರ್ ಮೊದಲ ಶನಿವಾರ ವರ್ಲ್ಡ್ ಕಾರ್ಡ್ ಮೇಕಿಂಗ್ ಡೇ ಅಂತ ಆಚರಿಸೋದಕ್ಕೆ ಆರಂಭ ಆಯಿತು. ನೋಡಿ, ಒಂದು ಮ್ಯಾಗ್ಝಿನ್ ಈ ಒಂದು ದಿನವನ್ನು ಆರಂಭ ಮಾಡಿದ್ದು, ಆದರೆ ಅದು ಪಡ್ಕೊಂಡಂಥ ಒಂದು ರೆಸ್ಪಾನ್ಸ್ ಇದೆಯಲ್ಲ ಅದರ ಜನಪ್ರಿಯತೆ ವಿಶ್ವದಾದ್ಯಂತ ಸೆಲೆಬ್ರೇಟ್ ಮಾಡೋ ರೀತಿಯಲ್ಲಿ ಮಾಡಿತು. ಹಾಗಾಗಿ ಇವತ್ತು ವರ್ಲ್ಡ್ ಕಾರ್ಡ್ ಮೇಕಿಂಗ್ ಡೇ. ನೀವು ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ಪ್ರೀತಿಪಾತ್ರರಿಗೆ ನೀವೇ ಕೈಯಾರೆ ಯಾವತ್ತಾದರೂ ಗ್ರೀಟಿಂಗ್ ಕಾರ್ಡ್ನ ಮಾಡಿದ್ದೀರಾ? ಅದು ತುಂಬ ಸಿಂಪಲ್ ಆಗಿದ್ರೂ ಪರವಾಗಿಲ್ಲ, ಆದರೂ ಸಹ ನೀವು ನಿಮ್ಮ ಪ್ರೀತಿಯಿಂದ ನೀವು ಒಂದು ಕಾರ್ಡನ್ನು ಮಾಡಿದ್ದು ಅದನ್ನು ಕೊಟ್ಟಿದ್ರೆ ಅದರ ಒಂದು ಅನುಭವ ಹೇಗಿತ್ತು, ನೀವು ಅದನ್ನು ಹೇಗೆ ಪ್ರಿಪೇರ್ ಮಾಡಿದ್ರಿ, ಹಾಗೆ ಕೊಟ್ಟ ಮೇಲೆ ಅವರು ನಿಮ್ಮ ಪ್ರೀತಿಪಾತ್ರರು ಅವರ ರಿಯಾಕ್ಷನ್ ಹೇಗಿತ್ತು, ಈ ಎಲ್ಲ ನೆನಪುಗಳನ್ನ ನಮ್ಮ ಜೊತೆಗೆ ಹಂಚ್ಕೋಬಹುದು ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಹಾಗೆ ನೀವು ಸಂದೇಶಗಳನ್ನ ಕಳಿಸಬೇಕಾಗಿರುವಂತಹ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480910013, 9480901013. ಈಗ ಅಂಬರೀಷ ಚಿತ್ರದ ಒಂದು ಮಧುರವಾದ ಗೀತೆ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ಮುಸ್ಸಂಜೆ ಹೊತ್ತಿನ ಕಾರ್ಯಕ್ರಮ ಸನ್ಸೆಟ್ ಸುರಭಿ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಕಾರ್ಡ್ ಮೇಕಿಂಗ್ ಡೇ ಪ್ರತಿ ವರ್ಷ ಅಕ್ಟೋಬರ್ ಮೊದಲ ಶನಿವಾರವನ್ನು ಈ ದಿನವನ್ನಾಗಿ ಆಚರಿಸಲಾಗುತ್ತೆ ಅಂತ ಮಾತಾಡ್ತಾ, ದಿನದ ಹಿನ್ನೆಲೆ ಅಂದರೆ ಹೇಗೆ ಈ ದಿನದ ಆಚರಣೆ ಆರಂಭ ಆಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಕೈಯಾರೆ ಮಾಡುವಂತಹ ಕಾರ್ಡ್ಗಳಲ್ಲಿ ಪ್ರೀತಿ ಆತ್ಮೀಯತೆ ಹೆಚ್ಚಾಗೇ ಇರುತ್ತೆ ಅಂತ ಹೇಳ್ತೀವಿ. ಹಾಗೆ ಇನ್ನೊಂದು ವಿಷಯವನ್ನು ಗಮನಿಸ್ಬೋದು, ಇದರಲ್ಲಿ ನಾವು ಹೊರಗಿನಿಂದ ಕಾರ್ಡ್ ತಂದು ಕೊಡೋವಾಗ ತಂದು ಕೊಟ್ಬಿಡ್ತೀವಿ ಆಯಿತು, ಆದರೆ ನಾವೇ ಮಾಡುವಾಗ ಅದರಲ್ಲಿ ಒಂದಷ್ಟು ಕ್ರಿಯೇಟಿವಿಟಿ ಅಂಶವನ್ನು ನಾವು ಗಮನಿಸ್ಬೋದು. ಅಂದರೆ ಯಾರು ತುಂಬ ಕ್ರಿಯೇಟಿವ್ ಆಗಿರ್ತಾರೋ ಅಂಥವರು ನಾವೇ ಯಾಕೆ ಕಾರ್ಡ್ನ ಪ್ರಿಪೇರ್ ಮಾಡಿ ನಮ್ಮ ಪ್ರೀತಿಪಾತ್ರರಿಗೆ ನಮ್ಮ ಸ್ನೇಹಿತರಿಗೆ ಕೊಡಬಾರ್ದು, ನಾವ್ಯಾಕೆ ಹೊರಗಿಂದ ತಂದು ಕಾರ್ಡ್ನ ಕೊಡಬೇಕು ಅಂತ ಅವರೇ ಪ್ರಿಪೇರ್ ಮಾಡ್ತಾರೆ. ಅಂದರೆ ಯಾರಿಗೆ ಈ ಕ್ರಾಫ್ಟ್ನಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೋ ಅಂಥವರು ಈ ಕಾರ್ಡ್ಗಳನ್ನು ಅಂದರೆ ಗ್ರೀಟಿಂಗ್ ಕಾರ್ಡ್ಗಳನ್ನು ತಾವೇ ತಯಾರು ಮಾಡಿ ತಮ್ಮ ಪ್ರೀತಿಪಾತ್ರರಿಗೆ ಕೊಡೋದರಲ್ಲಿ ಒಂದು ಖುಷಿಯನ್ನು ಅನುಭವಿಸ್ತಾರೆ. ಹಾಗೆ ಅವರ ಪ್ರೀತಿಪಾತ್ರರು ಸಹ ಅದನ್ನು ರಿಸೀವ್ ಮಾಡಿದ ಮೇಲೆ ಅಷ್ಟೇ ಖುಷಿ ಪಡ್ತಾರೆ. ಈ ಕಾರ್ಡ್ ಮೇಕಿಂಗ್ನಲ್ಲಿ ನಮಗೆ ಯಾವೆಲ್ಲ ವಸ್ತುಗಳು ಬೇಕಾಗುತ್ತೆ ನಾವೇ ಮಾಡೋದಾದರೆ, ಅಂದರೆ ಕಾಗದ ಬೇಕೇ ಬೇಕು, ಅಂದರೆ ಕಾರ್ಡ್ ಬೇಕೇ ಬೇಕು. ಅದರ ಜೊತೆಗೆ ಒಂದಷ್ಟು ಸ್ಟ್ಯಾಂಪ್ಗಳನ್ನ ಸಹ ಯೂಸ್ ಮಾಡ್ಬೋದು. ಒಂದಷ್ಟು ಗೊಂಬೆಗಳಿರುವಂಥ ಸ್ಟ್ಯಾಂಪ್ಗಳಾಗ್ಬೋದು, ಅಥವಾ ಅವರಿಗೆ ಯಾವ ಒಂದು ವಸ್ತು ಇಷ್ಟ ಆಗುತ್ತೋ ಅಂತಹ ಸ್ಟ್ಯಾಂಪ್ಗಳನ್ನ ನಾವು ತೆಗೆದುಕೊಂಡು ಬಂದು ಅದನ್ನು ನಾವು ಕಾರ್ಡ್ನಲ್ಲಿ ಬಳಸೋದಕ್ಕೆ, ಅಂದರೆ ಕಾರ್ಡ್ನ ಪ್ರಿಪೇರ್ ಮಾಡುವಾಗ ಯೂಸ್ ಮಾಡ್ಬೋದು. ಹಾಗೆ ಒಂದಷ್ಟು ಅಲಂಕಾರಗಳನ್ನು ಮಾಡ್ಬೋದು. ಡಿಸೈನ್ಸ್ನ ನಾವು ಮಾಡೋದ್ರಿಂದ ಅವರಿಗೆ ಯಾವ ರೀತಿಯ ಡಿಸೈನ್ಸ್ ಇಷ್ಟ ಆಗುತ್ತೋ ಅದನ್ನು ನಾವೇ ಮಾಡೋದ್ರಿಂದ ಅವರಿಗೆ ಇನ್ನೂ ಹೆಚ್ಚು ಇಷ್ಟ ಆಗುತ್ತೆ. ಸೊ ಕೊಡ್ತಾ ಇರೋದೇ ಶುಭಾಶಯ ಕೊಡ್ತಾ ನಮ್ಮ ಪ್ರೀತಿಪಾತ್ರರಿಗೆ. ಸೊ ಅವ್ರಿಗೆ ಇಷ್ಟ ಆಗುವಂತಹ ಡಿಸೈನ್ಗಳನ್ನೇ ನಾವು ಬಳಕೆ ಮಾಡಿ ಕಾರ್ಡನ್ನು ಪ್ರಿಪೇರ್ ಮಾಡಬಹುದು. ಸೊ ಕಾರ್ಡ್ ಮೊದಲನೇದಾಗಿ ಬೇಕಾಗುತ್ತೆ. ಹಾಗೆ ಕಾರ್ಡ್ನಲ್ಲಿ ನಾವು ಒಂದಷ್ಟು ಲೇಯರ್ಸ್ನ ಮಾಡಬಹುದು, ಹಾಗೆ ಒಂದಷ್ಟು ಸ್ಟಿಕ್ಕರ್ಸ್ ಅಥವಾ ಸ್ಟ್ಯಾಂಪ್ಸ್ನ ನಾವು ಆ ಕಾರ್ಡ್ನ ಮೇಲೆ ಅಂಟಿಸಬಹುದು. ಇದೆಲ್ಲದಕ್ಕೂ ನಮಗೆ ಬೇಕಾಗೋದಂತೂ ಅಂದರೆ ಗ್ಲೂ ಬೇಕಾಗುತ್ತೆ, ಹಾಗೆ ಟೇಪ್ ಬೇಕಾಗುತ್ತೆ, ಫೋಮ್ ಟೇಪ್ ಇದೆಲ್ಲವೂ ಸಹ ಬೇಕಾಗುತ್ತೆ. ಹಾಗೆ ಕಾಗದವನ್ನು ಕಟ್ ಮಾಡೋದಕ್ಕೆ ಟ್ರಿಮ್ಮರ್, ಹಾಗೆ ಒಂದು ಸ್ಕೋರಿಂಗ್ ಬೋರ್ಡ್ ಬೇಕಾಗುತ್ತೆ, ಕತ್ತರಿ ಬೇಕಾಗುತ್ತೆ, ಒಂದಷ್ಟು ಫೋಲ್ಡ್ ಮಾಡೋದಕ್ಕೆ ಸೇರಿಸೋದಕ್ಕೆ ಗ್ಲೂ ಬೇಕಾಗೇ ಆಗುತ್ತೆ. ಹಾಗೆ ಒಂದಷ್ಟು ಚಿಕ್ಕ ಚಿಕ್ಕ ಸ್ಟ್ಯಾಂಪ್ ಸೈಜ್ ಇರುವಂತಹ ಒಂದಷ್ಟು ಗೊಂಬೆಗಳ ಚಿತ್ರಗಳನ್ನ ಕೂಡ ನಾವು ಸೇರಿಸ್ಕೋಬಹುದು ಕಾರ್ಡ್ನ ಮಾಡುವಾಗ. ಇಂಕ್ ಪ್ಯಾಡ್ನ ಯೂಸ್ ಮಾಡಬಹುದು, ಮಾರ್ಕರ್ ಯೂಸ್ ಮಾಡಬಹುದು, ಹಾಗೆ ಅವರಿಗೆ ಶುಭಾಶಯವನ್ನು ಬರೆಯೋದಕ್ಕೆ ಸ್ಟೆನ್ಸಿಲ್ಗಳನ್ನ ಯೂಸ್ ಮಾಡಬಹುದು, ಕಲರ್ ಪೆನ್ಗಳನ್ನ ಯೂಸ್ ಮಾಡಬಹುದು, ಸ್ಕೆಚ್ ಪೆನ್ನ ಯೂಸ್ ಮಾಡಬಹುದು. ಈ ರೀತಿ ಎಲ್ಲ ಮಾಡಿ ಒಂದಷ್ಟು ಹೂವಿನ ಕಲಾಕೃತಿಯನ್ನು ಕೂಡ ನಾವು ರಚಿಸಬಹುದು. ಅಂದರೆ ಅವರಿಗೆ ಹೂವು ಇಷ್ಟ ಇದ್ದರೆ ಅಥವಾ ಶುಭಾಶಯವನ್ನು ಕೋರೋದಕ್ಕೆ ಹೆಚ್ಚಾಗಿ ಹೂವು ಬಳಕೆಯಾಗುತ್ತೆ, ಹಾಗಾಗಿ ಹೂವಿನ ಚಿತ್ರವನ್ನು ನಾವು ಬರೆದು ಗ್ರೀಟಿಂಗ್ ಕಾರ್ಡ್ನಲ್ಲಿ ಕೊಡಬಹುದು. ಹಾಗೆ ಒಂದಷ್ಟು ಗ್ರೀಟಿಂಗ್ ಕಾರ್ಡ್ನಲ್ಲಿ ಲೇಯರ್ಸ್ನ ಕೂಡ ಮಾಡಬಹುದು, ಟ್ರಿಮ್ ಮಾಡಬಹುದು ಸಿಸರ್ ಹಾಗೆ ಟ್ರಿಮ್ಮರ್ನ ಬಳಸ್ಕೊಂಡು. ಹೀಗೆ ಕ್ರಿಯೇಟಿವಿಟಿ ನಮ್ಮಲ್ಲಿ ಇತ್ತು ಅಂದರೆ ಹೇಗೆಲ್ಲ ಮಾಡಬಹುದು ಅಂತ ಒಂದಷ್ಟು ಐಡಿಯಾಗಳನ್ನ ನಮಗೆ ನಾವೇ ಮಾಡ್ಕೊಳ್ತಾ ಬಂದರೆ ಆಗ ನಮ್ಮದೇ ಆದಂಥ ಒಂದು ಒಳ್ಳೆ ಕಾರ್ಡ್ನ ಪ್ರಿಪೇರ್ ಮಾಡಿ ನಮಗೆ ಬೇಕಾಗಿರುವಂಥ ನಮ್ಮ ಆತ್ಮೀಯರಿಗೆ ಅವರ ಒಂದು ವಿಶೇಷ ದಿನಕ್ಕೆ ಶುಭಾಶಯವನ್ನು ಕೋರಿ ಕೊಡಬಹುದು. ಸೊ ನೀವು ಯಾವಾಗಾದರೂ ಇದೇ ರೀತಿ ಗ್ರೀಟಿಂಗ್ ಕಾರ್ಡ್ನ ನೀವೇ ಪ್ರಿಪೇರ್ ಮಾಡಿದ್ದು ಕೊಟ್ಟಿದ್ರೆ ಆ ಅನುಭವವನ್ನು ನಮ್ಮ ಜೊತೆ ಹಂಚ್ಕೋಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480910013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಶ್ರೀರಾಮ್ ಚಿತ್ರದ ಒಂದು ಪ್ರೀತಿಯ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾರೆ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಇವತ್ತು ವರ್ಲ್ಡ್ ಕಾರ್ಡ್ ಮೇಕಿಂಗ್ ಡೇ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕಾರ್ಡ್ನ ಮಾಡೋದಕ್ಕೆ ಏನೆಲ್ಲ ವಸ್ತುಗಳು ಬೇಕಾಗುತ್ತೆ ಅಂತ ತಿಳ್ಕೊಂಡ್ವಿ. ಹಾಗೆ ಈ ಗ್ರೀಟಿಂಗ್ಗಳಲ್ಲಿ ನೀವು ಹೆಚ್ಚಾಗಿ ಗಮನಿಸಿರಬಹುದು, ಬಹಳ ವರ್ಷಗಳಿಂದನೂ ಇದಿದೆ. ಅಂದರೆ ಕಟ್ಟಿಂಗ್ ಗ್ರೀಟಿಂಗ್ಸ್ ಬರುತ್ತೆ, ಒಂದು ಕಾರ್ಡ್ನ ಅಂದರೆ ಗ್ರೀಟಿಂಗ್ ಕಾರ್ಡ್ನ ಓಪನ್ ಮಾಡ್ತಾ ಇದ್ದ ಹಾಗೆ ಅದರಲ್ಲಿ ಲೇಯರ್ಗಳಿರುತ್ತೆ. ಸೊ ಈ ರೀತಿಯ ಲೇಯರಿಂಗ್ ಕಾರ್ಡ್ಗಳನ್ನ ನಾವು ಕೂಡ ಕೈಯಾರೆ ತಯಾರು ಮಾಡಬಹುದು. ಸೊ ಏನಾಗಿದೆ ಅಂದರೆ, ಈ ಲೇಯರಿಂಗ್ ಹೆಚ್ಚಾಗಿ ಜನಪ್ರಿಯ ಆಗ್ತಾ ಇದ್ದಂತೆ, ಅದಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಇದ್ದಂತೆ, ಫೋಟೋ ಪಾಲಿಮರ್ ಸ್ಟ್ಯಾಂಪ್ಗಳು ಈ ಒಂದು ಗ್ರೀಟಿಂಗ್ ಕಾರ್ಡ್ನ ಪಿಕ್ಚರ್ಗೆ ಬಂತು. ಸೊ ಆಗ ಲೇಯರಿಂಗ್ ಸ್ಟ್ಯಾಂಪ್ಗಳು ಅತಿ ಹೆಚ್ಚಾಗಿ ಬಳಕೆ ಆಗ್ತಾ ಇದೆ ಅಂತ, ಬೇರೆ ಬೇರೆ ರೀತಿಯ ಆಕಾರಗಳಲ್ಲಿ, ಬೇರೆ ಬೇರೆ ಸೈಜ್ಗಳಲ್ಲಿ, ಹಾಗೆ ಬೇರೆ ಬೇರೆಯ ಡಿಸೈನ್ಗಳಲ್ಲಿ ಸಿಗೋದಕ್ಕೆ ಆರಂಭ ಆಯಿತು. ಅದಾದರೂ ಕೂಡ ಈ ಸ್ಟ್ಯಾಂಪ್ಗಳಲ್ಲಿ ಅತಿ ಹೆಚ್ಚಾಗಿ ಜನರ ಗಮನ ಸೆಳೆದಿದ್ದು ಅಂದರೆ ಅದು ಫ್ಲೋರಲ್ ಪ್ಯಾಟರ್ನ್ಗಳು, ಅಂದರೆ ಹೂವಿನ ಡಿಸೈನ್ಗಳು, ಹೂವಿನ ಅಲಂಕಾರಗಳು ಅಥವಾ ಹೂವಿನ ಚಿತ್ರಗಳಿರುವಂತಹ ಗ್ರೀಟಿಂಗ್ ಕಾರ್ಡ್ಗಳಿಗೆ ಬೇಡಿಕೆ ಹೆಚ್ಚಾಗೇ ಇತ್ತು. ಹೂವಿನ ಡಿಸೈನ್ಗಳಿದ್ದರೆ ಆ ಗ್ರೀಟಿಂಗ್ ಕಾರ್ಡ್ನೇ ಜನರು ಹೆಚ್ಚಾಗಿ ಸೆಲೆಕ್ಟ್ ಮಾಡ್ಕೊಳ್ತಿದ್ರು ಅವರು ತಮ್ಮ ಪ್ರೀತಿ ಪಾತ್ರರಿಗೆ ಕೊಡೋದಕ್ಕೆ ಅಂತ. ಹಾಗಾಗಿ ಆ ಗ್ರೀಟಿಂಗ್ ಕಾರ್ಡ್ಗಳಲ್ಲಿ ಹೆಚ್ಚಾಗಿ ರಿಯಲಿಸ್ಟಿಕ್ ಆಗಿ ಕಾಣಿಸುವಂತಹ ಹೂವಿನ ಅಲಂಕಾರಗಳು ಇದ್ದಾಗ ಅದು ನೋಡೋದಕ್ಕೆ ತುಂಬಾ ಆಕರ್ಷಕವಾಗಿರ್ತಾ ಇತ್ತು. ಹಾಗಾಗಿ ಅಂಥದ್ದನ್ನೇ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ರು. ಇಂತಹ ಕಾರ್ಡ್ಗಳು ಸಿಗೋದಕ್ಕೆ ಶುರುವಾದ ಮೇಲೆ ಇದನ್ನು ನಾವು ಯಾಕೆ ಟ್ರೈ ಮಾಡಬಾರ್ದು ಅಂತ ಕೆಲವರು ತಮ್ಮ ಮನೆಯಲ್ಲಿ ಅವರಾಗೆ ಸಿಗುವಂತಹ ಕೆಲವು ವಸ್ತುಗಳನ್ನ ಬಳಸ್ಕೊಂಡು ಅವರೇ ತಮ್ಮ ಕೈಯಾರೆ ಕಾರ್ಡನ್ನು ಮಾಡೋದಕ್ಕೆ, ಹೂವಿನ ಡಿಸೈನ್ಗಳನ್ನ ಬಳಸೋದಕ್ಕೆ ಆರಂಭ ಮಾಡಿದ್ರು. ಇನ್ನು ಸ್ಟ್ಯಾಂಪ್ಗಳನ್ನ ಬಳಸ್ಬೋದು ಅಂತ ಆಗಲೇ ಹೇಳಿದೆ, ಹಾಗೆ ಇಂಕ್ನ ಕೂಡ ಬಳಸಿ ಒಂದಷ್ಟು ಒಳ್ಳೆಯ ಹೂವಿನ ಚಿತ್ರಗಳನ್ನ ಬರೆದು ಗ್ರೀಟಿಂಗ್ ಕಾರ್ಡ್ನ ತಯಾರು ಮಾಡಿದ್ರೆ ನೋಡೋದಕ್ಕೆ ಎಷ್ಟು ಸುಂದರವಾಗಿರುತ್ತೆ ಅಂದರೆ ಅದು ನಿಜವಾದ ಹೂವೇನೋ ಅನ್ನೋ ರೀತಿ ಇರುತ್ತೆ. ಅದರಲ್ಲೂ ಈ ಪೇಂಟಿಂಗ್ ಬರುವಂತಹ ಕಲಾವಿದ್ರೇನಾದರೂ ಗ್ರೀಟಿಂಗ್ ಕಾರ್ಡ್ನ ಪ್ರಿಪೇರ್ ಮಾಡಿದ್ರೆ ಅದು ನೋಡೋದಕ್ಕೆ ಬಹಳ ಸುಂದರವಾಗಿರುತ್ತೆ, ಬಹಳ ರಿಯಲಿಸ್ಟಿಕ್ ಆಗಿರುತ್ತೆ ಆ ಹೂಗಳು. ಅಂತಹ ಗ್ರೀಟಿಂಗ್ ಕಾರ್ಡ್ನ ಯಾರಾದರೂ ನಮ್ಮ ಪ್ರೀತಿ ಪಾತ್ರೆಗೆ ಕೊಟ್ಟರೆ, ನಾವು ಪ್ರಿಪೇರ್ ಮಾಡಿ ಕೊಟ್ಟರೆ ಅದು ತುಂಬಾ ಚೆನ್ನಾಗಿರುತ್ತೆ, ಅವ್ರಿಗೂ ಸಹ ತುಂಬ ಇಷ್ಟ ಆಗುತ್ತೆ. ಈ ಲೇಯರಿಂಗ್ ಕಾರ್ಡ್ಗಳು ಬಂದ ಮೇಲೆ ಏನಾಯಿತು, ಇದು ಬಳಕೆಗೆ ಆರಂಭ ಆಯಿತು. ಹಾಗಾಗಿ ಇದನ್ನು ಜನರು ಆರಂಭ ಮಾಡಿಕೊಂಡ್ರು, ಅಂದರೆ ಅಂಗಡಿಯಿಂದ ಖರೀದಿ ಮಾಡಿ ಕೊಡೋದಕ್ಕೆ ಆರಂಭ ಮಾಡಿದ್ರು. ಹಾಗೆ ಇದನ್ನು ಸಹ ನಾವು ಯಾಕೆ ನಾವು ಮಾಡಬಾರ್ದು ಅಂತ ಕೆಲವರು ಕ್ರಾಫ್ಟಲ್ಲಿ ಇಂಟ್ರೆಸ್ಟ್ ಇರುವಂಥವ್ರು, ಕ್ರಿಯೇಟಿವ್ ಆಗಿ ಯೋಚನೆ ಮಾಡುವಂಥವ್ರು, ನಾವು ಕೂಡ ನಮ್ಮ ಕ್ರಿಯೇಟಿವಿಟಿಯನ್ನು ತೋರಿಸೋಣ, ಅದಕ್ಕೆ ಇದು ಕೂಡ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿದೆ ಅಂತ ಕಾರ್ಡ್ ಮೇಕಿಂಗಲ್ಲಿ ಅವರು ಕೂಡ, ಅಂದರೆ ಆಗಷ್ಟೇ ಬಿಗಿನರ್ ಆಗಿದ್ದರೂ ಸಹ ಒಂದಷ್ಟು ಕಟ್ಟಿಂಗ್ ಕೆಲಸಗಳನ್ನು ಮಾಡಿ, ಲೇಯರಿಂಗ್ನ ಮಾಡಿ, ಹೂವಿನ ಆಕಾರಗಳನ್ನ ಚಿತ್ರಿಸಿ ಗ್ರೀಟಿಂಗ್ ಕಾರ್ಡ್ಗಳನ್ನ ತಯಾರು ಮಾಡೋದಕ್ಕೆ ಆರಂಭ ಮಾಡಿದ್ರು. ಹೀಗೆ ಇತ್ತೀಚೆಗಂತೂ ಬಿಗಿನರ್ಗಳಾಗಿದ್ರು

ನಮಗೆ ಗ್ರೀಟಿಂಗ್ ಕಾರ್ಡ್ ಬಗ್ಗೆ ಏನೂ ಗೊತ್ತಿಲ್ಲ, ತಯಾರು ಮಾಡೋದಕ್ಕೆ ನಮಗೆ ತಿಳಿದಿಲ್ಲ ಅಂದರೂ ಸಹ ನಮ್ಮ ಒಂದಷ್ಟು ಸ್ಟ್ಯಾಂಪ್ಗಳನ್ನ ಬಳಸ್ಕೊಂಡು, ಹಾಗೆ ಇಂಕನ್ನು ಡೈ ಇಂಕ್ನ ಬಳಸ್ಕೊಂಡು ಒಂದಷ್ಟು ಫ್ಲೋರಲ್ ಲೇಯರಿಂಗ್ನ ನಾವು ಕ್ರಿಯೇಟ್ ಮಾಡಬಹುದು. ಹಾಗಾಗಿ ಇತ್ತೀಚೆಗೆ ಇದು ಬಹಳನೇ ಪಾಪ್ಯುಲರ್ ಆಗ್ತಾ ಇದೆ. ನಮಗೇನು ಗೊತ್ತಿಲ್ಲ ಅಂತ ಅಂದರೂ ಸಹ ಒಂದಷ್ಟು ವೀಡಿಯೋಗಳನ್ನು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ರೆ ಅದರ ಬಗ್ಗೆ ನಮಗೆ ನಾಲೆಡ್ಜ್ ಬರುತ್ತೆ, ಹಾಗೆ ಹೇಗೆ ಮಾಡಬೇಕು ಅನ್ನೋ ಒಂದು ಐಡಿಯಾ ಕೂಡ ಸಿಗುತ್ತೆ. ಇದನ್ನೆಲ್ಲ ಬಳಸ್ಕೊಂಡು ಇತ್ತೀಚೆಗೆ ಜನರು ತಮ್ಮ ಪ್ರೀತಿ ಪಾತ್ರೆಗೆ ತಾವೇ ಗ್ರೀಟಿಂಗ್ ಕಾರ್ಡ್ನ ಮಾಡಿ ಕೊಡ್ತಾ ಇದ್ದಾರೆ. ಸೊ ಹ್ಯಾಂಡ್ ಮೇಡ್ ಕಾರ್ಡ್ಸ್ನ ಸೆಲೆಬ್ರೇಟ್ ಮಾಡುವಂತಹ ಈ ದಿನ ಅಂದರೆ ಅಕ್ಟೋಬರ್ ಮೊದಲ ಶನಿವಾರ ವರ್ಲ್ಡ್ ಕಾರ್ಡ್ ಮೇಕಿಂಗ್ ಡೇ. ಹಾಗಾಗಿ ಇದರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಲೇಯರಿಂಗ್ ಮಾಡ್ಬೋದು ಗ್ರೀಟಿಂಗ್ ಕಾರ್ಡ್ಗಳಲ್ಲಿ ಅಂತ ಈಗಷ್ಟೇ ತಿಳ್ಕೊಂಡ್ವಿ. ಹಾಗೆ ಮತ್ತೊಂದು ವಿಶೇಷವಾಗಿ ಕಾರ್ಡನ್ನು ತಯಾರು ಮಾಡುವಂಥ ಒಂದು ವಿಧಾನ ಇದೆ, ಅದೇನು ಅಂತ ತಿಳ್ಕೊಳ್ಳೋಣ ಅಂಬರಾಜ್ ಚಿತ್ರದ ಈ ಹಾಡಿನ ನಂತರ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಹ್ಯಾಂಡ್ಮೇಡ್ ಕಾರ್ಡ್ಸ್ ಅಂದರೆ ನಾವೇ ನಮ್ಮ ಕೈಯಾರೆ ತಯಾರು ಮಾಡುವಂತಹ ಗ್ರೀಟಿಂಗ್ ಕಾರ್ಡ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಯಾಕಂದರೆ ಇವತ್ತು ಅಕ್ಟೋಬರ್ ಮೊದಲ ಶನಿವಾರ ವರ್ಲ್ಡ್ ಕಾರ್ಡ್ ಮೇಕಿಂಗ್ ಡೇ. ಸ್ನೇಹಿತರ ಸಂದೇಶಗಳು ಬರ್ತಾ ಇವೆ. ಹರೀಶ್ ಮಲ್ಲೇಶ್ವರದಿಂದ ಹೇಳ್ತಾ ಇದ್ದಾರೆ, ನಾನು ಅಂಗಡಿಯಲ್ಲಿ ತೆಗೆದುಕೊಂಡು ಸ್ನೇಹಿತರಿಗೆ ಗ್ರೀಟಿಂಗ್ ಕಾರ್ಡ್ ಕೊಟ್ಟಿದ್ದೇನೆ. ಆ ಕಾರ್ಡನ್ನು ತೆಗೆದ ತಕ್ಷಣ ಅದರಲ್ಲಿ ಸಂಗೀತ ಬರುತ್ತೆ, ಅದರಲ್ಲಿ ವಾಚ್ಗೆ ಹಾಕುವಂತಹ ಒಂದು ಸಣ್ಣ ಸೆಲ್ಲನ್ನು ಅಳವಡಿಸಿದ್ದಾರೆ, ಮ್ಯೂಸಿಕ್ ಬರುವಂತೆ ಮಾಡಿದ್ದಾರೆ. ಆ ಗ್ರೀಟಿಂಗ್ ಕಾರ್ಡ್ ತುಂಬ ಚೆನ್ನಾಗಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ಹೌದು, ಅದೊಂದು ಮ್ಯೂಸಿಕಲ್ ಗ್ರೀಟಿಂಗ್ ಕಾರ್ಡ್, ಅದು ಕೂಡ ಬಹಳ ಆಗ ಡಿಮ್ಯಾಂಡ್ನಲ್ಲಿದ್ದಂಥ ಒಂದು ಗ್ರೀಟಿಂಗ್ ಕಾರ್ಡ್. ಹಾಗೆ ಸನ್ಸೆಟ್ ಸುರಭಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿವೆ, ನಿಮಗೆ ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ ಕಿಶನ್ ರೋಷನ್ ಶೋಭಾ, ರಾಣಿ ಹನುಮಂತೇಗೌಡ, ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ. ನಂಬರ್ ಟಿಂಗ್ ವಿತ್ 843 ಇವರ ಸಂದೇಶ ಬಂದಿದೆ. ಗಣೇಶ್ ನಮನ ಗಣೇಶ್ ರವರ ಸಂದೇಶ ಕಾರ್ಕಳ ಭಜಗಳಿಂದ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದ. ಇನ್ನು ಹ್ಯಾಂಡ್ ಕಾರ್ಡ್ ಮೇಕಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಲೇಯರಿಂಗ್ ಸ್ಟ್ಯಾಂಪ್ಗಳನ್ನ ಯೂಸ್ ಮಾಡಬಹುದು, ಅದರ ಜೊತೆಗೆ ಮತ್ತೊಂದು ವಿಧಾನ ಇದೆ, ಅದು ಸಹ ತುಂಬಾ ಜನಪ್ರಿಯವಾಗಿರುವಂಥದ್ದು, ತುಂಬ ಡಿಮ್ಯಾಂಡ್ನಲ್ಲಿರುವಂಥದ್ದು ಅಂತ ಹೇಳ್ತಾ ಇದೆ. ಅದೇನೆಂದರೆ 3D ಕಾರ್ಡ್ಗಳು, ಇದನ್ನು ಸಹ ಈಗ ಜನರು ತಯಾರು ಮಾಡ್ತಾ ಇದ್ದಾರೆ. ಅಂದರೆ 3D ಇರುವಂತಹ ಕಾರ್ಡ್ಗಳು ಲೇಯರಿಂಗ್ ಸ್ಟ್ಯಾಂಪ್ಗಳ ಥರನೇ ಲೇಯರಿಂಗ್ ಡೈಗಳನ್ನ ಯೂಸ್ ಮಾಡಿ, ಹಾಗೆ 3D ಡೈಗಳನ್ನ ಯೂಸ್ ಮಾಡಿ ಕಾರ್ಡ್ನಲ್ಲಿ ಈ ರೀತಿ ಇನ್ನೊಂದು ಡೈಮೆನ್ಷನ್ ಕಾಣುವ ಹಾಗೆ ಮಾಡ್ತಾ ಇದ್ದಾರೆ. ಸೊ ಈ ಡೈಗಳಿಗೆ ಅಂದರೆ ಈ ವಸ್ತುಗಳು ಏನೆಲ್ಲ ನಾವು ಪ್ರಿಪೇರ್ ಮಾಡ್ತೀವಿ ಕಾರ್ಡ್ಗೆ 3Dಯನ್ನು ಕಾಣಿಸ್ಬೇಕು, ಆ ಒಂದು 3D ವ್ಯೂ ಇರಬೇಕು ಅಂದರೆ ಅದನ್ನು ಮಾಡೋದಕ್ಕೆ, ಕಾರ್ಡ್ ತಯಾರಿ ಮಾಡೋದಕ್ಕೆ ಸ್ವಲ್ಪ ಪರಿಶ್ರಮ ಜಾಸ್ತಿನೇ ಬೇಡುತ್ತೆ, ಹಾಗೆ ಸಮಯ ಕೂಡ ಬೇಕಾಗುತ್ತೆ. ಏನೇ ಆದರೂ ಸಹ ಅಷ್ಟೆಲ್ಲ ಎಫರ್ಟ್ಸ್ ಹಾಕಿದ್ರೂ ಆ ಕಾರ್ಡ್ ಪ್ರಿಪೇರ್ ಮಾಡಿದ್ಮೇಲೆ ಆ ಕಾರ್ಡನ್ನು ನೋಡಿದಾಗ ಅಷ್ಟೆಲ್ಲ ನಾವು ಎಫರ್ಟ್ಸ್ ಹಾಕಿದ್ದಕ್ಕೂ ಕೂಡ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಆ ರೀತಿ ಇರುತ್ತೆ ಆ ಕಾರ್ಡ್ನ ಒಂದು ರಿಸಲ್ಟ್. ಸೊ ಮನಸ್ಸಿಗೆ ಖುಷಿ ಸಿಗುತ್ತೆ, ತೃಪ್ತಿ ಸಿಗುತ್ತೆ, ನಾವು ಕೈಯಾರೆ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ವಿ, ಇಷ್ಟೊಂದು ಸುಂದರವಾಗಿ ಈ ಕಾರ್ಡ್ ಬಂತಲ್ಲ, ಇದನ್ನು ನಾವು ಅವರಿಗೆ ಕೊಟ್ಟರೆ ಅವರ ರಿಯಾಕ್ಷನ್ ಹೇಗಿರುತ್ತೆ ಏನು ಅಂತೆಲ್ಲ ಅನಿಸಿದಾಗ ತುಂಬ ಖುಷಿ ಅನಿಸುತ್ತೆ. ಹಾಗೆ ಕೊಟ್ಟಾಗ ಸಹ ಅದೇ ರೀತಿ ಖುಷಿಯನ್ನು ಪಡ್ತಾರೆ ನಮ್ಮ ಪ್ರೀತಿ ಪಾತ್ರರು. 3D ಕಾರ್ಡ್ಗಳು ಸಹ ಈಗ ಜನರು ಮಾಡುವಂತಹ ಕಾರ್ಡ್ಗಳಾಗಿದೆ. ಹ್ಯಾಂಡ್ ಕಾರ್ಡ್ ಮೇಕಿಂಗ್ನಲ್ಲಿ ಇದು ಸಹ ಒಂದಾಗಿದೆ. ಹಾಗೆ ಇತ್ತೀಚೆಗೆ ನಾವು ಹೇಳ್ಬೋದು, ಡಿಜಿಟಲ್ಲಿ ನಾವು ಎಲ್ಲರಿಗೂ ಸಂದೇಶಗಳನ್ನ ಕಳಿಸಿ ಅವರ ಹುಟ್ಟುಹಬ್ಬಕ್ಕಾಗಿರ್ಬೋದು, ಅವರ ವಿಶೇಷ ದಿನಗಳಿಗೆ ವಿಶ್ ಮಾಡಿಬಿಡ್ತೀವಿ. ಸೊ ಒಂದು ಟೆಕ್ಸ್ಟ್ ಕಳಿಸ್ಬಿಟ್ರೆ ಆಯಿತು, ಅಥವಾ ಒಂದು ಫೋಟೋ ಕಳಿಸ್ಬಿಟ್ರೆ ಆಯಿತು, ಹೀಗೆ ವಿಶ್ ಮಾಡ್ತಾ ಇದ್ದೀವಿ. ಹಾಗಾಗಿ ಗ್ರೀಟಿಂಗ್ ಕಾರ್ಡ್ಗಳ ಬಳಕೆ ಸ್ವಲ್ಪ ಕಡಿಮೆನೇ ಆಯಿತು ಅಂದರೂ ಸಹ ಈಗಲೂ ಸಹ ಅಂಗಡಿಗಳಲ್ಲಿ ಖರೀದಿಸೋರಿದ್ದಾರೆ, ಖರೀದಿಸಿ ಅದನ್ನು ತಮ್ಮ ಪ್ರೀತಿ ಪಾತ್ರೆಗೆ ಕೊಡೋರಿದ್ದಾರೆ. ಹಾಗೆ ಕೆಲವರು ಕ್ರಾಫ್ಟ್ನಲ್ಲಿ ಇಂಟ್ರೆಸ್ಟ್ ಇರುವಂತಹ ವ್ಯಕ್ತಿಗಳು ಕ್ರಿಯೇಟಿವ್ ಆಗಿ ಅವರೇ ತಮ್ಮ ಹ್ಯಾಂಡ್ಮೇಡ್ ಕಾರ್ಡನ್ನು ಪ್ರಿಪೇರ್ ಮಾಡಿ ಅವರಿಗೆ ಬೇಕಾದವರಿಗೆ ಕೊಡ್ತಾ ಇದ್ದಾರೆ. ಹೀಗಿರುವಾಗ ಹ್ಯಾಂಡ್ಮೇಡ್ ಕಾರ್ಡ್ಗಳ ಒಂದು ಜನಪ್ರಿಯತೆ ಕಡಿಮೆ ಆಗಿಲ್ಲ ಅಂತಲೇ ಹೇಳ್ಬೋದು, ಆದರೆ ಅದಕ್ಕೆ ಸ್ವಲ್ಪ ಸಮಯ ಹಾಗೆ ಶ್ರಮ ಎರಡೂ ಕೂಡ ಬೇಕಾಗುತ್ತೆ.

ಮೇಡ್ ಕಾರ್ಡ್ ಅಂತ ಅಂದಾಗ ಇದೆಲ್ಲವೂ ಕೂಡ ಡಿ ಐ ವೈಗಳು, ಅಂದರೆ ಡು ಇಟ್ ಯುವರ್ ಸೆಲ್ಫ್ ಅನ್ನೋ ರೀತಿಯಲ್ಲಿ ಇರುವಂಥದ್ದು. ನಾವೇ ಒಂದಷ್ಟು ವೀಡಿಯೋಗಳನ್ನ ನೋಡಿದಾಗ ಅಲ್ಲಿ ಡಿ ಐ ವೈ ಅಂತ ಇರುತ್ತೆ. ಒಂದಷ್ಟು ಈ ಕರಕುಶಲ ವಸ್ತುಗಳನ್ನ ಹೇಗೆ ಪ್ರಿಪೇರ್ ಮಾಡ್ತಾರೆ, ಆ ಕರಕುಶಲತೆಗೆ ಹೇಗೆ ನಮಗೆ ನಾವು ಅದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಈ ಡೂ ಇಟ್ ಯುವರ್ ಸೆಲ್ಫ್ ಅನ್ನೋ ವೀಡಿಯೋಗಳನ್ನ ನಾವು ನೋಡಿದಾಗ ಒಂದಷ್ಟು ವಿಚಾರಗಳು ನಮಗೆ ತಿಳಿಯುತ್ತೆ, ಹೇಗೆ ಮಾಡಬಹುದು ಅದನ್ನು ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಸೊ ಈ ರೀತಿಯ ಡೂ ಇಟ್ ಯುವರ್ ಸೆಲ್ಫ್ ವೀಡಿಯೋಗಳನ್ನ ನೋಡಿದಾಗ ನಮಗೆ ಹ್ಯಾಂಡ್ ಮೇಡ್ ಕಾರ್ಡ್ ಹೇಗೆ ಮಾಡಬಹುದು ಅನ್ನೋ ಒಂದು ಅರಿವು ನಮಗೆ ಸಿಗುತ್ತೆ. ಸೊ ಶುಭಾಶಯ ಪತ್ರಗಳನ್ನ ನಾವು ಜನರಿಗೆ ನಮ್ಮ ಪ್ರೀತಿಪಾತ್ರರಿಗೆ ಕೊಡುವಾಗ ನಾವು ಖರೀದಿಸಿ ತಂದು ಕೊಡೋದಕ್ಕಿಂತ ನಾವೇ ನಮ್ಮ ಕೈಯಾರೆ ಮನೆಯಲ್ಲಿ ಪ್ರಿಪೇರ್ ಮಾಡಿ ಕೊಟ್ಟಾಗ ಅದು ಅಂಗಡಿಯಲ್ಲಿ ಖರೀದಿಸಿದ್ದಕ್ಕಿಂತ ಬಹಳ ಹೆಚ್ಚಿನ ಒಂದು ಖುಷಿಯನ್ನು ಕೊಡುತ್ತೆ, ತೃಪ್ತಿಯನ್ನು ಸಹ ಕೊಡುತ್ತೆ. ಆದರೆ ಅದಕ್ಕೆ ಸಮಯ ಶ್ರಮ ಎರಡೂ ಕೊಟ್ಟಿರ್ತೀವಿ, ಹಾಗಾಗಿ ಅದರಲ್ಲಿ ಆತ್ಮೀಯತೆ ಕೂಡ ಇರುತ್ತೆ, ಒಂದು ಪರ್ಸ್ನಲ್ ಟಚ್ನ ಕೂಡ ನಾವು ಆ್ಯಡ್ ಮಾಡಬಹುದು. ನಮ್ಮ ಪ್ರೀತಿಪಾತ್ರ ಹೆಸರನ್ನ ಬರೆದು ಗ್ರೀಟಿಂಗ್ ಕಾರ್ಡ್ನ ಕೊಡೋದಕ್ಕಿಂತ ನಾವೇ ಪ್ರಿಪೇರ್ ಮಾಡಿದಾಗ ಅದು ಪರ್ಸ್ನಲಿ ಅವರಿಗೆ ಅಂತಲೇ ಪ್ರಿಪೇರ್ ಮಾಡಿದಾಗ ಅವರಿಗೆ ಏನಿಷ್ಟನೋ ಆ ರೀತಿಯ ಡಿಸೈನ್ಗಳನ್ನ ನಾವು ಆ ಕಾರ್ಡಲ್ಲಿ ಚಿತ್ರಿಸಿರ್ತೀವಿ. ಅಥವಾ ಅವರಿಗೆ ಇಷ್ಟ ಆಗುವಂಥ ಪ್ಯಾಟರ್ನ್ಸ್ ಆಗಿರ್ಬೋದು, ಅವರಿಗೆ ಇಷ್ಟ ಆಗುವಂಥ ಕಲರ್ ಆಗಿರ್ಬೋದು, ಅವರಿಗೆ ಇಷ್ಟ ಆಗುವಂಥ ಫ್ಲವರ್ಸ್, ಅವರಿಗೆ ಯಾವ ಬಣ್ಣದ ಹೂವುಗಳು ಇಷ್ಟನೋ ಅದೇ ಬಣ್ಣವನ್ನು ನಾವು ಉಪಯೋಗಿಸ್ಬೋದು, ಇಂಕ್ ಡೈಗಳನ್ನ ಯೂಸ್ ಮಾಡ್ಬೋದು. ಈ ರೀತಿ ತುಂಬ ಪರ್ಸನಲೈಸ್ಡ್ ಟಚ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಹ್ಯಾಂಡ್ ಮೇಡ್ ಕಾರ್ಡ್ಗಳಿಂದ. ಹಾಗಾಗಿ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಹ್ಯಾಂಡ್ ಮೇಡ್ ಕಾರ್ಡ್ಸ್ ಈ ಬಗ್ಗೆ ಮಾತಾಡ್ತಾ ಇದ್ವಿ, ಯಾಕಂದರೆ ಇವತ್ತು ವರ್ಲ್ಡ್ ಕಾರ್ಡ್ ಮೇಕಿಂಗ್ ಡೇ. ಸೊ ಕಾರ್ಯಕ್ರಮದ ವಿಷಯ ಹಾಗೂ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ.

ಕ್ರಮ ಕೇಳಿದಂತಹ ಹಾಗೆ ಸಂದೇಶಗಳನ್ನ ಕಳಿಸಂತ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜೆ ಕುಸುಮ. ಇವತ್ತಿನ ಸನ್ಸೆಟ್ ಸುರಭಿಯ ಕೊನೆಯ ಗೀತೆ ಮೂಡಿ ಬರ್ತಾ ಇದೆ ಮುಗುಳುನಗೆ ಚಿತ್ರದಿಂದ.

0: मेडल जीतकर सबसे ऊपर बनी है। उनके नीचे बात करें उनके ही देश की तैराक यू इतिंग है जिन्होंने 5 गोल्ड समेत 7 पदक जीते। इसी तरह चीन की तैराक जो तीसरी तैराक है ली बिंगजी ने 5 गोल्ड मेडल जीते हैं। इसी में अगर भारत की बात करें तो भारत की आर्चर कुमकुम मोहोत के खाते में 2 स्वर्ण और 1 रजत है जबकि निशानेबाज नीरू ढांडा ने भी 2 गोल्ड और 1 सिल्वर समेत 3 पदक जीते दोनों संयुक्त रूप से टॉप पर बने। वहीं अगर बात करें तीसरी खिलाड़ी की बात करें तो भारत जो तीसरे खिलाड़ी कुमकुम मोहोत के अलावा बात करें तो तीरंदाज थिरुमुरु मणिरत्नम जिसने तीसरा स्थान हासिल किया इस लिस्ट में कंपाउंड पुरुष टीम और कंपाउंड मिश्रित टीम में उन्होंने गोल्ड मेडल जीता जबकि कंपाउंड व्यक्तिगत वर्ग में उन्होंने कांस्य पदक हासिल किया। इसी तरह एथलीट विद्या रामराज ने 1 गोल्ड समेत 3 पदक जीते हैं जबकि निशानेबाज रुद्रांक पाटिल 2 रजत समेत 3 पदक। इसके अलावा बात करें तो आर्चर ज्योति सुरेखा वेन प्रतिका प्रदीप साहिल राजेश जाधव जिसके अलावा चिकिता तनिपार्थी और कुशल दलाल ने भी 2-2 गोल्ड मेडल पर निशाना लगाया यानी 2-2 गोल्ड मेडल अपने नाम किए हैं।
1: Right, now let's have a look at the way India finished in the ongoing Asian Games 2026. We finished on the 4th spot in the medal table with a total of 85 medals, which includes 21 golds, 27 silver, 37 bronze. The number of events that got us the maximum number of medals were 3 basically. Athletics getting us 24 medals in totality, shooting getting us 15 medals in totality, and a little behind getting us a total of 6 medals which was also boxing along with that which also had 6 medals and archery 9. Now athletics which had 24 medals has 1 gold, 9 silver, 14 bronze while when we talk of shooting which has 15 medals in total at the end of the Asian Games includes 3 gold, 8 silver, 4 bronze.
0: जी बिल्कुल अगर हम मेडल टेबल पर नजर डालें तो टॉप 3 कंट्री एंड टॉप 3 देशों की बात करें तो उसमें सबसे ऊपर यकीनी तौर पर चीन है जिसने 169 गोल्ड 80 सिल्वर और 83 ब्रॉन्ज समेत 341 पदक जीते जबकि जापान जो मेजबान है उसने 83 गोल्ड 95 इसके अलावा रजत पदक और 71 पदक जीते जबकि रिपब्लिक ऑफ कोरिया की बात कर लेते 39 स्वर्ण 43 रजत और 68 कांस्य समेत 150 पदक जीतकर तीसरे पायदान पर तीसरे नंबर पर जबकि भारत की जैसा साक्षी ने बताया चौथा पायदान फिलहाल है।
1: Yes, indeed. And if you look back at the Asian Games 2026, then we can take a moment to just sit back and enjoy and bask in the pride and the fact that how many women out there, women athletes, especially this time, dominated the Asian Games 2026. Here's to all our hard-working athletes, to the Indian players.
2: Akashavani, Vartigalu. ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ ಕಾರ್ಯಕ್ರಮಕ್ಕೆ ಇಂದಿಗೆ 12 ವರ್ಷ ಪೂರ್ಣ. ಅಂತರ್ ಸಂಸದೀಯ ಒಕ್ಕೂಟದ ಸಭೆಯಲ್ಲಿ ಭಾಗವಹಿಸಲು ಭಾರತೀಯ ನಿಯೋಗ ತಾಂಜೇನಿಯಾಗೆ ಭೇಟಿ. ಗೋಪಾಲಕರ ಸಮ್ಮೇಳನದಲ್ಲಿ ಪಶುಪಾಲನೆ ಮೂಲಸೌಕರ್ಯಗಳಿಗೆ ಹಲವು ಮಹತ್ವದ ಘೋಷಣೆಗಳನ್ನು ಮಾಡಿದ ಸಚಿವ ಅಮಿತ್ ಶಾ. ಹಾಗೂ ಏಷ್ಯನ್ ಗೇಮ್ಸ್ 85 ಪದಕಗಳೊಂದಿಗೆ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದ ಭಾರತ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ ಇಂದಿಗೆ 12 ವರ್ಷಗಳನ್ನು ಪೂರೈಸಿದೆ. 2014ರಲ್ಲಿ ವಿಜಯದಶಮಿ ಸಂದರ್ಭದಲ್ಲಿ ಇದೇ ದಿನ ಕಾರ್ಯಕ್ರಮದ ಮೊದಲ ಸಂಚಿಕೆ ಪ್ರಸಾರವಾಗಿತ್ತು. ಇತ್ತೀಚೆಗೆ ಮನ್ ಕಿ ಬಾತ್ನ 138ನೇ ಸಂಚಿಕೆ ಪ್ರಸಾರಗೊಂಡಿದೆ. ಕಳೆದ 12 ವರ್ಷಗಳಲ್ಲಿ ದೇಶಾದ್ಯಂತ ನಡೆಯುತ್ತಿರುವ ಸಕಾರಾತ್ಮಕ ಬದಲಾವಣೆಗಳನ್ನು ಬಿಂಬಿಸಲು ಹಾಗೂ ಭಾರತದ ಅಭಿವೃದ್ದಿ ಪಯಣದಲ್ಲಿ ನಾಗರಿಕರು ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಉತ್ತೇಜಿಸಲು ಮನ್ ಕಿ ಬಾತ್ ವಿಶಿಷ್ಟ ವೇದಿಕೆಯಾಗಿ ಕಾರ್ಯನಿರ್ವಹಿಸಿದೆ. ಈ ಮಾಸಿಕ ಕಾರ್ಯಕ್ರಮದ ಮೂಲಕ ಪ್ರಧಾನಮಂತ್ರಿಯವರು ಶಿಕ್ಷಣ, ಆರೋಗ್ಯ ಸೇವೆ, ಪರಿಸರ ಸಂರಕ್ಷಣೆ, ನವೋದ್ಯಮ ಹಾಗೂ ಸಮಾಜ ಸೇವೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆ ಮಾಡುತ್ತಿರುವ ದೇಶದ ಜನರ ಸ್ಫೂರ್ತಿದಾಯಕ ಕಥೆಗಳನ್ನು ಹಂಚಿಕೊಳ್ಳುತ್ತಾರೆ. ಮನ್ ಕಿ ಬಾತ್ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನ ಜಾಲತಾಣದ ಮೂಲಕ ಪ್ರಸಾರವಾಗುವುದರ ಜೊತೆಗೆ ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿಯೂ ಪ್ರಸಾರ ಲಭ್ಯವಿದೆ. ಆಕಾಶವಾಣಿ, ಸುದ್ದಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ಚಾನೆಲ್ಗಳಲ್ಲಿಯೂ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡಲಾಗುತ್ತದೆ. ರಾಜ್ಯಸಭೆಯ ಉಪಸಭಾಪತಿ ಹರಿವಂಶ್ ನೇತೃತ್ವದ ಭಾರತೀಯ ಸಂಸದೀಯ ನಿಯೋಗವು ತಾಂಜೇನಿಯಾಗೆ ತೆರಳಿದೆ. ಇದೇ ಸೋಮವಾರದಿಂದ 9ರವರೆಗೆ ನಡೆಯಲಿರುವ ಅಂತರ್ ಸಂಸದೀಯ ಒಕ್ಕೂಟ ಐಪಿಯು 153ನೇ ಮಹಾಸಭೆ ಹಾಗೂ ಸಂಬಂಧಿತ ಸಭೆಗಳಲ್ಲಿ ನಿಯೋಗ ಭಾಗವಹಿಸಲಿದೆ. ಸಮಕ್ರ

0: ಸಮಕಾಲೀನ ಜಾಗತಿಕ ಮಹತ್ವದ ವಿವಿಧ ವಿಷಯಗಳ ಕುರಿತು ನಡೆಯಲಿರುವ ಸಭೆಗಳು, ಚರ್ಚೆಗಳು ಮತ್ತು ಕಾರ್ಯಾಗಾರದಲ್ಲಿ ಭಾರತೀಯ ನಿಯೋಗ ಪಾಲ್ಗೊಂಡು ಈ ವಿಷಯಗಳ ಬಗ್ಗೆ ಭಾರತದ ನಿಲುವನ್ನು ಮಂಡಿಸಲಿದೆ. ಐಪಿಯು ಆಡಳಿತ ಮಂಡಳಿ ಸಭೆ, ಸಾಮಾನ್ಯ ಚರ್ಚೆ, ತುರ್ತು ವಿಷಯದ ಮೇಲಿನ ಚರ್ಚೆ ಹಾಗೂ ಐಪಿಯು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳೊಂದಿಗೆ ನಡೆಯುವ ಸಂವಾದದಲ್ಲಿ ಉಪಸಭಾಪತಿ ಹರಿವಂಶ್ ಭಾಗವಹಿಸಲಿದ್ದಾರೆ. ಭಾರತೀಯ ನಿಯೋಗದ ಸದಸ್ಯರು ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳು, ಶಾಂತಿ ಮತ್ತು ಅಂತಾರಾಷ್ಟೀಯ ಭದ್ರತೆ, ಸುಸ್ಥಿರ ಅಭಿವೃದ್ಧಿ, ಮಹಿಳೆಯರ ಭಾಗವಹಿಸುವಿಕೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಭಯೋತ್ಪಾದನೆ ನಿಗ್ರಹ, ಮಾನಸಿಕ ಆರೋಗ್ಯ, ಪ್ರಮುಖ ಖನಿಜಗಳು, ಕೃತಕ ಬುದ್ಧಿಮತ್ತೆ, ಭವಿಷ್ಯದ ಉದ್ಯೋಗ, ಕಡಲ ಭದ್ರತೆ, ಹವಾಮಾನ ಬದಲಾವಣೆ ಹಾಗೂ ಪರ್ವತ ಮತ್ತು ಸಾಗರ ಪರಿಸರ ವ್ಯವಸ್ಥೆಗಳ ಸಂರಕ್ಷಣೆ ಕುರಿತು ಚರ್ಚೆಗಳು ನಡೆಯಲಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವೆಂಬರ್ 3 ಮಹಾರಾಷ್ಟದ ಬಾರಾಮತಿಗೆ ಭೇಟಿ ನೀಡಲಿದ್ದು ನೂತನವಾಗಿ ಅಭಿವೃದ್ಧಿಪಡಿಸಲಾದ ಪ್ರೇರಣಾ ಸ್ಥಳವನ್ನು ಉದ್ಘಾಟಿಸಲಿದ್ದಾರೆ ಎಂದು ಎನ್ಸಿಪಿ ಎಸ್ಪಿ ಮುಖ್ಯಸ್ಥ ಶರದ್ ಪವಾರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯೊಂದರಲ್ಲಿ ಮಾತನಾಡಿದ ಅವರು, ಪ್ರೇರಣಾ ಸ್ಥಳದಲ್ಲಿ 4 ಟನ್ ತೂಕದ ಭಗವಾನ್ ಬುದ್ಧನ ಪ್ರತಿಮೆ ಸ್ಥಾಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ವಿದ್ಯಾ ಪ್ರತಿಷ್ಠಾನದಲ್ಲಿ ನಡೆಯಲಿರುವ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಉಪಮುಖ್ಯಮಂತ್ರಿಗಳಾದ ಏಕನಾಥ್ ಶಿಂಧೆ ಮತ್ತು ಸುನೇತ್ರಾ ಪವಾರ್, ಸೀರಂ ಇನ್ಸ್ಟಿಟ್ಯೂಟ್ನ ಸೈರಸ್ ಪೂನಾವಾಲಾ ಹಾಗೂ ಮೈಕ್ರೋಸಾಫ್ಟ್ ಪ್ರತಿನಿಧಿಗಳನ್ನು ಆಹ್ವಾನಿಸಲಾಗಿದೆ. ಶರದ್ ಪವಾರ್ ಅವರು ವಿದ್ಯಾ ಪ್ರತಿಷ್ಠಾನದ ಅಧ್ಯಕ್ಷರಾಗಿದ್ದಾರೆ. ಗೋಪಾಲಕರು ಹಾಗೂ ಪಶುಪಾಲನೆಗೆ ಸಂಬಂಧಿಸಿದಂತೆ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ಹಲವು ಮಹತ್ವದ ಘೋಷಣೆಗಳನ್ನು ಮಾಡಿದ್ದಾರೆ. ಭೋಪಾಲ್ನ ಬಿಎಚ್ಇಎಲ್ ದಸರಾ ಮೈದಾನದಲ್ಲಿ ನಡೆದ ರಾಜ್ಯಮಟ್ಟದ ಗೋಪಾಲಕರ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗೋಶಾಲೆಗಳಿಗಾಗಿ 101 ಕೋಟಿ ರೂಪಾಯಿ ಅನುದಾನ ಘೋಷಿಸಿದ್ದಾರೆ. ಈ ಸಂದರ್ಭದಲ್ಲಿ 11 ಜಿಲ್ಲೆಗಳ ಸುಮಾರು 35,000 ಗೋಪಾಲಕರು ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು. ಇದೇ ವೇಳೆ 255 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉಜ್ಜಯಿನಿಯಲ್ಲಿ ನಿರ್ಮಿಸಲಾಗಿರುವ ಹಾಲು ಸಂಸ್ಕರಣಾ ಘಟಕಕ್ಕೆ ಅಮಿತ್ ಶಾ ಅವರು ವರ್ಚುವಲ್ ಮೂಲಕ ಶಂಕುಸ್ಥಾಪನೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಭೋಪಾಲ್ನಲ್ಲಿ 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೇಂದ್ರೀಯ ಪ್ರಯೋಗಾಲಯ ಸ್ಥಾಪಿಸಲಾಗಿದ್ದು, ಶಿವಪುರಿಯಲ್ಲಿ ಮಿನಿ ಡೈರಿ ಘಟಕ ನಿರ್ಮಿಸಲಾಗುವುದು. ಹಸು ಮತ್ತು ಎಮ್ಮೆ ತಳಿಗಳ ಸುಧಾರಣೆಗೆ ಈ ಘಟಕಗಳು ಕಾರ್ಯನಿರ್ವಹಿಸಲಿವೆ ಎಂದು ತಿಳಿಸಿದರು. ಆಂಧ್ರಪ್ರದೇಶದ ಸತ್ಯವೇಡು ಮಂಡಲದ ಶ್ರೀ ಸಿಟಿಯಲ್ಲಿರುವ ಖಾಸಗಿ ಕೈಗಾರಿಕಾ ಘಟಕವೊಂದರಲ್ಲಿ ಇಂದು ಸಂಭವಿಸಿದ ಬಾಯ್ಲರ್ ಸ್ಫೋಟದಲ್ಲಿ 4 ಕಾರ್ಮಿಕರು ಮೃತಪಟ್ಟಿದ್ದು ಓರ್ವ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ವಿಶೇಷ ಆರ್ಥಿಕ ವಲಯದಲ್ಲಿರುವ ಕಾರ್ಖಾನೆಯೊಂದರೊಳಗೆ ಈ ಸ್ಫೋಟ ಸಂಭವಿಸಿದೆ. ಘಟನೆ ಕುರಿತ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಹಾಗೂ ಮೃತರ ಕುಟುಂಬಗಳಿಗೆ ನೆರವು ನೀಡುವಂತೆ ಹಿರಿಯ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತವು ಕಳೆದ ದಶಕದಲ್ಲಿ ವಿವೇಕಯುತ ಹಣಕಾಸು ನಿರ್ವಹಣೆ, ಮೂಲಸೌಕರ್ಯ ಹೂಡಿಕೆ, ಬ್ಯಾಂಕಿಂಗ್ ಸುಧಾರಣೆಗಳು, ಉತ್ತಮ ಸೇವಾ ವಿತರಣಾ ವ್ಯವಸ್ಥೆಗಳು ಮತ್ತು ನಿರಂತರ ಸುಧಾರಣೆಗಳ ಸಂಯೋಜನೆಯ ಮೂಲಕ ರಾಷ್ಟದ ಆರ್ಥಿಕ ಬಲ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ರೂಪಿಸಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ 5ನೇ ಕೌಟಿಲ್ಯ ಆರ್ಥಿಕ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಿಎಸ್ಟಿ ಮತ್ತು 4 ಕಾರ್ಮಿಕ ಸಂಹಿತೆಗಳ ಮೂಲಕ ಸರ್ಕಾರವು ರಾಷ್ಟೀಯ ಚೌಕಟ್ಟುಗಳನ್ನು ಬಲಪಡಿಸಿದೆ ಎಂದು ತಿಳಿಸಿದರು. 2026-27 ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ 7.8% ನೈಜ ಜಿಡಿಪಿ ಬೆಳವಣಿಗೆಯನ್ನು ಉಲ್ಲೇಖಿಸಿದ ಅವರು, ಕಳೆದ 4 ವರ್ಷಗಳ ಆರ್ಥಿಕ ಆಘಾತವನ್ನು ಭಾರತವು ಯಶಸ್ವಿಯಾಗಿ ಎದುರಿಸಿದೆ ಎಂದು ಸಚಿವರು ಮಾಹಿತಿ ನೀಡಿದರು. 94ನೇ ಭಾರತೀಯ ವಾಯುಪಡೆ ದಿನವನ್ನು ಈ ತಿಂಗಳ 8ರಂದು ಆಚರಿಸಲಾಗುವುದು. ಭಾರತೀಯ ವಾಯುಪಡೆ ಅಚಲ, ಅಜೇಯ ಮತ್ತು ನಿಖರ ಎಂಬುದು ಈ ವರ್ಷದ ವಾಯುಪಡೆ ದಿನದ ಧ್ಯೇಯವಾಕ್ಯವಾಗಿದೆ. ವಾಯುಪಡೆ ದಿನಾಚರಣೆ ಅಂಗವಾಗಿ ವಾಯುಪಡೆ

ಪಥಸಂಚಲನ, ಭಾರತೀಯ ವಾಯುಪಡೆಯ ವಿವಿಧ ಸಾಧನಗಳ ಪ್ರದರ್ಶನ, ಶಕ್ತಿ ಏರ್ ವಾರಿಯರ್ ಡ್ರಿಲ್ ತಂಡದ ಪ್ರದರ್ಶನ, ಭಾರತೀಯ ವಾಯುಪಡೆಯ ಡ್ರಮ್ಮರ್ಗಳ ತಂಡದ ಕಾರ್ಯಕ್ರಮ ಹಾಗೂ ಹೆರಿಟೇಜ್ ಫ್ಲೈಟ್ನ ವೈಮಾನಿಕ ಪ್ರದರ್ಶನ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ. ಹಿಂಡನ್ ವಾಯುಪಡೆ ನಿಲ್ದಾಣದಲ್ಲಿ ನಡೆಯಲಿರುವ ಪಥಸಂಚಲನವನ್ನು ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ವೀಕ್ಷಿಸಲಿದ್ದಾರೆ. ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್, ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಹಾಗೂ ವಾಯುಪಡೆಯ ಮಾಜಿ ಮುಖ್ಯಸ್ಥರು ಭಾಗವಹಿಸಲಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ 2026ರಲ್ಲಿ ಭಾರತ ಇಂದು 5 ಸ್ವರ್ಣ, 2 ಬೆಳ್ಳಿ, 2 ಕಂಚಿನ ಪದಕಗಳನ್ನು ಪಡೆಯುವ ಮೂಲಕ ತನ್ನ ಅಜೇಯ ಓಟ ಮುಂದುವರಿಸಿದೆ. ಕೊರೋಗಿ ಸ್ಪೋರ್ಟ್ಸ್ ಪಾರ್ಕ್ನಲ್ಲಿ ನಡೆದ ಟಿ20 ಕ್ರಿಕೆಟ್ನ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಭಾರತ ತಂಡ ಪಾಕಿಸ್ತಾನ ವಿರುದ್ದ 19 ರನ್ಗಳಿಂದ ಜಯ ಸಾಧಿಸಿ ಚಿನ್ನದ ಪದಕ ಪಡೆದುಕೊಂಡಿದೆ. ಮಹಿಳೆಯರ ವೈಯಕ್ತಿಕ ಗಾಲ್ಫ್ ವಿಭಾಗದಲ್ಲಿ ಕರ್ನಾಟಕದ ಪ್ರಣವಿ ಶರತ್ ಅರಸು ಭಾರತಕ್ಕೆ ಮೊಟ್ಟಮೊದಲ ಚಿನ್ನದ ಪದಕ ತಂದುಕೊಟ್ಟಿದ್ದಾರೆ. 23 ವರ್ಷದ ಪ್ರಣವಿ ಅಂತಿಮ ಸುತ್ತಿನಲ್ಲಿ ಚೀನಾದ ಇನ್ ರುವೋನಿಂಗ್ ಅವರನ್ನು ಹಿಮ್ಮೆಟ್ಟಿಸಿ ಅಗ್ರಸ್ಥಾನ ಪಡೆದುಕೊಂಡರು. ಮಹಿಳಾ ರಿಕರ್ವ್ ವೈಯಕ್ತಿಕ ಬಿಲ್ಲುಗಾರಿಕೆ ಸ್ಪರ್ಧೆಯಲ್ಲಿ ಭಾರತದ ಉದಯೋನ್ಮುಖ ಬಿಲ್ಲುಗಾರ್ತಿ ಕುಂಕುಮ್ ಮೊಹೋದ್ ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ದಕ್ಷಿಣ ಕೊರಿಯಾದ ಓಹ್ ಯೆಜಿನ್ ವಿರುದ್ದ ನಡೆದ ಶೂಟ್ ಆಫ್ನಲ್ಲಿ 10-8 ಅಂತರದಲ್ಲಿ ಅವರು ಗೆಲುವು ಸಾಧಿಸಿದರು. ಪುರುಷರ 57 ಕೆಜಿ ವಿಭಾಗದ ಕುಸ್ತಿ ಸ್ಪರ್ಧೆಯಲ್ಲಿ ಭಾರತದ ಅಮನ್ ಸೆಹ್ರಾವತ್ ಫೈನಲ್ನಲ್ಲಿ ವಿಶ್ವ ಚಾಂಪಿಯನ್ ಉತ್ತರ ಕೊರಿಯಾದ ಚಾಂಗ್ ಸಾಂಗ್ ಹಾನ್ ಅವರನ್ನು 11-7 ಅಂತರದಿಂದ ಸೋಲಿಸಿ ಚಿನ್ನದ ಪದಕಕ್ಕೆ ಭಾಜನರಾಗಿದ್ದಾರೆ. ಈ ಪ್ರದರ್ಶನಗಳ ಮೂಲಕ ಭಾರತ ಈವರೆಗೆ 21 ಚಿನ್ನ, 27 ಬೆಳ್ಳಿ ಮತ್ತು 37 ಕಂಚು ಸೇರಿದಂತೆ 85 ಪದಕಗಳನ್ನು ಪಡೆಯುವ ಮೂಲಕ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದೆ. ಚಂಡೀಗಢದಲ್ಲಿಂದು ನಡೆಯುತ್ತಿರುವ ಭಾರತ ವೆಸ್ಟ್ ಇಂಡೀಸ್ ತಂಡಗಳ ನಡುವಿನ 3ನೇ ಹಾಗೂ ಅಂತಿಮ ಏಕದಿನ ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 351 ರನ್ ಗಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ ಕಾರ್ಯಕ್ರಮಕ್ಕೆ ಇಂದಿಗೆ 12 ವರ್ಷ ಪೂರ್ಣ. ಅಂತರ್ ಸಂಸದೀಯ ಒಕ್ಕೂಟದ ಸ್ಪರ್ಧೆಯಲ್ಲಿ ಭಾಗವಹಿಸಲು ಭಾರತೀಯ ನಿಯೋಗ ತಾಂಜೇನಿಯಾಗೆ ಭೇಟಿ. ಗೋಪಾಲಕರ ಸಮ್ಮೇಳನದಲ್ಲಿ ಪಶುಪಾಲನೆ ಮೂಲಸೌಕರ್ಯಗಳಿಗೆ ಹಲವು ಮಹತ್ವದ ಘೋಷಣೆಗಳನ್ನು ಮಾಡಿದ ಸಚಿವ ಅಮಿತ್ ಶಾ ಹಾಗೂ ಏಷ್ಯನ್ ಗೇಮ್ಸ್ 85 ಪದಕಗಳೊಂದಿಗೆ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ನಾಡಹಬ್ಬ ಮೈಸೂರು ದಸರಾ ಉದ್ಘಾಟಿಸುವಂತೆ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿಗೆ ಸರ್ಕಾರ ಆಹ್ವಾನ. ಮೇಕೆದಾಟು, ಮಹದಾಯಿ ಸೇರಿದಂತೆ ರಾಜ್ಯದ ಬಾಕಿ ಯೋಜನೆಗಳಿಗೆ ಅನುಮತಿ ನೀಡುವಂತೆ ಕೇಂದ್ರ ಜಲಶಕ್ತಿ ಸಚಿವರಿಗೆ ಸರ್ಕಾರ ಮನವಿ. ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮ ವಲಯ ಅಧಿಸೂಚನೆ ಕುರಿತು ರಾಜ್ಯ ಸರ್ಕಾರದೊಂದಿಗೆ ಚರ್ಚಿಸುವಂತೆ ಕೇಂದ್ರವನ್ನು ಕೋರಿದ ಮುಖ್ಯಮಂತ್ರಿ. ಮಳೆ ಕೊರತೆ ಹಿನ್ನೆಲೆ ಗ್ರಾಮೀಣ ಅಂತರ್ಜಲ ಮಟ್ಟದ ವಿವರ ಸಂಗ್ರಹಕ್ಕೆ ಸಚಿವ ಈಶ್ವರ್ ವಿ ಖಂಡ್ರೆ ಸೂಚನೆ. ಮೈಸೂರು ದಸರಾ ಮಹೋತ್ಸವ ಉದ್ಘಾಟಿಸುವಂತೆ ಕೊಪ್ಪಳದ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ ತಂಗಡಗಿ ಆಹ್ವಾನ ನೀಡಿದ್ದಾರೆ. ಬಳಿಕ ಮಾತನಾಡಿದ ಗವಿಸಿದ್ದೇಶ್ವರ ಸ್ವಾಮೀಜಿ, ಸರ್ಕಾರದ ಆಹ್ವಾನವನ್ನು ಸಂತೋಷದಿಂದಲೇ ಸ್ವೀಕರಿಸಿದ್ದು ನಾಡಹಬ್ಬದಲ್ಲಿ ಪಾಲ್ಗೊಳ್ಳುವುದಾಗಿ ತಿಳಿಸಿದ್ದಾರೆ. ಬಳಿಕ ಮಾತನಾಡಿದ ಸಚಿವ ಶಿವರಾಜ ತಂಗಡಗಿ, ಗವಿಮಠದ ಸ್ವಾಮೀಜಿ ದಸರಾ ಉದ್ಘಾಟಿಸಲು ಒಪ್ಪಿಕೊಂಡಿರುವುದರಿಂದ ದಸರಾ ಘನತೆ ಹೆಚ್ಚಾಗಿದೆ ಎಂದು ತಿಳಿಸಿದ್ದಾರೆ. 16,745 ಕೋಟಿ ರೂಪಾಯಿ ವೆಚ್ಚದ ಮೇಕೆದಾಟು ಯೋಜನೆ ಮತ್ತು ರಾಜ್ಯದ ಪ್ರಮುಖ ಜಲಸಂಪನ್ಮೂಲ ಯೋಜನೆಗಳಿಗೆ ಅನುಮೋದನೆ ಪಡೆಯುವ ಪ್ರಕ್ರಿಯೆಯನ್ನು ತ್ವರಿತಗೊಳಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ನವದೆಹಲಿಯಲ್ಲಿ ಜಲಶಕ್ತಿ ಸಚಿವರನ್ನು ಭೇಟಿ ಮಾಡಿ ಸಲ್ಲಿಸಿದ ಮನವಿ ಪತ್ರದಲ್ಲಿ ಕೃಷ್ಣಾ ಜಲ ವಿವಾದಗಳ ನ್ಯಾಯಮಂಡಳಿ ತೀರ್ಮಾನ ಕುರಿತು ಸುಪ್ರೀಂಕೋರ್ಟ್ನಲ್ಲಿ ಮಧ್ಯಪ್ರವೇಶಿಸಲು ಹಾಗೂ ಗೆಜೆಟ್ನಲ್ಲಿ ತೀರ್ಪನ್ನು ಶೀಘ್ರವಾಗಿ ಪ್ರಕಟಿಸಲು ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. 2023-24 ಕೇಂದ್ರ ಬಜೆಟ್ನಲ್ಲಿ ಘೋಷಿಸಿದಂತೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿಯಲ್ಲಿ ಕೇಂದ್ರದ ನೆರವನ್ನು ಬಿಡುಗಡೆ ಮಾಡಲು 16ನೇ ಹಣಕಾಸು ಆಯೋಗಕ್ಕೆ ಶಿಫಾರಸು ಮಾಡುವಂತೆಯೂ ಅವರು ಕೋರಿದ್ದಾರೆ. ಇದೇ ವೇಳೆ ಗೋದಾವರಿ ಕಾವೇರಿ ಸಂಪರ್ಕ ಮತ್ತು ಬೆಡ್ತಿ ವರದಾ ಸಂಪರ್ಕ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಕೆಲವು ಷರತ್ತುಗಳೊಂದಿಗೆ ಒಪ್ಪಂದ ಪತ್ರಕ್ಕೆ ಸಹಿ ಹಾಕುವುದಾಗಿ ರಾಜ್ಯ ಸರ್ಕಾರ ರಾಷ್ಟೀಯ ಜಲ ಅಭಿವೃದ್ಧಿ ಸಂಸ್ಥೆಗೆ ತಾತ್ವಿಕ ಒಪ್ಪಿಗೆ ನೀಡಿದೆ.

ಕರಾವಳಿ ವಲಯ ನಿರ್ವಹಣಾ ಯೋಜನೆಯ ಪರಿಷ್ಕರಣೆ ಮತ್ತು ಪಶ್ಚಿಮ ಘಟ್ಟಗಳು ಪರಿಸರ ಸೂಕ್ಷ್ಮ ವಲಯ ಕುರಿತ ಪ್ರಸ್ತಾವಿತ ಅಧಿಸೂಚನೆಗೆ ಸಂಬಂಧಪಟ್ಟಂತೆ ರಾಜ್ಯದ ಆತಂಕಗಳನ್ನು ಪರಿಹರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಅವರನ್ನು ಕೋರಿದ್ದಾರೆ. ಸಿಜೆಡ್ಎಂಪಿ ಯೋಜನೆಯಿಂದ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರಿಕಾ ಕುಟುಂಬಗಳಿಗೆ ಸಂಕಷ್ಟ ಎದುರಾಗಲಿದೆ ಎಂದು ತಿಳಿಸಿದ್ದಾರೆ. ಸಿಆರ್ಜೆಡ್ ಚೌಕಟ್ಟಿನ ಒಳಗೆ ದುರಸ್ತಿ ಮತ್ತು ಸುಧಾರಣೆಗೆ ಅವಕಾಶ ನೀಡುವ ಮೂಲಕ ಕರಾವಳಿ ವಸತಿ ಪ್ರದೇಶ ಮತ್ತು ಸಮುದಾಯ ರಚನೆಗಳಿಗೆ ರಕ್ಷಣೆ ನೀಡುವಂತೆ ಮನವಿ ಮಾಡಿದ್ದಾರೆ. ಇದೇ ವೇಳೆ ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮ ವಲಯ ಕುರಿತ ಪ್ರಸ್ತಾವಿತ ಅಧಿಸೂಚನೆಗೆ ಸಂಬಂಧಪಟ್ಟಂತೆ ರಾಜ್ಯದ ಪ್ರಸ್ತಾವಿತ ಭೌಗೋಳಿಕ ಸಮೀಕ್ಷೆ ಪೂರ್ಣಗೊಂಡ ಬಳಿಕ ಉನ್ನತ ಮಟ್ಟದ ಸಮಿತಿಯ ಶಿಫಾರಸುಗಳನ್ನು ಪರಿಗಣಿಸಿ ಹಾಗೂ ರಾಜ್ಯ ಸರ್ಕಾರದೊಂದಿಗೆ ಚರ್ಚಿಸಿ ಅಂತಿಮಗೊಳಿಸಬೇಕು ಎಂದು ಕೇಂದ್ರ ಸರ್ಕಾರವನ್ನು ಅವರು ಒತ್ತಾಯಿಸಿದ್ದಾರೆ. ಮಳೆಯ ಕೊರತೆಯಿಂದ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸುತ್ತಿರುವ ಹಿನ್ನೆಲೆಯಲ್ಲಿ 5927 ಪಂಚಾಯತ್ಗಳ ವ್ಯಾಪ್ತಿಯಲ್ಲಿ ಅಂತರ್ಜಲ ಮಟ್ಟದ ವಿವರವನ್ನು ಸಂಗ್ರಹಿಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ಬೇಸಿಗೆಯಲ್ಲಿ ಪರಿಸ್ಥಿತಿ ಇನ್ನೂ ಬಿಗಡಾಯಿಸುವ ಹಿನ್ನೆಲೆಯಲ್ಲಿ ಸಮರ್ಪಕ ಯೋಜನೆ ರೂಪಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದ ಬಹುತೇಕ ಕಡೆ ಮಳೆಯ ಕೊರತೆಯಿಂದ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಗ್ರಾಮೀಣ ಜನರಿಗೆ ಕೈಗಾರಿಕೆ ಶಾಲಾ ಕಾಲೇಜು ಹಾಗೂ ವಿವಿಧ ಸಂಸ್ಥೆಗಳಿಗೆ ಹೇತಮೇತವಾಗಿ ನೀರು ಬಳಸುವಂತೆ ಜಾಗೃತಿ ಮೂಡಿಸಲು ಸೂಚನೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು

0: ನಮಗೆಲ್ಲರೂ ಗೊತ್ತಿರುವ ವಿಚಾರ, ಇತ್ತೀಚಿನ ವರ್ಷಗಳಲ್ಲಿ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ತರಬೇತಿ ಮತ್ತು ಮೂಲ ಸೌಕರ್ಯ ಒದಗಿಸುವ ಉದ್ದೇಶದಿಂದ ಹಲವು ಸರ್ಕಾರಿ ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇವುಗಳಲ್ಲಿ ಖೇಲೋ ಇಂಡಿಯಾ ಪ್ರಮುಖ ಯೋಜನೆಯಾಗಿದೆ. ಶಾಲಾ ಮತ್ತು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸುವುದು, ಕ್ರೀಡಾ ಮೂಲ ಸೌಕರ್ಯವನ್ನು ಅಭಿವೃದ್ಧಿಪಡಿಸುವುದು ಮತ್ತು ಯುವಕರನ್ನು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸುವುದು ಇದರ ಪ್ರಮುಖ ಉದ್ದೇಶಗಳಾಗಿವೆ. ಇದರ ಮೂಲಕ ಗ್ರಾಮೀಣ ಮತ್ತು ದೂರದ ಪ್ರದೇಶದಲ್ಲಿರುವ ಪ್ರತಿಭೆಗಳಿಗೂ ಹೆಚ್ಚಿನ ಅವಕಾಶಗಳು ದೊರೆಯುವಂತಾಗಿದೆ. ಅದೇ ರೀತಿ ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸಿಸ್ಟಮ್, ಟಾಪ್ಸ್ ಅಂತ ಏನು ಕರಿತೀವಿ, ಆ ಮೂಲಕ ಉನ್ನತ ಮಟ್ಟದ ಕ್ರೀಡಾಪಟುಗಳಿಗೆ ತರಬೇತಿ, ವಿದೇಶಿ ಸ್ಪರ್ಧೆಗಳಲ್ಲಿ ಭಾಗವಹಿಸುವಿಕೆ ಮತ್ತು ಅಗತ್ಯವಾದ ಕ್ರೀಡಾ ಸೌಲಭ್ಯಗಳಿಗೆ ಬೆಂಬಲವನ್ನು ನೀಡಲಾಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ಖೇಲೋ ಇಂಡಿಯಾದ ಹಾಗೆ ಒಂದು ಸ್ಕೂಲ್ ಗೇಮ್ಸ್ಗಳನ್ನು ನೋಡ್ತಾ ಇದ್ದೀವಿ, ಇವುಗಳಲ್ಲಿಯೂ ಕೂಡ ಬಹಳಷ್ಟು ಪ್ರತಿಭೆಗಳಿಗೆ ಪ್ರೋತ್ಸಾಹ ಸಿಕ್ಕಂತಾಗ್ತದೆ. ಬಹಳ ಮುಖ್ಯವಾಗಿ ಭಾರತದಲ್ಲಿ ಕ್ರೀಡೆ ಅಂತ ಹೇಳಿದ್ರೆ ಕ್ರಿಕೆಟ್ ಅನ್ನುವಂತಹ ರೀತಿಯಲ್ಲಿತ್ತು, ಉಳಿದ ಕ್ರೀಡೆಗಳಿಗೆ ಪ್ರೋತ್ಸಾಹದ ಕೊರತೆ ಇತ್ತು. ಆದರೆ ಈ ಖೇಲೋ ಇಂಡಿಯಾ ಇತ್ಯಾದಿ ಯೋಜನೆಗಳ ಮೂಲಕ, ಇಂತಹ ಯೋಜನೆಗಳ ಮೂಲಕ ಅಥ್ಲೆಟಿಕ್ಸ್ ಇರಬಹುದು, ಇನ್ನಿತರ ಗೇಮ್ಸ್ಗಳನ್ನು ಕೂಡ ಪ್ರೋತ್ಸಾಹಿಸುವಂತಹ ಕೆಲಸಗಳಾಗಿವೆ. ಅದರಂತೆ ಶೂಟಿಂಗ್, ಅಥ್ಲೆಟಿಕ್ಸ್ ಇವುಗಳಲ್ಲಿಯೂ ಕೂಡ ನಾವು ಪದಕಗಳನ್ನು ಗೆಲ್ಲುವಂತಹ ಹಂತಕ್ಕೆ ಹೋಗಿದ್ದೇವೆ. ಇದೀಗ ನಾವು ಏಷ್ಯನ್ ಗೇಮ್ಸ್ನಲ್ಲಿ ಇಂತಹ ಪದಕಗಳನ್ನು ಗೆಲ್ತಾ ಇದ್ದೇವೆ. ಇನ್ನಷ್ಟು ಈ ಯೋಜನೆಗಳನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸಿ ಮತ್ತಷ್ಟು ಪದಕಗಳನ್ನು ಒಲಿಂಪಿಕ್ಸ್ನಲ್ಲಿ ಗೆಲ್ಲುವಂತೆ ಮಾಡಬೇಕು ಅನ್ನುವಂತಹದ್ದು ಈಗಿರುವಂಥ ಯೋಚನೆ. ಸರ್ಕಾರ ಈ ಖೇಲೋ ಇಂಡಿಯಾವನ್ನು ಮತ್ತಷ್ಟು ವಿಸ್ತೃತಗೊಳಿಸಬೇಕು, ಜೊತೆಗೆ ಆ ಖೇಲೋ ಇಂಡಿಯಾದ ಮೂಲಕ ಭಾರತ ಒಲಿಂಪಿಕ್ಸ್ನಲ್ಲೂ ಕೂಡ ಏಷ್ಯನ್ ಗೇಮ್ಸ್ನಲ್ಲಿ ಗೆಲ್ತಾ ಇರುವಂತಹ ಪದಕದ ಮಾದರಿಯಲ್ಲೇ ಪದಕ ಗೆಲ್ಲಬೇಕು ಅನ್ನುವಂಥದ್ದು ನಮ್ಮ ಆಶಯ.
1: ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಶೀಘ್ರವೇ ದಿನಾಂಕ ಘೋಷಣೆಯಾಗಲಿದೆ ಎಂದು ಸಹಕಾರ ಸಚಿವ ಲಕ್ಷ್ಮಣ ಸವದಿ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ ಶ್ರವಣ ಬೆಳಗೊಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನು ಆದಷ್ಟು ಶೀಘ್ರ ನಡೆಸಬೇಕು ಎಂದು ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ.
2: ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಆದಷ್ಟು ಬೇಗನೆ ನಾವು ಚುನಾವಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಕೆಲವೇ ದಿವಸದಲ್ಲಿ ಅದರ ನೋಟಿಫಿಕೇಶನ್ ಆಗಿದೆ, ಕೆಲವೇ ದಿವಸದಲ್ಲಿ ಚುನಾವಣೆ ಘೋಷಣೆ.
1: ಭ್ರಷ್ಟಾಚಾರವನ್ನು ಬೇರು ಮಟ್ಟದಲ್ಲೇ ನಿಯಂತ್ರಿಸಲು ಲೋಕಾಯುಕ್ತ ಸಂಸ್ಥೆಗೆ ಇನ್ನಷ್ಟು ಅಧಿಕಾರ ಮತ್ತು ಬೆಂಬಲ ನೀಡುವ ಅಗತ್ಯವಿದೆ ಎಂದು ಉಪ ಲೋಕಾಯುಕ್ತ ಕೆಎನ್ ಫಣೀಂದ್ರ ತಿಳಿಸಿದ್ದಾರೆ. ಕಾರವಾರದ ಶಿರವಾಡದಲ್ಲಿರುವಂತಹ ನಗರಸಭೆಯ ಕಸ ವಿಲೇವಾರಿ ಡಂಪಿಂಗ್ ಯಾರ್ಡ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಮಾತನಾಡಿದ ಅವರು, ಲೋಕಾಯುಕ್ತದಲ್ಲಿ ದಾಖಲಾಗುವ ಪ್ರಕರಣಗಳಿಗೆ ಹೋಲಿಸಿದರೆ ತಪ್ಪಿತಸ್ಥರಿಗೆ ಶಿಕ್ಷೆಯಾಗುವ ಪ್ರಮಾಣ ಕಡಿಮೆ ಇದೆ. ಪ್ರಸ್ತುತ ಶೇಕಡ 10-15% ಪ್ರಕರಣಗಳಲ್ಲಿ ಮಾತ್ರ ಶಿಕ್ಷೆಯಾಗುತ್ತಿದೆ ಎಂದು ಹೇಳಿದ್ದಾರೆ.
3: ಕೆಲವು ಸಮಯದಲ್ಲಿ ಆಗಿರೋದಿಲ್ಲ, ಅದನ್ನು ನಾನಾ ಕಾರಣಗಳಿರುತ್ತೆ. ಕನ್ವಿಕ್ಷನ್ ರೇಟ್ ಕಮ್ಮಿ ಇದೆ, ಆ್ಯಕ್ಚುಲಾಗಿ 10-15% ಇದ್ದರೆ ಹೆಚ್ಚೀಗ ಹೆಚ್ಚು ಕೇಸುಗಳು. ಆಮೇಲೆ ಕಂಪ್ಲೇಂಟ್ ಕೊಡುವಾಗ ಇದ್ದಂಥ ಒಂದು ಝೀಲು, ಆ ಒಂದು ಉತ್ಸಾಹ, ಆ ಎವಿಡೆನ್ಸಿಗೆ ಬರೋ ಸ್ಟೇಜ್ನಲ್ಲಿ ಪಾರ್ಟಿಗಳಿಗಿರಲ್ಲ, ಅದಕ್ಕೂ ನಾನಾ ಕಾರಣಗಳಿರುತ್ತೆ. ಅಧಿಕಾರ ಮೊದಲಿಂದ ಎಷ್ಟಿತ್ತು ಅಷ್ಟೇ ಇದೆ, ಹೊಸದಾಗೇನು ನಮಗೆ ಬೇರೆ ಅಧಿಕಾರ ಕೊಟ್ಟಿಲ್ಲ. ಆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಫಸ್ಟು ACB ಅವರು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದರು, ಈಗ ಅದನ್ನು ನಮಗೆ ಕೊಟ್ಟಿದ್ದಾರೆ. ಲೋಕಾಯುಕ್ತ ಪೊಲೀಸ್ನವರೇ ಅದನ್ನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅದರಿಂದ ಸ್ವಲ್ಪ ಬಲ ಬಂದಿದೆ, ಇನ್ನೂ ಸ್ವಲ್ಪ ಬಲ ಕೊಡಬೇಕು. ನಮಗೆ ಆಫೀಸರ್ಸು ಏನೋ ಡೆರಿಲಿಕ್ಷನ್ ಮಾಡಿದ್ದಾರೆ, ತೊಂದರೆ ಮಾಡಿದ್ದಾರೆ, ನಮಗೆ ಎದುರಿಗೆ ಕಂಡರೂ ಕೂಡ ನಮಗೊಂದು ಸಸ್ಪೆನ್ಷನ್ ಮಾಡೋ ಅಧಿಕಾರ ಇರೋದಿಲ್ಲ. ಎಲ್ಲದಕ್ಕೂ ಸರ್ಕಾರಕ್ಕೆ ರೆಕಮೆಂಡೇಟರಿ ಬಾಡಿ ಇರೋದರಿಂದ ನಮಗೆ ಒಂದು ಸ್ವಾಯತ್ತತೆ, ಒಂದು ಪವರ್ಸ್ ಇಲ್ಲ. ನಾವು ಈಗ ಅದಕ್ಕೆ ಬೇಕಾದಷ್ಟು ಅಮೆಂಡ್ಮೆಂಟ್ಗಳನ್ನು ಮಾಡಿ ಕಲಿಸ್ಕೊಟ್ಟಿದ್ದೀವಿ.
1: ಕ್ಯಾನ್ಸರ್ ಔಷಧಗಳ ದರಪಟ್ಟಿಯನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಚಾಮರಾಜನಗರದ ಹನೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕುರಿತಂತೆ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಪತ್ರ ಬರೆಯಲಾಗಿದ್ದು ಈ ಔಷಧಿಗಳ ತಯಾರಿ ವೆಚ್ಚ ಮತ್ತು ಮಾರಾಟ ವೆಚ್ಚ ಎಷ್ಟು ಎಂಬುದು ತಿಳಿದಿದೆ. ಈ ಹಿನ್ನೆಲೆಯಲ್ಲಿ 253 ಔಷಧಿಗಳ ತಯಾರಿಕಾ ವೆಚ್ಚ, ಮಾರಾಟ ಮಾಡುತ್ತಿರುವ ದರದ ಪಟ್ಟಿಯನ್ನು ಶೀಘ್ರವೇ ಬಿಡುಗಡೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ವೇಳೆ ಅಡುಗೆ ಎಣ್ಣೆ ಮರುಬಳಕೆ ಮಾರ್ಗಸೂಚಿ ಕುರಿತು ಪ್ರತಿಕ್ರಿಯಿಸಿದ ಅವರು, ಹೋಟೆಲ್ಗಳಲ್ಲಿ ಅಡುಗೆ ಎಣ್ಣೆ ಮರುಬಳಕೆ ಬಗ್ಗೆ ಮಾರ್ಗಸೂಚಿ ಹೊರಡಿಸಲಾಗುವುದು, ಎಲ್ಲದಕ್ಕಿಂತ ಸಾರ್ವಜನಿಕರ ಆರೋಗ್ಯ ಮುಖ್ಯ ಎಂದು ತಿಳಿಸಿದ್ದಾರೆ.
4: ಕ್ಯಾನ್ಸರ್ಗೆ ಸಂಬಂಧಪಟ್ಟಂತ ಔಷಧಕ್ಕೆ ಪ್ರೈಸಿಂಗ್ ಲಿಸ್ಟ್ ಅಲ್ಲಿ ಇಲ್ಲ, ಅದಕ್ಕೆ ಒಂದು ನ್ಯಾಷನಲ್ ಪ್ರೈಸಿಂಗ್ ಲಿಸ್ಟ್ ಅಲ್ಲಿ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಇದಕ್ಕೆ ಬರಬೇಕಂತೇಳಿ ನಾನು ಕಳೆದ ತಿಂಗಳ ಲೆಟರ್ ಅನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದೆ. ಯಾಕೆಂತ ಹೇಳಿದ್ರೆ ಅವತ್ತಿನ ಕಾಲದಲ್ಲಿ ಇದಕ್ಕೆ ರಿಸರ್ಚ್ ಎಷ್ಟಾಗಿದೆ ಯಾರಿಗೂ ಗೊತ್ತಿರಲಿಲ್ಲ. ಇಲ್ಲ ಸರ್ವರಿಕ್ವಾದ ವ್ಯಾಲ್ಯೂ ಏನಂತ ಗೊತ್ತಾಗ್ತದೆ. 253 ಆ ಔಷಧಗಳ ಪಟ್ಟಿ ಏನಿದೆ ಅದನ್ನು ಕೂಡ ತಯಾರು ಮಾಡಿ ಎಷ್ಟಕ್ಕೆ ನಮಗೆ ತಯಾರಾಗ್ತದೆ, ಎಷ್ಟು ಸಾವಿರ ರೂಪಾಯಿಗೆ ಮಾರುತ್ತಾರೆ ಇದೆಲ್ಲ ಕೂಡ ನಾವು ಪಟ್ಟಿ ಮಾಡಿದ್ದೇವೆ. ಅದೇ ಶೀಘ್ರದಲ್ಲಿ ಆ ಪಟ್ಟಿ ನಾನು ಹೊರ ಗೈಡ್ಲೈನ್ಸ್ ಬರ್ತದೆ. ಆದ್ರೆ ಆ ಉಪಯೋಗ ಎಣ್ಣೆಯನ್ನು ಹೇಗೆ ನಾವು ಮರು ಉಪಯೋಗ ಇಲ್ಲಿ ಬಯೋಡೀಸೆಲ್ ಕನ್ವರ್ಟ್ ಮಾಡಬೇಕು, ಅದರಲ್ಲಿ ಯಾರಿದ್ದಾರೆ ಅದೆಲ್ಲ ಕ್ರೋಡೀಕರಿಸಿಕೊಂಡು ನಾವು ವ್ಯವಸ್ಥೆ ಮಾಡ್ತೇವೆ. ಆರೋಗ್ಯಕ್ಕೆ ಮಾರಕವಾಗಿ ಯಾವುದೇ ವಿಚಾರಗಳು ಬಂದಾಗ ನಮ್ಗೆ ಯಾರು ತಜ್ಞರ ಬಗ್ಗೆ

0: ಮಾಡಿದಾಗ ನಾವು ಚರ್ಚೆ ಮಾಡಿಕೊಂಡು ಅದರ ಬಗ್ಗೆ ಸೂಕ್ತ ವ್ಯವಸ್ಥೆ ನಾವು ಮಾಡ್ತೇವೆ. ನಮ್ಮ ವಿಚಾರ ಇಷ್ಟೇ, ಜನರಿಗೆ ಜನರಾಗಿ ಮುಟ್ಟಿಸುವಂತ ಕೆಲಸ ಆಗಬೇಕು ಮತ್ತು ಅದಕ್ಕೆ ಕಡಿಮನಾಗಿ ಪ್ರಯತ್ನ ಮಾಡಬೇಕು. ಮತ್ತೆ ಜನರ ಇಚ್ಛೆ ಮತ್ತು ಕೂಡ ನನಗೆ ಅದೇ ಬೇಕಂತ ನಮ್ಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ನಾವೇನು ರೋಗಕ್ಕೆ ನಾವು ಔಷಧ ಕೊಡ್ಲಿಕ್ಕೆ ನಾವು ಇವತ್ತು ಖರ್ಚು ಮಾಡ್ತೇವ, ಈ ಮುಂಚಾಗ್ತವನ್ನು ಸ್ವಲ್ಪ ವಹಿಸಿಕೊಂಡ್ರೆ ಬಹುಶಃ ಮುಂದಿನ 5-10 ವರ್ಷಗಳಲ್ಲಿ ಬಹಳಷ್ಟು ಅದಕ್ಕೆ ಒಂದು ಸಮಾಜವಿರ್ತದೆ. ದುಂದು ವೆಚ್ಚಾಗುವಂತ ಖರ್ಚು ಕೂಡ ಬಹಳಷ್ಟು ಆಗ್ತದೆ. ಅದಕ್ಕಾಗಿ ನಾವು ಇನ್ನು ಈ ಔಷಧ ಕೊಡುವಿಕೆ ನಾವು ಎಷ್ಟು ಖರ್ಚು ಮಾಡ್ತೇವೆ ಅದನ್ನು ಗಮನದಲ್ಲಿಟ್ಟುಕೊಂಡು ಸ್ವಲ್ಪ ಮಟ್ಟಿನ ಜನಜಾಗೃತಿ ಹೆಚ್ಚು ಮೂಡಿಸಿದ್ರೆ ಬಹಳಷ್ಟು ರೋಗಗಳು ಕಡಿಮೆ ಆಗುವಂತ ಖಂಡಿತವಾಗಿ ಆಗ್ತದೆ. ಅದಕ್ಕೆ ಜನಜಾಗೃತಿ ಜಾಸ್ತಿ ಮೂಡಿಸ್ತೇವೆ.
1: 2047ರ ವೇಳೆಗೆ ದೇಶವನ್ನು ಸಂಪೂರ್ಣ ಅಭಿವೃದ್ಧಿ ಹೊಂದಿದ ವಿಕಸಿತ ಭಾರತವನ್ನಾಗಿ ಪರಿವರ್ತಿಸುವುದು ಪ್ರಮುಖ ಧ್ಯೇಯವಾಗಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ನಾಗರಿಕನೂ ನಿರಂತರ ಪರಿಶ್ರಮ ವಹಿಸಬೇಕಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತಹ ಸ್ವಚ್ಛ ಭಾರತ ಅಭಿಯಾನದ ಅಂಗವಾಗಿ ಸ್ವಚ್ಛ ವಾರ್ಡ್, ಸುಂದರ ವಾರ್ಡ್, ಜಾಗೃತಿ ಅಭಿಯಾನದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಮತ್ತು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯ ಸಂದರ್ಭದಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯಕ್ಕೆ ವಿಶೇಷ ಒತ್ತು ನೀಡಲಾಗುತ್ತಿದೆ. ರೋಗ ರುಜಿನಗಳನ್ನು ತಡೆಗಟ್ಟಲು ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯ ಕಾಪಾಡುವುದು ಕಡ್ಡಾಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
2: ಸ್ವಚ್ಛತೆ ಇಲ್ಲದ ಕಾರಣದಿಂದ, ಅಸ್ವಚ್ಛತೆಯ ಕಾರಣದಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ರೋಗಗಳು ಬರ್ತವೆ ಅನ್ನೋದು ನಮ್ಮ ದೇಶದಲ್ಲ, ಜಗತ್ತಿನ ಎಲ್ಲ ಕಡೆ ಅದು ನಮ್ಮ ದೇಶದಲ್ಲಿ ಆ ಸಮಸ್ಯೆ ಇದೆ. ಸ್ವಚ್ಛತೆ ದೇವರು ಅನ್ನೋ ರೀತಿಯಲ್ಲಿ ಗಾಂಧೀಜಿಯವರ ಒಂದು ಜೀವನ ಇತ್ತು. ಮತ್ತು ಗಾಂಧೀಜಿಯವರು ಯಾವುದೇ ರೀತಿಯಾದಂತಹ ಸೃಷ್ಟಿಯನ್ನ ಎಕ್ಸ್ಪ್ಲಾಯ್ಟ್ ಮಾಡಬಾರದು ಅನ್ನುವಂತದ್ದು ಸ್ಪಷ್ಟ. 2047 ಈ ದೇಶ ವಿಕಸಿತ ಭಾರತ ಡೆವಲಪ್ಡ್ ಕಂಟ್ರಿ, ವೋಕಲ್ ಫಾರ್ ಲೋಕಲ್ ಅನ್ನುವಂತಹದ್ದು ಮಾಡಬೇಕು. ಅದಾದ ನಂತರ 2047 ಭಾರತ ಇದು ವಿಕಸಿತ ಭಾರತ ಆದರೂ ಸಹಿತ ಜಗತ್ತಿಗೆ ಕಲ್ಯಾಣ ಮಾಡುವಂತ ಒಂದು ರಾಷ್ಟ್ರ ಇದೆ. ನಮ್ಮ ಕಡೆ ಶಕ್ತಿ ಬಂದ ಮತ್ತೊಬ್ಬರಿಗೆ ಒಳಿಯಲಿಕ್ಕೆ ಹೋಗುವಂತ ಕೆಲಸ ನಾವು ಇವತ್ತು ಮಾಡಿಲ್ಲ.
1: ವೋಕಲ್ ಫಾರ್ ಲೋಕಲ್ ಅಂದರೆ ಸ್ಥಳೀಯ ಉತ್ಪನ್ನಗಳಿಗೆ ಪ್ರೋತ್ಸಾಹ ನೀಡುವ ಮೂಲ ಮಂತ್ರವನ್ನು ಅಳವಡಿಸಿಕೊಳ್ಳುವ ಮೂಲಕ ಸ್ವದೇಶಿ ಪರಿಕಲ್ಪನೆಯನ್ನು ಬಲಪಡಿಸಬೇಕಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ತೀವ್ರವಾಗಿ ಬಾಧಿಸಿರುವ ಬರ ಪರಿಸ್ಥಿತಿ ಪರಿಶೀಲಿಸಲು ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳ ಅಧ್ಯಯನ ತಂಡ ಇಂದಿನಿಂದ ಆರಂಭಗೊಂಡು ಮುಂದಿನ 3 ದಿನಗಳ ಕಾಲ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಭೇಟಿ ನೀಡಲಿದೆ. ಕೃಷಿ ಇಲಾಖೆಯ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ನೇತೃತ್ವದ 10 ಸದಸ್ಯರ ತಂಡ ರಾಜ್ಯಕ್ಕೆ ಆಗಮಿಸಿದ್ದು ಇಂದಿನಿಂದ ಇದೇ 6ರವರೆಗೆ ಪ್ರವಾಸ ಕೈಗೊಂಡಿದೆ. ಮೊದಲ ತಂಡ ತುಮಕೂರು, ದಾವಣಗೆರೆ ಮತ್ತು ವಿಜಯನಗರ ಜಿಲ್ಲೆ, ಎರಡನೆಯ ತಂಡ ಹಾಸನ, ಮೈಸೂರು, ಚಾಮರಾಜನಗರ ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ವಸ್ತುಸ್ಥಿತಿ ಅಧ್ಯಯನ ಮಾಡಲಿದೆ. ಮೂರನೇ ತಂಡ ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಕೊಪ್ಪಳ ಜಿಲ್ಲೆಗಳಲ್ಲಿ ಬರ ಅಧ್ಯಯನ ಕೈಗೊಳ್ಳಲಿದೆ. ಮಹಾತ್ಮ ಗಾಂಧೀಜಿ ರಾಜ್ಯಕ್ಕೆ ಭೇಟಿ ನೀಡಿದ್ದ ವಿವಿಧ 87 ಐತಿಹಾಸಿಕ ಸ್ಥಳಗಳಲ್ಲಿ ಗಾಂಧಿ ಸ್ಮಾರಕ ಸ್ತಂಭ ಸ್ಥಾಪಿಸಲು ಸರ್ಕಾರ ನಿರ್ಧರಿಸಿದೆ. ರಾಜ್ಯದ ಮೊದಲ ಗಾಂಧಿ ಸ್ಮಾರಕ ಸ್ತಂಭವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ಸರ್ಕಾರಿ ಕಲಾ ಕಾಲೇಜು ಆವರಣದಲ್ಲಿ ಅನಾವರಣಗೊಳಿಸಿದರು. ಮಹಾತ್ಮ ಗಾಂಧೀಜಿಯವರು ತಮ್ಮ ಪತ್ನಿ ಕಸ್ತೂರಬಾ ಅವರೊಂದಿಗೆ 1915 ಮೇ 8 ಪ್ರಥಮ ಬಾರಿಗೆ ಬೆಂಗಳೂರಿಗೆ ಆಗಮಿಸಿದ್ದರು. ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ 1924 ಬೆಳಗಾವಿಯಲ್ಲಿ ನಡೆದ ಐತಿಹಾಸಿಕ ಕಾಂಗ್ರೆಸ್ ಅಧಿವೇಶನಕ್ಕೆ 100 ವರ್ಷಗಳು ಸಂದ ನೆನಪಿಗಾಗಿ ಗಾಂಧಿ ಭಾರತ ಅಭಿಯಾನದಡಿಯಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯು ಈ ಸ್ಮಾರಕ ಸ್ತಂಭಗಳನ್ನು ನಿರ್ಮಿಸುತ್ತಿದೆ. ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಈ ಸ್ಮಾರಕದ ಆಕರ್ಷಕ ಕಲಾಕೃತಿಯನ್ನು ಸಿದ್ಧಪಡಿಸಿದ್ದು, ಸ್ಮಾರಕವು 10 ಅಡಿ ಎತ್ತರ ಮತ್ತು 3.5 ಅಡಿ ಅಗಲದ ಏಕಶಿಲಾ ಗ್ರಾನೈಟ್ ಕಲಾಕೃತಿ ಹೊಂದಿದೆ. ತುಳು ಭಾಷೆ ಮತ್ತು ಅದರ ಸಾಂಸ್ಕೃತಿಕ ಪರಂಪರೆಗೆ ಸಾಂವಿಧಾನಿಕ ಮಾನ್ಯತೆ, ಸಂರಕ್ಷಣೆ, ಡಿಜಿಟಲೀಕರಣ ಕುರಿತಂತೆ ತುಳು ಭಾಷಾ ರಾಷ್ಟೀಯ ಮಾನ್ಯತೆ ಮತ್ತು ಅಭಿವೃದ್ಧಿ ಮಿಷನ್ 2026-35 ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಸದಸ್ಯ ಎಸ್ ಮೋಹನ್ ದಾಸ್ ಹೆಗಡೆ ಸಲ್ಲಿಸಿರುವ ಈ ಪ್ರಸ್ತಾವನೆಯು ತುಳು ಭಾಷೆಯನ್ನು ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರ್ಪಡೆಗೊಳಿಸುವ ಕುರಿತು ಮತ್ತು ಅದರ ಸಾಹಿತ್ಯಿಕ, ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಶೋಧನೆ ಮತ್ತು ಸಂರಕ್ಷಣೆಗಾಗಿ ರಾಷ್ಟೀಯ ಚೌಕಟ್ಟನ್ನು ರೂಪಿಸುವ ಕುರಿತು ಪರಿಗಣನೆಗೆ ಕೋರಿದೆ. ಪ್ರಸ್ತಾವನೆಯಲ್ಲಿ 2011 ಜನಗಣತಿಯ ಅಂಕಿಅಂಶಗಳ ಪ್ರಕಾರ 1,846,849 ಮಂದಿ ತುಳು ಭಾಷೆಯನ್ನು ಮಾತೃಭಾಷೆಯನ್ನಾಗಿ ಹೊಂದಿದ್ದಾರೆ ಎಂದು ಉಲ್ಲೇಖಿಸಲಾಗಿದೆ. ವಿಧಾನ ಪರಿಷತ್ನ ಶಿಕ್ಷಕರು ಮತ್ತು ಪದವೀಧರರ ತಲಾ 2 ಕ್ಷೇತ್ರಗಳಿಗೆ ಅಕ್ಟೋಬರ್ 23 ಚುನಾವಣೆ ನಡೆಯಲಿದ್ದು, ನಾಮಪತ್ರ ಸಲ್ಲಿಕೆ ಆರಂಭವಾಗಿದೆ. ಬೆಂಗಳೂರು ಶಿಕ್ಷಕರ ಕ್ಷೇತ್ರ, ಪಶ್ಚಿಮ ಪದವೀಧರರ ಕ್ಷೇತ್ರ, ಆಗ್ನೇಯ ಪದವೀಧರರ ಕ್ಷೇತ್ರ ಮತ್ತು ಈಶಾನ್ಯ ಶಿಕ್ಷಕರ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. ನಾಮಪತ್ರ ಸಲ್ಲಿಸಲು ಅಕ್ಟೋಬರ್ 6 ಕೊನೆಯ ದಿನಾಂಕವಾಗಿದೆ. ಅಕ್ಟೋಬರ್ 7 ನಾಮಪತ್ರ ಪರಿಶೀಲನೆ ನಡೆಯಲಿದ್ದು, ಅಭ್ಯರ್ಥಿಗಳು ನಾಮಪತ್ರ ಹಿಂಪಡೆಯಲು ಅಕ್ಟೋಬರ್ 9 ಕೊನೆಯ ದಿನಾಂಕವಾಗಿದೆ. ಅಕ್ಟೋಬರ್ 27 ಮತ ಎಣಿಕೆ ಕಾರ್ಯ ನಡೆಯಲಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ನೀವು ಕೇಳ್ತಾ ಇದ್ರ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ. ಸಮಯ ಆಗಿದೆ 8:01:06. ಈಗ ಕೇಳಿ ಒಲವಿನ ಆಲಾಪ.
2: ನೀವು ಟ್ಯೂನ್ ಮಾಡಿದ್ದೀರಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನವಿಲ್ಲು ಒಲವಿನ ಆಲಾಪ ಕಾರ್ಯಕ್ರಮ. ಪ್ರೀತಿಯಲ್ಲಿ ಕೊಡುವ ಉಡುಗೊರೆಗಳು, ಏನೆಲ್ಲ ಯೋಚನೆ ಬರ್ತಾ ಇದೆ ಅಲ್ಲ. ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಪ್ರೀತಿಯಲ್ಲಿ ಕೊಡುವ ಉಡುಗೊರೆಗಳ ಬಗ್ಗೆ ಮಾತಾಡ್ತಾ ಸಾಗೋಣ. ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

ಬ್ರಾಂಡೆಡ್ ಬಟ್ಟೆ, ದುಬಾರಿ ವಾಚ್, ಹೊಳೆಯೋ ಚಿನ್ನ, ಲೇಟೆಸ್ಟ್ ಫೋನ್. ಆದ್ರೆ ಯೋಚನೆ ಮಾಡಿ ನೋಡಿ, ಜಗತ್ತಿನ ಯಾವುದೇ ಹಣದಿಂದಲೂ ಕೊಳ್ಳಲಾಗದ, ಕೇವಲ ಹೃದಯದಿಂದ ಮಾತ್ರ ನೀಡಬಹುದಾದ ಉಡುಗೊರೆಗಳು ಯಾವುವು ಅಂತ. ಸಮಯ, ಟೈಮ್, ಗಮನ, ಅಟೆನ್ಷನ್, ಈ ಬ್ಯುಸಿ ಪ್ರಪಂಚದಲ್ಲಿ ನೀವು ಯಾರಿಗಾದ್ರೂ ನೀಡಬಹುದಾದ ಅತ್ಯಂತ ದೊಡ್ಡ ಉಡುಗೊರೆ ಅಂದ್ರೆ ನಿಮ್ಮ ಸಮಯ ರೀ. ಫೋನ್ ಪಕ್ಕಕ್ಕಿಟ್ಟು ಅವರ ಮಾತುಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳೋದಿದೆಯಲ್ಲ, ಅದು ಕೋಟಿ ರೂಪಾಯಿಯ ಗಿಫ್ಟ್ಗಿಂತಲೂ ಮಿಗಿಲಾದದ್ದು.

ವಾಟ್ಸಪ್ ಮೆಸೇಜ್ಗಳ ಈ ಯುಗದಲ್ಲಿ ಒಂದು ಸಣ್ಣ ಕಾಗದದ ಮೇಲೆ ನಿಮ್ಮ ಕೈಯಾರೆ ಬರೆದ ಪ್ರೀತಿಯ ಸಾಲುಗಳು ತರೋ ಸಂತೋಷವೇ ಬೇರೆ. ಆ ಕಾಗದದಲ್ಲಿ ನಿಮ್ಮ ಸ್ಪರ್ಶ ಇರುತ್ತೆ, ನಿಮ್ಮ ಮನಸ್ಸಿನ ಪ್ರತಿ ಮಿಡಿತ ಇರುತ್ತೆ. ಕೈ ಬರಹದ ಓಲೆ ಅಥವಾ ಪತ್ರಗಳು ಮನಸ್ಸಿಗೆ ನೀಡೋ ಖುಷಿಯನ್ನ ಯಾವ ವಾಟ್ಸಪ್ ಸಂದೇಶ ಕೂಡ ನೀಡಲಾರದು ಅಲ್ವೇ?

ನೀವು ಒಟ್ಟಿಗೆ ಕಳೆದಂತ ಕ್ಷಣಗಳು, ತಮಾಷೆಯ ಘಟನೆಗಳು, ಸಣ್ಣ ಪುಟ್ಟ ಪ್ರವಾಸಗಳ ಫೋಟೋಗಳನ್ನ ಒಟ್ಟುಗೂಡಿಸಿ ಮಾಡಿದಂತ ಒಂದು ಫೋಟೋ ಆಲ್ಬಮ್. ಪ್ರತಿ ಬಾರಿ ಪುಟ ತಿರುಗಿಸಿದಾಗಲೂ ನಿಮ್ಮ ಮುಖದಲ್ಲಿ ಮೂಡುವಂತ ಮಂದಹಾಸವನ್ನ ಆ ಫೋಟೋಗಳೇ ಹೇಳುತ್ತೆ. ಅಂಥದ್ದೊಂದು ಗಿಫ್ಟ್ ಕೊಟ್ಟಾಗ ಪ್ರೀತಿಯಲ್ಲಿ ಸಿಗುವಂತ ತೃಪ್ತಿಯ ನಗೆ ಇದೆಯಲ್ಲ, ಇನ್ನೆಲ್ಲೂ ಕಾಣದು, ಇನ್ನೆಲ್ಲೂ ಸಿಗದು.

ಸಂಸ್ಕೃತಿಯಲ್ಲಿ ಸಣ್ಣ ಪುಟ್ಟ ಮುನಿಸುಗಳು ಸಹಜ, ಆದರೆ ಅಹಂಕಾರವನ್ನ ಬದಿಗಿಟ್ಟು ತಪ್ಪನ್ನು ಕ್ಷಮಿಸಿ ತಾಳ್ಮೆಯಿಂದ ಜೊತೆಯಾಗಿ ನಿಲ್ಲೋದಿದೆಯಲ್ಲ, ಅದು ನಿಮ್ಮ ಸಂಬಂಧಕ್ಕೆ ನೀವು ಕೊಡುವ ಅತ್ಯಂತ ಗಟ್ಟಿಯಾದ ಪ್ರಬಲವಾದ ಉಡುಗೊರೆ. ಕ್ಷಮೆ, ಫಗಿವ್ನೆಸ್, ಸಹನೆ, ಪೇಷನ್ಸ್, ಬೆಲೆ ಕಟ್ಟಲಾಗದ ಅಮೂಲ್ಯ ಉಡುಗೊರೆಗಳು.

ಪ್ರೀತಿಯ ಬಂಧ ದಾಂಪತ್ಯದ ಬಂಧವಾಗೋಕೆ ಕೆಲವೊಮ್ಮೆ ಸಮಯ ಬೇಕಾಗುತ್ತೆ. ಪರಸ್ಪರರಲ್ಲಿ ಒಬ್ರು ಯಾವುದೋ ಗುರಿ ಸಾಧನೆಗಾಗಿ ಗಮನ ಹರಿಸಿದಾಗ, ನಾನು ನಿನಗಾಗಿ ಕಾಯ್ತೀನಿ, ನಿನ್ನ ಕನಸನ್ನ ಮೊದಲು ನನಸು ಮಾಡ್ಕೋ ಅಂತ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲೋ ಅಂತ ಆ ಮನಸ್ಸಿದೆಯಲ್ಲ, ಅದು ನಿಜಕ್ಕೂ ದೊಡ್ಡ ಗಿಫ್ಟ್ ಅಂತಾನೆ ಹೇಳ್ಬೋದು.

ಸಂಗಾತಿಗೆ ಆಯಸ್ಸುವಾದಾಗ ಅವರಿಗಾಗಿ ಒಂದು ಕಪ್ ಬಿಸಿ ಚಹಾ ಅಥವಾ ಕಾಫಿ ನೆಚ್ಚಿನ ಅಡುಗೆಯನ್ನ ಸ್ವತಃ ತಯಾರಿಸಿಕೊಡೋದು ದಾಂಪತ್ಯದ ಪ್ರೀತಿಯಲ್ಲಿ ಅತಿ ದೊಡ್ಡ ಉಡುಗೊರೆ ಅನ್ನಿಸ್ಕೊಳ್ಳುತ್ತೆ. ಇದೊಂಥರ ಶ್ರಮ ಮತ್ತು ಕಾಳಜಿಯ ಉಡುಗೊರೆ. ನಿನಗಾಗಿ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ ಅಂತ ಹೇಳಿ ಅಡುಗೆಯ ಮೂಲಕವೇ ತಿಳಿಸಿ ಹೇಳುವ ಉಡುಗೊರೆ. ಇದಾಗಿತ್ತು ಇಂದಿನ ಒಲವಿನ ಆಲಾಪ ಕಾರ್ಯಕ್ರಮ. ಪ್ರೀತಿಯ ಉಡುಗೊರೆಗಳನ್ನ ಕೊಡೋಕೆ ನಿಮ್ಗೊಂದಿಷ್ಟು ಸಲಹೆಗಳು ಸಿಕ್ಕದ್ವು ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇಷ್ಟ ಹೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ ನಿಮ್ಮ ಆರ್ಜೆ ರಮ್ಯಾ.

ನೀವು ಟ್ಯೂನ್ ಮಾಡಿದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 9:16:33. ಇದು ಸುಕೂನ್ ಕಿಪಲ್ ಕಾರ್ಯಕ್ರಮದ ಸಮಯ. ನಿಮ್ಮೆಲ್ಲರಿಗೂ ಮಧುರವಾದ ಹಿಂದಿ ಗೀತೆಗಳನ್ನ ಕೇಳುವಂಥ ಸುಕೂನ್ ಕಿಪಲ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆ ನಾನು, ನಿಮ್ಮ ಆರ್ಜೆ ಕುಸುಮ. ಇವತ್ತಿನ ಸುಕೂನ್ ಕಿಪಲ್ ಕಾರ್ಯಕ್ರಮದ ಮೊದಲ ಗೀತೆ ಮೂಡಿ ಬರ್ತಾ ಇದೆ ಶಕ್ತಿ ಚಿತ್ರದಿಂದ. ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಗಾಯನ, ಆನಂದ್ ಬಕ್ಷಿರವರ ರಚನೆ, ಆರ್ ಡಿ ಬರ್ಮನ್ ರವರ ಸಂಗೀತ ಸಂಯೋಜನೆ.

ಸುಪ್ಪುನ್ ಪೀಪಲ್ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಅಜ್ನಬಿ ಚಿತ್ರದಿಂದ ಸಮೀರ್ ಅವರ ರಚನೆ, ಅನು ಮಲ್ಲಿಕ್ ರವರ ಸಂಗೀತ ಸಂಯೋಜನೆ ಇರುವ ಈ ಗೀತೆಯನ್ನು ಹಾಡಿದ್ದಾರೆ ಅದ್ನಾನ್ ಸಮಿ ಹಾಗೂ ಸುನಿಧಿ ಚೌಹಾಣ್ರವರು.

ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ ಹಿಂದಿ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ಲೋಫರ್ ಚಿತ್ರದಿಂದ. ಲಕ್ಷ್ಮೀಕಾಂತ್ ಪ್ಯಾರಲ್ಯಾಲ್ ರವರ ರಚನೆ, ಲಕ್ಷ್ಮೀಕಾಂತ್ ಪ್ಯಾರಲ್ಯಾಲ್ ರವರ ಸಂಗೀತ, ಆನಂದ್ ಬಕ್ಷಿರವರ ರಚನೆ, ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ.

ಹಲೋ ಬ್ರದರ್ ಸಿನಿಮಾದ ಹಾಡಿದು ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್. ಸಜ್ ಸುಧಾಕರ್ ಶರ್ಮಾರವರ ಸಾಹಿತ್ಯ, ಸಾಜೀದ್ ವಾಜೀದ್ರವರ ಸಂಗೀತ ಈ ಹಾಡಿಗಿದೆ.

ಸುಪುನ್ ಕಿಪಲ್ ಕಾರ್ಯಕ್ರಮನ ಕೇಳ್ತಾ ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳನ್ನ ಇನ್ನು ಕೆಲವೇ ಸಮಯದಲ್ಲಿ ನೋಡ್ತೀನಿ. ಈಗ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ. ಉದಿತ್ ನಾರಾಯಣ್ ಹಾಗೂ ಶ್ರೇಯಾ ಘೋಷಾಲ್ ರವರ ಗಾಯನ, ಸಮೀರ್ ಅವರ ರಚನೆ, ರಾಮ್ ಸಂಪತ್ ರವರ ಸಂಗೀತ ಸಂಯೋಜನೆ ಇರುವ ಈ ಗೀತೆ ಖಾಕಿ ಚಿತ್ರದ್ದು.

ಹಾಡುಗಳು ಅಮೋಘವಾಗಿವೆ, ನಿಮಗೆ ಧನ್ಯವಾದಗಳು ಅಂತ ಆ ಸಂದೇಶವನ್ನು ಕಳಿಸಿರೋದು ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನಿ ಇವರ ಸಂದೇಶ ಬಂದಿದೆ. ನಮ್ಮ ಮನಸ್ಸು ಅರಳಲು ಪ್ರತಿದಿನ ಸುಕುನ್ ಕೀಪಲ್ ಕಾರ್ಯಕ್ರಮ ಕೇಳ್ತೀವಿ. ಇಂದು ಲಕ್ಷ್ಮೀಕಾಂತ ಪ್ಯಾರೇಲಾಲ್ರವರ ಸಂಗೀತ ಸಂಯೋಜನೆಯ ಚಂದದ ಹಾಡನ್ನು ಕೇಳಿ ತುಂಬ ಖುಷಿಯಾಯಿತು. ಶರಣು ಶರಣಾರ್ಥಿಗಳು ಕಾಮನಬಿಲ್ಲಿಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ನಂಬರ್ ನಿಮಗೆ 1109 ಉಮೇಶ್ ಸಿರಿಗೆರೆ ಎಲ್ಲ ಗೀತೆಗಳನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದ. ಈಗ ಮತ್ತೊಂದು ಗೀತೆಯನ್ನು ಕೇಳುವಂತಹ ಸಮಯ ಸುಕುನ್ ಕೀಪಲ್ ಕಾರ್ಯಕ್ರಮದಲ್ಲಿ. ಮರ್ಡರ್ ಚಿತ್ರದ ಗೀತೆ ಈಗ ಮೂಡಿ ಬರ್ತಾ ಇದೆ. ಕುನಾಲ್ ಗಾಂಜಾವಾಲಾರವರ ಗಾಯನ, ಸಯೀದ್ ಖಾದ್ರಿರವರ ರಚನೆ, ಅನು ಮಲ್ಲಿಕ್ರವರ ಸಂಗೀತ.

ಆನಂದ ಕುಲಕರ್ಣಿ ಸುಲೈಪೇಟದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಕೋನ್ ಕೀಪಲ್ ಕಾರ್ಯಕ್ರಮದಲ್ಲಿನ ಹಿಂದಿ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್ ರೀ ಮೇಡಮ್, ಹಾಡುಗಳೆಲ್ಲವೂ ಇಷ್ಟ ಆಗ್ತಾ ಇದೆ ಅಂತ ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಇವತ್ತಿನ ಸುಕೋನ್ ಕೀಪಲ್ ಕಾರ್ಯಕ್ರಮದ ಕೊನೆಯ ಗೀತೆ ಮೂಡಿ ಬರ್ತಾ ಇದೆ. ದಬಾಂಗ್ ಚಿತ್ರದಿಂದ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ರವರ ಗಾಯನ, ಜಲೀಸ್ ಶೆರ್ವಾನಿರವರ ರಚನೆ, ಸಾಜೀತ್ ವಾಜೀದ್ ರವರ ಸಂಗೀತ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
1: ಕನಸಿನ ಲೋಕಕ್ಕೆ.
2: ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ 1.3 ಮೆಗಾಹರ್ಟ್ಸ್ನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 10:21 ಆಗ್ತಾ ಇದೆ. ಮನಸ್ಸಿಗೆ ಹತ್ತಿರವಾಗಿರುವಂತಹ ವಿಷಯದ ಬಗ್ಗೆ ಮಾತಾಡ್ತಾ ಮಧುರವಾದ ಗೀತೆಗಳನ್ನ ಕೇಳ್ತಾ ಸಾಗು ಕನಸಿನ ಲೋಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದ ಪಯಣದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜೆ ಕುಸುಮ. ಇವತ್ತು ಯಾವ ವಿಷಯ ಮಾತಾಡಬಹುದು ಅಂತ ನಿಮ್ಮ ಮನಸ್ಸಿಗೆ ಈಗಾಗಲೇ ಒಂದು ಪ್ರಶ್ನೆ ಬಂದಿರಬಹುದು. ವಿಷಯವನ್ನು ತಿಳಿಸಿ ಕ್ಲೂ ಕೊಡ್ತೀನಿ, ಗೆಸ್ ಮಾಡಿ ಅಂತ ಹೇಳೋದಿಲ್ಲ, ಯಾಕಂದರೆ ಸಮಯ ಬಹಳ ಕಡಿಮೆ ಇದೆ. ಹಾಗಾಗಿ ವಿಷಯವನ್ನು ನಾನೇ ತಿಳಿಸ್ಬಿಡ್ತೀನಿ. ಮ್ಯಾನಿಫೆಸ್ಟೇಷನ್ ಅಥವಾ ಸಂಕಲ್ಪ ಸಿದ್ಧಿ, ಇದು ಇವತ್ತಿನ ಜನ್ರೇಷನಲ್ಲಿ ಒಂದು ದೊಡ್ಡ ಟ್ರೆಂಡ್ ಆಗಿದೆ ಅಂತಲೇ ಹೇಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಕನಸನ್ನು ನನಸಾಗಿಸ್ಕೊಳ್ಳಿ, ಹಾಗೆ ನೀವು ಬಯಸಿದ್ದನ್ನು ಪಡೆಯಿರಿ ಅನ್ನೋ ಮಾತುಗಳು ಹರಿದಾಡೋದನ್ನು ನೀವು ಕೂಡ ನೋಡಿರ್ತೀರ. ಆದರೆ ಈ ಮ್ಯಾನಿಫೆಸ್ಟೇಷನ್ ನಿಜವಾಗ್ಲೂ ವರ್ಕ್ ಆಗುತ್ತಾ ಅಥವಾ ಇದು ಬರೀ ಒಂದು ಭ್ರಮೇನಾ? ಮ್ಯಾನಿಫೆಸ್ಟೇಷನ್ ಅಂದರೆ ನಿಜವಾಗ್ಲೂ ಏನು? ಅದು ಒಂದು ಮ್ಯಾಜಿಕ್ ಅಂತ ಅನೇಕರು ಅಂದ್ಕೊಳ್ತಾರೆ, ಆದರೆ ಇದು ನಿಜವಾಗ್ಲೂ ಮ್ಯಾಜಿಕ್ ಅಲ್ಲ. ಯಾಕಂದರೆ ನಮ್ಮ ಆಲೋಚನೆಗಳು, ನಮ್ಮ ಇಂಟೆನ್ಷನ್, ಹಾಗೆ ನಮ್ಮ ಭಾವನಾತ್ಮಕ ಶಕ್ತಿ, ಈ ಮೂರನ್ನು ನಮಗೆ ಬೇಕಾದಂಥ ನಮ್ಮ ಗುರಿಯತ್ತ ಫೋಕಸ್ ಮಾಡುವಂತಹ ಒಂದು ಅಭ್ಯಾಸ ಮ್ಯಾನಿಫೆಸ್ಟೇಷನ್. ಮ್ಯಾನಿಫೆಸ್ಟೇಷನ್ ಬಗ್ಗೆ ನಿಮಗೆ ಗೊತ್ತಿರುವಂತಹ ಮಾಹಿತಿ, ಹಾಗೆ ನೀವು ಇದುವರೆಗೆ ನಿಮ್ಮ ಲೈಫ್ನಲ್ಲಿ ಏನಾದರೂ ಮ್ಯಾನಿಫೆಸ್ಟ್ ಮಾಡಿದ್ದೀರಾ, ಹೌದು ಮಾಡಿದ್ದೀವಿ ಅನ್ನೋದಾದರೆ ಅದನ್ನು ಕೂಡ ನಮ್ಮ ಜೊತೆಗೆ ಹಂಚ್ಕೋಬಹುದು ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ವಿಷಯ ಗೊತ್ತಾಯ್ತಲ್ವಾ, ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತಾ ಸಾಗೋಣ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಈಗ ಮೊದಲ ಗೀತೆ ಕೇಳುವಂತಹ ಸಮಯ. ಅದೇ ಕಣ್ಣು ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಮ್ಯಾನಿಫೆಸ್ಟೇಷನ್ ಅಥವಾ ಸಂಕಲ್ಪ ಸಿದ್ಧಿ. ಈ ವಿಷಯದ ಬಗ್ಗೆ ನಿಮಗೆ ಗೊತ್ತಿರುವಂತಹ ಮಾಹಿತಿಯನ್ನು ಹಂಚಿಕೊಳ್ಳಿ ಅಂತ ಹೇಳಿದೆ. ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ, ನಿಮ್ಮೆಲ್ಲ ಸಂದೇಶಗಳನ್ನ ನೋಡ್ತೀನಿ. ಆದರೆ ಅದಕ್ಕೂ ಮುನ್ನ ಮ್ಯಾನಿಫೆಸ್ಟೇಷನ್ ಅಂತ ಅಂತ ಇದ್ದಾಗೆ ನಾವು ಒಂದು ಏನೋ ನಮಗೆ ಬೇಕಾದಂಥದ್ದನ್ನು ಆ ಒಂದು ವಸ್ತು ಆಗಿರ್ಬೋದು ಅಥವಾ ಯಾವುದೇ ಒಂದು ವಿಷಯ ಆಗಿರ್ಬೋದು ನಾವು ಸಾಧಿಸಬೇಕು ಅಂತ ಅಂದ್ಕೊಂಡಿರುವಂಥ ಒಂದು ಗೋಲ ಆಗಿರ್ಬೋದು ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದರೆ ಅದು ನಮಗೆ ಸಿದ್ಧಿಸುತ್ತೆ ಅಂತ ಅನ್ನೋದೇ ಮ್ಯಾನಿಫೆಸ್ಟೇಷನ್ ಅಂತ ಸಾಕಷ್ಟು ಜನರು ಅಂದ್ಕೊಂಡಿದ್ದಾರೆ. ಆದರೆ ಅದು ಮ್ಯಾನಿಫೆಸ್ಟೇಷನ್ ಅಲ್ಲ. ನಮಗೆ ಈಗ ಯಾವುದೋ ಒಂದು ಎಕ್ಸಾಂಪಲ್ಗೆ ಒಂದು ಕಾರ್ ಬೇಕಾಗಿರುತ್ತೆ, ಯಾವುದೋ ಒಂದು ಬ್ರ್ಯಾಂಡ್ನ ಯಾವುದೋ ಒಂದು ಕಾರ್. ಆ ಕಾರ್ನ ಬಗ್ಗೆ ನಾವು ಥಿಂಕ್ ಮಾಡ್ತಾ ಇದ್ದರೆ, ಆಲೋಚಿಸ್ತಾ ಇದ್ದರೆ, ನಾಳೆ ಬೆಳಿಗ್ಗೆ ಆ ಕಾರ್ ನಮ್ಮ ಮನೆ ಮುಂದೆ ಬಂದು ನಿಂತ್ಕೊಳ್ಳುತ್ತಾ? ಇಲ್ಲ ಅಲ್ವಾ? ಆ ರೀತಿ ಆಲೋಚನೆ ಮಾಡಿದಾಗ ಏನಾಗುತ್ತೆ, ಆ ಕಾರ್ನ ಬಗ್ಗೆ ನಮಗೆ ಅಂದರೆ ಅದೇ ನಮಗೆ ಕಾಣಿಸ್ತಾ ಇರುತ್ತೆ. ನಾವು ಎಲ್ಲೇ ಹೋದರೂ ಆ ಕಾರೇ ನಮಗೆ ಕಾಣಿಸೋದು, ಈ ರೀತಿ ಆಗುತ್ತೆ. ಹಾಗಂತ ಆ ಕಾರ್ ನಮಗೆ ಸಿಕ್ಬಿಡುತ್ತೆ, ಅದು ನಾಳೆನೇ ಸಿಗಬಹುದು, ಆಗಲ್ಲ. ಮ್ಯಾನಿಫೆಸ್ಟೇಷನ್ ಅಂದರೆ ನಾವು ಯೋಚನೆ ಮಾಡಿದ ತಕ್ಷಣ ಅದು ನಮಗೆ ಸಿಕ್ಬಿಡುತ್ತೆ, ಸಿಗುತ್ತೆ. ಹಾಗಾಗಿ ಆ ರೀತಿ ನಾವು ಥಿಂಕ್ ಮಾಡಬೇಕು ಅನ್ನೋದಲ್ಲ. ಅದರ ಬದಲಿಗೆ ನಾವು ಯಾವ ಒಂದು ಗುರಿಯನ್ನು ಇಟ್ಕೊಂಡಿರ್ತೀವಿ ಅದನ್ನು ತಲುಪೋದಕ್ಕೆ ಅದು ಬೇಕಾದಂಥ ಒಂದು ದಾರಿಯನ್ನು ಮಾಡಿಕೊಡುತ್ತೆ, ನಮ್ಮ ಮನಸ್ಸನ್ನು ಸಿದ್ಧಪಡಿಸುತ್ತೆ ಮ್ಯಾನಿಫೆಸ್ಟೇಷನ್. ಸೊ ನಮ್ಮ ಮನಸ್ಸನ್ನು ಪ್ರಿಪೇರ್ ಮಾಡೋದು ಮ್ಯಾನಿಫೆಸ್ಟೇಷನ್. ಬಿಟ್ಟರೆ ನಾವು ಅಂದ್ಕೊಂಡಿದ್ದ ತಕ್ಷಣ, ನಾವು ಆಲೋಚನೆ ಮಾಡಿದ ತಕ್ಷಣ ನಮಗೆ ಏನು ಬೇಕೋ ಅದು ನಾಳೆನೇ ಸಿಕ್ಬಿಡುತ್ತೆ ಅಥವಾ ಬೇಗ ಸಿಕ್ಬಿಡುತ್ತೆ ಅಂತ ಅಂದ್ಕೊಳ್ಳೋದು ಮ್ಯಾನಿಫೆಸ್ಟೇಷನ್ ಅಲ್ಲ. ಜಸ್ಟ್ ಸಂಕಲ್ಪ ನಾವು ಮಾಡ್ಕೊಳ್ಬಹುದು, ಆದರೆ ಅದು ಸಿದ್ಧಿಸೋದು ನಮ್ಮ ಪ್ರಯತ್ನದಿಂದ ಮಾತ್ರ. ಹಾಗಾಗಿ ಆಲೋಚನೆ ಮಾಡಿದ ತಕ್ಷಣ ನಮಗೆ ಎಲ್ಲ ಸಿಕ್ಬಿಡುತ್ತೆ ಅಂತ ಅಂದ್ಕೊಳ್ಳೋದು ಕೂಡ ತಪ್ಪಾಗುತ್ತೆ. ಹಾಗೆಯೇ ಈ ಮ್ಯಾನಿಫೆಸ್ಟೇಷನಲ್ಲಿ ಎರಡು ಮುಖ್ಯವಾದ ಪ್ರಿನ್ಸಿಪಲ್ಗಳಿರುತ್ತೆ. ನೀವು ಈ ಪ್ರಿನ್ಸಿಪಲ್ಗಳನ್ನ ಕೇಳಿರಬಹುದು, ಒಂದು ಲಾ ಆಫ್ ಅಟ್ರಾಕ್ಷನ್, ಮತ್ತೊಂದು ಲಾ ಆಫ್ ಅಸಂಪ್ಷನ್ ಅಂತ. ಲಾ ಆಫ್ ಅಟ್ರಾಕ್ಷನ್ ಅಂದರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ, ನಾವು ಯಾವುದರ ಬಗ್ಗೆ ಫೋಕಸ್ ಮಾಡ್ತೀವಿ ಅದು ನಮಗೆ ಆಕರ್ಷಿತವಾಗುತ್ತೆ, ನಾವು ಅದನ್ನು ಅಟ್ರ್ಯಾಕ್ಟ್ ಮಾಡ್ತೀವಿ ಅಂತ. ನಾವು ಒಳ್ಳೆಯ ವಿಷಯಗಳನ್ನ ಫೋಕಸ್ ಮಾಡಿದ್ರೆ ನಮಗೆ ಒಳ್ಳೆಯ ವಿಷಯಗಳೇ ಅಟ್ರ್ಯಾಕ್ಟ್ ಆಗ್ತಾ ಹೋಗುತ್ತೆ. ಹಾಗೆ ಅದಕ್ಕೆ ಆಪೋಸಿಟ್ ಆಗಿ ನಾವು ಫೋಕಸ್ ಮಾಡಿದ್ರೆ ಅಂತಹ ವಿಷಯಗಳೇ ನಮಗೆ ಅಟ್ರ್ಯಾಕ್ಟ್ ಆಗ್ತಾ ಹೋಗುತ್ತೆ. ಸೊ ಇದು ಲಾ ಆಫ್ ಅಟ್ರಾಕ್ಷನ್. ಇನ್ನು ಲಾ ಆಫ್ ಅಸಂಪ್ಷನ್ ಏನು ಅಂತ ಅಂದರೆ, ನಮಗೆ ಈಗಾಗಲೇ ನಮಗೆ ಸಿಗಬೇಕಾಗಿರುವಂಥದ್ದೇನೋ ಒಂದು ವಸ್ತು ಆಗಿರ್ಬೋದು ಅಥವಾ ನಮಗೇನೋ ಒಂದು ಕೆಲಸ ಆಗಿರ್ಬೋದು, ಅದು ನಮಗೀಗ ಆಲ್ರೆಡಿ ಸಿಕ್ಕಿದೆ, ನಮ್ಮ ಆಸೆ ಈಡೇರಿದೆ, ನಮ್ಮ ಸಂಕಲ್ಪ ಪೂರ್ಣವಾಗಿ ನೆರವೇರಿದೆ ಅನ್ನೋ ರೀತಿಯಲ್ಲಿ ನಾವು ನಡ್ಕೊಳ್ಳೋದು, ಆ ರೀತಿ ನಾವು ಅಸ್ಯೂಮ್ ಮಾಡ್ಕೊಳ್ಳೋದು ಲಾ ಆಫ್ ಅಸಂಪ್ಷನ್. ನಮ್ಮ ಆಸೆ ಈಗಾಗಲೇ ಈಡೇರಿದೆ ಅಂತ ಅಂದ್ಕೊಳ್ಳೋದು ಲಾ ಆಫ್ ಅಸಂಪ್ಷನ್. ಸೊ ಇದೆರಡು ಮುಖ್ಯವಾದ ಪ್ರಿನ್ಸಿಪಲ್ಗಳು ಮ್ಯಾನಿಫೆಸ್ಟೇಷನಲ್ಲಿ ಬರುತ್ತೆ. ಮತ್ತಷ್ಟು ಮ್ಯಾನಿಫೆಸ್ಟೇಷನ್ನ ಕುರಿತಾಗಿ ಮಾತಾಡೋಣ. ಈಗ ಜೀವನ ಚಕ್ರ ಚಿತ್ರದ ಒಂದು ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಕನಸಿನ ಲೋಕ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವು ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆಗಲೇ ಮಾತಾಡುವಾಗ ನಾನು ಹೇಳ್ತಾ ಇದ್ದೆ, ನಾವು ಯಾವುದಾದ್ರೂ ಒಂದು ವಸ್ತು ಬೇಕು ಅಂತ ಅಂದ್ಕೊಂಡ್ರೆ ನಮಗೆ ಅದೇ ವಸ್ತು ಪದೇ ಪದೇ ಕಾಣಿಸ್ತಾ ಇರುತ್ತೆ, ಎಲ್ಲೇ ಹೋದರೂ ಅದೇ ಕಾಣ್ತಾ ಇರುತ್ತೆ. ಉದಾಹರಣೆಗೆ ಕಾರ್ ಆಗ್ಬೋದು, ಅಥವಾ ಒಂದು ಫೋನ್ ಕೂಡ ಆಗ್ಬೋದು. ಯಾವುದೋ ಒಂದು ಬ್ರ್ಯಾಂಡ್ನ ಫೋನ್ ನಾವು ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಅದೇ ಫೋನ್ನ ಯೂಸ್ ಮಾಡುವಂತಹ ವ್ಯಕ್ತಿಗಳು ನಮಗೆ ಆಗಾಗ ಕಾಣಿಸ್ತಾ ಇರ್ತಾರೆ. ಆ ಫೋನ್ ಪದೇ ಪದೇ ನಮ್ಮ ಕಣ್ಣಿಗೆ ಬೀಳ್ತಾ ಇರುತ್ತೆ. ಹೀಗೆ ಯಾಕಾಗತ್ತೆ ಅಂತ ಅಂದರೆ, ನಮ್ಮ ಬ್ರೈನ್ನಲ್ಲಿ ರೆಟಿಕ್ಯುಲಾರ್ ಆಕ್ಟಿವೇಟಿಂಗ್ ಸಿಸ್ಟಮ್ RAS ಅನ್ನೋ ಒಂದು ಭಾಗ ಇರುತ್ತೆ. ಆ ಭಾಗದ ಕೆಲಸ ಏನಪ್ಪ ಅಂತ ಅಂದರೆ, ನಾವು ಯಾವುದಕ್ಕೆ ಪ್ರಿಫರೆನ್ಸ್ ಕೊಡ್ತೀವೋ, ಯಾವುದ್ರ ಬಗ್ಗೆ ನಾವು ಇಂಟ್ರೆಸ್ಟ್ನ ತೋರಿಸ್ತೀವೋ, ಅತಿಯಾಗಿ ಯಾವುದ್ರ ಬಗ್ಗೆ ಒಂದು ಆಸಕ್ತಿಯನ್ನು ತೋರಿಸ್ತೀವೋ, ಆ ವಿಷಯದ ಬಗ್ಗೆ ಆ ನಮ್ಮ RAS ರೆಟಿಕ್ಯುಲಾರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅದು ನಮಗೆ ಆ ವಿಷಯದ ಬಗ್ಗೆ ಮಾಹಿತಿಯನ್ನು ನಮಗೆ ತೋರಿಸ್ತಾ ಇರುತ್ತೆ. ಸೊ ಆ ಒಂದು ಕಾರಣಕ್ಕೆ ನಮಗೆ ಎಲ್ಲೇ ಹೋದರೂ ಅದೇ ವಸ್ತು ಪದೇ ಪದೇ ಕಾಣಿಸ್ತಿರುತ್ತೆ. ಅಥವಾ ಯಾವುದೋ ಒಂದು ಫೋನ್ ಆಗ್ಬೋದು, ಕಾರ್ ಆಗ್ಬೋದು. ಉದಾಹರಣೆಗೆ ಹೇಳ್ತಾ ಇರ್ತೀವಲ್ಲ, ನಾವು ಯಾವಾಗಲೂ ಒಂದು ರೆಡ್ ಕಲರ್ ಕಾರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಾವು ಎಲ್ಲೇ ಹೋದರೂ ಆ ರೆಡ್ ಕಲರ್ ಕಾರೇ ನಮಗೆ ಕಾಣಿಸ್ತಾ ಇರುತ್ತೆ ಅಂತ ನೀವು ಕೂಡ ಕೇಳಿರ್ತೀರಾ ಈ ಒಂದು ಎಕ್ಸಾಂಪಲ್ನ. ಅದಕ್ಕೆ ಕಾರಣ ಏನಂದರೆ, ನಮ್ಮ ಬ್ರೈನ್ನಲ್ಲಿರುವಂಥ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ RAS ಆ ಭಾಗದ ಕೆಲಸ ನಮಗೆ, ನಾವು ಯಾವ ಒಂದು ವಿಷಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತೀವಿ, ಆದ್ಯತೆಯನ್ನು ಕೊಡ್ತೀವಿ, ಯಾವುದ್ರ ಬಗ್ಗೆ ಅತಿಯಾಗಿ ಆಸಕ್ತಿಯನ್ನು ತೋರಿಸ್ತೀವಿ, ಅದೇ ವಿಷಯದ ಬಗ್ಗೆ ಮಾಹಿತಿಯನ್ನು ಆ ಒಂದು ಭಾಗ ನಮಗೆ ಆಗಾಗ ತೋರಿಸ್ತಾ ಇರುತ್ತೆ. ಇದು ಸೈನ್ಸ್ನ ಹಿಂದಿರುವಂಥ ರೀಸನ್, ಯಾಕೆ ನಮಗೆ ಕಾಣಿಸುತ್ತೆ ಹಾಗೆ ಅಂತ. ಹಾಗೆ ಮ್ಯಾನಿಫೆಸ್ಟೇಷನಿಂದ ಆಗುವಂಥ ಒಂದಷ್ಟು ಲಾಭಗಳನ್ನ ನೋಡೋದಾದರೆ, ಮೊದಲನೇದಾಗಿ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಅಂದರೆ ನಾವು ಪಾಸಿಟಿವಾಗಿ ಆಲೋಚನೆಗಳನ್ನ ಮಾಡೋದ್ರಿಂದ, ಪಾಸಿಟಿವ್ ಥಾಟ್ಸ್ ನಮ್ಮಲ್ಲಿ ಬರೋದ್ರಿಂದ ನಮಗೆ ಅದು, ಆ ಪಾಸಿಟಿವ್ ಥಾಟ್ಸ್ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ನ ತುಂಬಿಸುತ್ತೆ. ಹಾಗೆಯೇ ಕೆಲವೊಂದು ಸಂದರ್ಭಗಳಲ್ಲಿ ಒಂದಷ್ಟು ಟಫ್ ಡಿಸಿಷನ್ಸ್ನ ತೊಗೋಬೇಕಾಗಬಹುದು. ಸೊ ಅಂತಹ ಸಮಯದಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗಿದ್ದಾಗ ಅಂತಹ ಟೈಮ್ನಲ್ಲಿ ನಾವು ಡಿಸಿಷನ್ನ ತೊಗೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ನಾವು ತುಂಬ ಪಾಸಿಟಿವಾಗಿ ಆಲೋಚನೆಗಳನ್ನ ಮಾಡೋದ್ರಿಂದ, ಸೆಲ್ಫ್ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗೋದ್ರಿಂದ ಏನಾಗುತ್ತೆ, ಟಫ್ ಸಿಚುವೇಶನ್ಗಳನ್ನ ಕೂಡ ಹ್ಯಾಂಡಲ್ ಮಾಡೋದು ಈಸಿ ಆಗುತ್ತೆ. ಹಾಗಾಗಿ ಒತ್ತಡ ಕೂಡ, ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ ನಾವು ಜೀವನದಲ್ಲಿ ನಮಗೆ ಸಿಕ್ಕಿರೋದಕ್ಕೆ ಪ್ರತಿಯೊಂದಕ್ಕೂ ಕೃತಜ್ಞತೆಯನ್ನು, ಗ್ರ್ಯಾಟಿಟ್ಯೂಡ್ನ ತೋರಿಸ್ತಾ ಇದ್ರೆ, ಅಥವಾ ಮೆಡಿಟೇಷನ್ ಅಂತಹ ಅಭ್ಯಾಸಗಳನ್ನ ನಾವು ಬೆಳೆಸ್ಕೊಂಡಿದ್ರೆ, ಅದು ನಮ್ಮ ನರ್ವಸ್ ಸಿಸ್ಟಮ್ನ ಕಾಮ್ ಆಗಿ ಇಡುತ್ತೆ. ಸೊ ಆಗಲೂ ಸಹ ಒತ್ತಡ ಕಡಿಮೆ ಆಗುತ್ತೆ. ಇನ್ನು ಮ್ಯಾನಿಫೆಸ್ಟೇಷನ್ನ ಮೊದಲನೇ ಒಂದು ಮುಖ್ಯವಾದ ಅಂಶ ಅಂತ ಅಂದರೆ ಅದು ಕ್ಲಾರಿಟಿ. ನನಗೆ ಲೈಫ್ನಲ್ಲಿ ಏನು ಬೇಕು ಅನ್ನೋ ಒಂದು ಸ್ಪಷ್ಟತೆ ನಮಗೆ ಸಿಗುತ್ತೆ. ಸೊ ಆ ಒಂದು ಕ್ಲಾರಿಟಿ ಸಿಕ್ಬಿಟ್ರೆ ಏನಾಗುತ್ತೆ, ನಮಗೆ ನಮ್ಮ ಗುರಿಯನ್ನು ತಲುಪೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ನಮಗೆ ಏನು ಬೇಕು ಅಂತ ನಮಗೆ ಒಂದು ಕ್ಲಿಯರ್ ಆಗಿ ಗೊತ್ತಾಯಿತು ಅಂತ ಅಂದರೆ, ಅದ್ರ ಕಡೆಗೆ ಫೋಕಸ್ ಮಾಡೋದಕ್ಕೆ, ಅದ್ರ ಕಡೆಗೆ ಹೆಜ್ಜೆ ಹಾಕೋದಕ್ಕೆ ಏನೆಲ್ಲ ತಯಾರಿಗಳನ್ನ ನಾವು ಮಾಡ್ಕೋಬೇಕು, ಹೇಗೆ ನಾವು ಇರಬೇಕು ಅನ್ನೋದೆಲ್ಲ ನಮಗೆ ಮೈಂಡ್ಗೆ ಥಾಟ್ಸ್ ಮೂಲಕ ಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಕ್ಲಾರಿಟಿ ನಮಗೆ ಫಸ್ಟ್ ಸಿಗುವಂಥದ್ದು ಮ್ಯಾನಿಫೆಸ್ಟೇಷನ್ ಮಾಡಿದಾಗ. ನಮಗೆ ಏನು ಬೇಕು ಅಂತ ಅಂದ್ಕೊಳ್ತೀವೋ ಅದರ ಬಗ್ಗೆ ಮಾತ್ರ ನಮ್ಮ ಫೋಕಸ್ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಸೊ ಇದಿಷ್ಟು ನಮಗೆ ಮ್ಯಾನಿಫೆಸ್ಟೇಷನ್ ಅಥವಾ ಸಂಕಲ್ಪ ಸಿದ್ಧಿಯಿಂದ ಆಗುವಂಥ ಲಾಭಗಳು. ಹಾಗೆ ಸ್ನೇಹಿತರ ಸಂದೇಶಗಳು ಬರ್ತಾ ಇವೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಇವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಿದ್ರೆಗೆ ಜಾರುವಂತಹ ಹೊತ್ತಿನಲ್ಲಿ ಮೂಡಿ ಬರುತ್ತಿರುವ ಕನಸಿನ ಲೋಕದ ಗೀತೆಗಳು ಖುಷಿ ಕೊಡ್ತಾ ಇವೆ, ತುಂಬ ಧನ್ಯವಾದಗಳು ಮೇಡಮ್ ಅಂತ. ಆನಂದ ಕುಲಕರ್ಣಿ ಸುಲೇಪೇಟದಿಂದ, ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಯಾವಾಗಲೂ ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು, ಅದು ಈಡೇರಲಿ ಬಿಡಲಿ ಆ ಮಾತು ಬೇರೆ, ನಾವು ಪಡೆಯಬೇಕೆನ್ನುವ ಆಸೆ ಹೊತ್ತು ಕನಸು ಕಾಣುವುದರಲ್ಲಿ ಯಾವುದೇ ಲೋಪವಿಲ್ಲ, ಆದರೆ ಪಡೆದುಕೊಳ್ಳುತ್ತೇವೆ ಎಂಬ ನಂಬಿಕೆ, ವಿಶ್ವಾಸ, ದೃಢ ಸಂಕಲ್ಪ ಇದ್ದರೆ ಸಾಕು, ಖಂಡಿತ ಯಶಸ್ಸು ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಶಾಂತಾಚಾರ ಬೆಡಿಗೇರ ಕೊಕ್ಕನೂರು ಹರಿಹರ ತಾಲೂಕು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವರು ಮ್ಯಾನಿಫೆಸ್ಟೇಷನ್ ಸಂಕಲ್ಪ ಸಿದ್ಧಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಸಂಕಲ್ಪ ಸಿದ್ಧಿಯ ಹಾಗೂ ಮ್ಯಾನಿಫೆಸ್ಟೇಷನ್ ನಡುವಿನ ಸಾಮ್ಯತೆಯ ವಿಚಾರ ತುಂಬ ಆಸಕ್ತಿದಾಯಕವಾಗಿದೆ. ನಾವು ಮನಸ್ಸಿನಲ್ಲಿ ದೃಢವಾಗಿ ಬಯಸಿ ಗುರಿಯತ್ತ ನಂಬಿಕೆ ಮತ್ತು ಪ್ರಯತ್ನದೊಂದಿಗೆ ಸಾಗುವುದು ಜೀವನದಲ್ಲಿ ಸಾಧನೆಗೆ ಪ್ರೇರಣೆಯಾಗುತ್ತದೆ. ಹಿಂದಿನ ಕಾಲದಲ್ಲಿ ಸಂಕಲ್ಪ ಸಿದ್ಧಿ ಎಂದು ಕರೆಯುತ್ತಿದ್ದ ವಿಚಾರವನ್ನು ಇಂದಿನ ತಲೆಮಾರಿನವರು ಮ್ಯಾನಿಫೆಸ್ಟೇಷನ್ ಎಂಬ ಹೊಸ ಪದದಲ್ಲಿ ಅರ್ಥೈಸಿಕೊಳ್ಳುತ್ತಿರುವುದು ತಿಳಿದುಕೊಳ್ಳಲು ವಿಶೇಷವಾಗಿದೆ. ಮನರಂಜನೆಯ ಜೊತೆಗೆ ಇಂತಹ ಚಿಂತನೆಗೆ ಹಚ್ಚುವ ಮಾಹಿತಿಯನ್ನು ನೀಡುತ್ತಿರುವ ಕನಸಿನ ಲೋಕ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಒಂದಷ್ಟು ಸಂದೇಶಗಳು ಇವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಮಲಯ ಮಾರುತ ಚಿತ್ರದ ಈ ಗೀತೆಯ ನಂತರ

ಕನಸಿನ ಲೋಕ ಕಾರ್ಯಕ್ರಮವನ್ನ ಕೇಳ್ತಾ ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಬಿಸಿ ಬಿಸಿ ರಾಗಿ ಮುದ್ದೆ ಹಸಿ, ಅವರೇ ಕಾಳು ಸಾರು, ಆಲೂಗಡ್ಡೆ ಬಜ್ಜಿ ರೆಡಿಯಾಗಿದೆ, ಊಟಕ್ಕೆ ಬನ್ನಿ ಅಂತ ಎಂದಿನಂತೆ ಇನ್ವೈಟ್.

ಮಾಡಿದ್ದಾರೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ, ಹಾಗೆ ಹರೀಶ್ ಮಲ್ಲೇಶ್ವರದಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ನಾವು ತುಂಬ ಒಬ್ಬರನ್ನು ಇಷ್ಟಪಟ್ಟಾಗ ಅವರ ಹೋಲಿಕೆ ಇರುವವರು ಕೆಲವೊಮ್ಮೆ ಸಿಕ್ಕಿರುವುದನ್ನು ನಾನು ಗಮನಿಸಿದ್ದೇನೆ ಮೇಡಮ್ ಅಂತ. ಹೌದು, ಹಾಗಾಗೋದು ಸಾಧ್ಯ ಆಗುತ್ತೆ, ಯಾಕಂದರೆ ಅದು ಸಾಮಾನ್ಯ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ರೆಟಿಕ್ಯುಲಾರ್ ಆಕ್ಟಿವೇಟಿಂಗ್ ಸಿಸ್ಟಮ್ RAS ಇದೆಯಲ್ಲ ನಮ್ಮ ಬ್ರೈನಲ್ಲಿ, ಆ ಭಾಗದ ಕೆಲಸ ಅದು. ಹಾಗೆ ಡಾಕ್ಟರ್ MD ಕೃಷ್ಣ ಶ್ರೀರಾಮಪುರ ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ. ಪ್ರಸಾರ ಮಾಡಿದಂಥ ಡಾಕ್ಟರ್ ರಾಜ್ ಅವರ ಹಾಡು ಸೂಪರ್, ನಾನು ಅಂದುಕೊಂಡದ್ದು ಸಾಕಾರವಾಗಲು ಪ್ರಯತ್ನ ಮುಖ್ಯ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಒಳ್ಳೆ ಟಾಪಿಕ್ ತಗೊಂಡಿದ್ದೀರಾ, ಧನ್ಯವಾದಗಳು. ಹಾಗೆ ಹಾಡುಗಳು ಕೂಡ ಖುಷಿ ನೀಡ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಚಿದಾನಂದ TB ಸರ್ಕಲ್ ಹೊಸದುರ್ಗದಿಂದ ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದ. ಇತ್ತೀಚೆಗಿನ ವರ್ಷಗಳಲ್ಲಿ ಮ್ಯಾನಿಫೆಸ್ಟೇಷನ್ ಬಹಳನೇ ಟ್ರೆಂಡಿಂಗ್ ಆಗಿರುವಂಥ ಒಂದು ಪದ, ಬಹಳ ಟ್ರೆಂಡಿಂಗ್ ಆಗಿರುವಂಥ ಒಂದು ಟೆಕ್ನಿಕ್ ಅಂತಲೇ ಹೇಳ್ಬೋದು. ಇದೇನು ಇತ್ತೀಚೆಗೆ ಕಾಣಿಸ್ಕೊಂಡಿದ್ದಲ್ಲ, ನಮ್ಮ ಸ್ನೇಹಿತರು ಆಗಲೇ ಸಂದೇಶ ಕಳಿಸಿದ ಹಾಗೆ ಸಂಕಲ್ಪ ಸಿದ್ಧಿ ಅನ್ನೋದು ಮೊದಲಿಂದನೂ ಇತ್ತು. ಆದರೆ ಅದಕ್ಕೊಂದು ಆಧುನಿಕ ಹೆಸರು ಬೇಕಾಗಿತ್ತೇನೋ. ಆ ಹೆಸರು ಮ್ಯಾನಿಫೆಸ್ಟೇಷನ್ ಅನ್ನೋ ಹೆಸರು ಎಲ್ಲರಿಗೂ ತುಂಬಾ ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಮ್ಯಾನಿಫೆಸ್ಟೇಷನ್ನ ಕೆಲಸನೇ ಅಟ್ರ್ಯಾಕ್ಷನ್ ಆಗಿದೆ, ಹಾಗೆ ಈ ಹೆಸರು ಕೂಡ ಅಟ್ರ್ಯಾಕ್ಟ್ ಮಾಡ್ತಾ ಇದೆ, ಹಾಗಾಗಿ ಇದು ಟ್ರೆಂಡಿಂಗಲ್ಲಿದೆ. ಹಾಗಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದ ಕೂಡಲೇ ನಾವು ಅಂದ್ಕೊಂಡಿದ್ದೆಲ್ಲ ಸಾಧ್ಯ ಆಗಿಬಿಡುತ್ತೆ ಅನ್ನೋದು, ಆ ರೀತಿ ನಾವು ಅಂದ್ಕೊಳ್ಳೋದು ಕೂಡ ತಪ್ಪಾಗುತ್ತೆ. ಇನ್ನು ಈ ಮ್ಯಾನಿಫೆಸ್ಟೇಷನ್ಗೆ ಕೆಲವೊಂದಷ್ಟು ಲಿಮಿಟ್ಸ್ ಇರುತ್ತೆ. ಏನೆಲ್ಲ ಲಿಮಿಟ್ಸ್ ಇದೆ ಅಂತ ಅಂದರೆ, ಯಾವುದೋ ಒಂದು ಸಮಸ್ಯೆ ಇರುತ್ತೆ, ಆ ಸಮಸ್ಯೆಗೆ ನಮಗೆ ಪರಿಹಾರ ಬೇಕಿರುತ್ತೆ. ನಾವು ಆ ಸಮಸ್ಯೆ ಬಗ್ಗೆ ಆಲೋಚನೆ ಮಾಡಿದ್ರೆ ಆ ಸಮಸ್ಯೆಗೆ ಪರಿಹಾರವನ್ನು ಹುಡುಕಬಹುದು. ಹಾಗಂತ ಯೋಚನೆ ಮಾಡಿದ ತಕ್ಷಣ ಆ ಒಂದು ಸಮಸ್ಯೆ ಪರಿಹಾರ ಆಗಿಬಿಡುತ್ತೆ, ಸಾಲ್ವ್ ಆಗಿಬಿಡುತ್ತೆ ಅಂತ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ಹಾಗೆಯೇ ಲೈಫ್ನಲ್ಲಿ ನಮಗೆ ಸಕ್ಸಸ್ ಬೇಕಾಗಿರುತ್ತೆ. ಹಾಗಂತ ಯಶಸ್ಸಿನ ಬಗ್ಗೆ ಬರೀ ಆಲೋಚನೆ ಮಾಡ್ತಾ ಇದ್ದರೆ ನಮಗೆ ಯಶಸ್ಸು ಸಿಕ್ಕಿಬಿಡೋದಿಲ್ಲ. ಆಲೋಚನೆ ಮಾಡಬೇಕು, ಆದರೆ ಅದರ ಜೊತೆಗೆ ಕಠಿಣವಾದ ಪರಿಶ್ರಮ ಬೇಕು, ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಹಾಗೆ ಎಷ್ಟೋ ಸಲ ಹಾರ್ಡ್ ವರ್ಕ್ ಮಾಡಿದ್ರೂ ಕೂಡ ಸಕ್ಸಸ್ ಸಿಕ್ಕಿರೋದಿಲ್ಲ. ಯಾಕಂದರೆ ಸಮಯ ಸಂದರ್ಭಗಳು ಹೇಗಿರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಹಾರ್ಡ್ ವರ್ಕ್ ಮಾಡಿದ್ರೂ ಕೂಡ ಸಕ್ಸಸ್ ಸಿಕ್ಕಿಲ್ಲ ಅಂತ ಅಂದರೆ ಅವರ ಜೀವನದಲ್ಲಿ ಸಮಯ ಸಂದರ್ಭ ಅದಕ್ಕೆ ತಕ್ಕನಾಗಿ ಇಲ್ಲ ಅಂತ ಹೇಳ್ಬೋದು. ಸಮಯ ಸಂದರ್ಭ ಹಾಗೆ ಹಾರ್ಡ್ ವರ್ಕ್ ಇವೆಲ್ಲವೂ ಒಂದೇ ಸಮಯಕ್ಕೆ ಕೂಡಿ ಬಂತು ಅಂತ ಅಂದಾಗ ಅವರ ಜೀವನದಲ್ಲಿ ಅವರಿಗೆ ಯಶಸ್ಸು ಸಿಕ್ಕಿರುತ್ತೆ. ಸೊ ನಮ್ಮ ಲೈಫ್ನಲ್ಲಿ ನಾವು ಹಾರ್ಡ್ ವರ್ಕ್ ಮಾಡಿದ ಕೂಡಲೇ ಸಕ್ಸಸ್ ಸಿಗ್ತಾ ಇಲ್ಲ ಅಂತ ಹಲವರು ಕಂಪ್ಲೇಂಟ್ ಮಾಡ್ತಾರೆ. ಆದರೆ ಅದಕ್ಕೆ ಸರಿಯಾದಂಥ ಸಮಯ ಬಂದಿರೋದಿಲ್ಲ, ಆ ಸಂದರ್ಭ ಬಂದಿರೋದಿಲ್ಲ, ಅದಕ್ಕಾಗಿ ನಾವು ಕಾಯಬೇಕಾಗತ್ತೆ. ಸೊ ಅದರ ಮೇಲೆ ಕೂಡ, ಅಂದರೆ ಟೈಮ್ನ ಮೇಲೆ ಕೂಡ ನಮ್ಮ ಲೈಫ್ನ ಸಕ್ಸಸ್ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ನಮಗೆ ಏನೋ ಸಿಗಬೇಕು ಅಂತ ಅಂದ್ಕೊಂಡ್ಬಿಟ್ಟು ಕಾಯ್ತಾ ಇದ್ದರೆ ಅದು ಖಂಡಿತ ಬರೋದಿಲ್ಲ. ಅದಕ್ಕೆ ಪ್ರಯತ್ನ ಬೇಕೇ ಬೇಕು ಅನ್ನೋ ಮಾತನ್ನು ನೀವೆಲ್ಲರೂ ಒಪ್ತೀರಾ ಅಂತ ಗೊತ್ತು. ಬರೀ ನಂಬಿಕೆಯಿಂದನೇ ಎಲ್ಲ ಕೆಲಸ ಆಗುತ್ತೆ ಅಂತ ಅಂದ್ಕೊಳ್ಳೋದು ತಪ್ಪು. ಹಾಗಂತ ನಂಬಿಕೆಯಿಲ್ಲ ಯಾವುದೇ ಕೆಲಸವನ್ನು ಆರಂಭ ಮಾಡೋದು ಕೂಡ ಸರಿಯಲ್ಲ. ನಂಬಿಕೆ ಇಟ್ಕೊಂಡೇ ಕೆಲಸವನ್ನು ಆರಂಭ ಮಾಡಬೇಕು, ನಂಬಿಕೆಯ ಜೊತೆ ಜೊತೆಗೇನೆ ಆ ಕೆಲಸವನ್ನು ಮಾಡ್ತಾ ಸಾಗಬೇಕು. ಸೊ ಪ್ರಯತ್ನ ಇಲ್ಲಿ ತುಂಬಾ ಮುಖ್ಯವಾಗುತ್ತೆ. ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀವಿ, ಹಾಗಾಗಿ ನಾವು ಅಂದ್ಕೊಂಡಿದ್ದೆಲ್ಲ ಆಗಿಬಿಡುತ್ತೆ ಅನ್ನೋ ನಂಬಿಕೆ ಅದು ಅಷ್ಟು, ಅಂದರೆ ನಾವು ಅಂದ್ಕೊಂಡಿದ್ದನ್ನು ಸಾಧಿಸೋದಕ್ಕೆ ಸಾಧ್ಯ ಮಾಡೋದಿಲ್ಲ. ಹಾಗಾಗಿ ನಂಬಿಕೆ ಮುಖ್ಯ, ಆದರೆ ನಂಬಿಕೆಯ ಜೊತೆಗೆ ಪ್ರಯತ್ನ ಕೂಡ ಇರಲೇಬೇಕು. ಹಾಗೆಯೇ ಸ್ನೇಹಿತರ ಸಂದೇಶಗಳು ಬರ್ತಾ ಇವೆ. ಮ್ಯಾನಿಫೆಸ್ಟೇಷನಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಅದೇನು ಅಂತ ತಿಳಿಸ್ತೀನಿ ಆನಂದ್ ಚಿತ್ರದ ಈ ಹಾಡಿನ ನಂತರ.

ಮ್ಯಾನಿಫೆಸ್ಟೇಷನಲ್ಲಿ ಒಂದು ಮುಖ್ಯವಾದ ಅಂಶ ಇದೆ, ತಿಳಿಸ್ತೀನಿ ಹಾಡಿದ ನಂತರ ಅಂತ ಹೇಳಿದ್ದೆ. ಅದೇನಂದರೆ ವಿಜುವಲೈಸೇಷನ್, ದೃಶ್ಯೀಕರಣ ಅಂತ ಅಂತಾರೆ. ಅಂದರೆ ಈಗ ಒಬ್ಬ ಕ್ರೀಡಾಪಟುಗೆ ಅವನು ಪಂದ್ಯದಲ್ಲಿ ಟ್ರೋಫಿಯನ್ನು ಗೆಲ್ಲಬೇಕು ಅನ್ನೋ ಆಸೆ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಆಗ ಆ ಟ್ರೋಫಿಯನ್ನು ಗೆದ್ದ ಹಾಗೆ ವಿಜುವಲೈಸ್ ಮಾಡ್ಕೊಳ್ಳೋದು ಮೈಂಡ್ನಲ್ಲಿ, ಅದನ್ನು ಕಣ್ಣು ಮುಂದೆ ತಂದುಕೊಳ್ಳೋದು, ಆ ಟ್ರೋಫಿಯನ್ನು ಕಣ್ಣು ಮುಂದೆ ತಂದುಕೊಳ್ಳೋದು, ಅದನ್ನು ಮೈಂಡ್ನಲ್ಲೂ ಕೂಡ ಅದೇ ರೀತಿ ಅದೇ ಒಂದು ಪಿಕ್ಚರ್ ಮೂಡೋ ಹಾಗೆ ಮಾಡೋದು. ಜಸ್ಟ್ ಕಣ್ಣು ಮುಂದೆ ತಂದುಕೊಂಡ್ರೆ ಆಗೋದಿಲ್ಲ, ಮೈಂಡ್ ಕೂಡ ಅದ್ರ ಜೊತೆಗೆ ಕನೆಕ್ಟ್ ಆಗಿ ಅದೇ ರೀತಿ ಆ ಒಂದು ದೃಶ್ಯ ಕಣ್ಣು ಮುಂದೆ ಬರ್ತಾ ಇದೆ ಅನ್ನೋ ಹಾಗೆ ಇಮ್ಯಾಜಿನ್ ಮಾಡ್ಕೋಬೇಕು. ಸೊ ಆ ರೀತಿ ವಿಜುವಲೈಸ್ ಮಾಡ್ಕೊಂಡಾಗ ಏನಾಗುತ್ತೆ, ಆ ಟ್ರೋಫಿ ಕಣ್ಣು ಮುಂದೆ ಬರ್ತಾ ಇರುತ್ತೆ. ಸೊ ಆ ಕ್ರೀಡಾಪಟುಗೆ ಏನನ್ಸುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಟ್ರೋಫಿ, ನಾನು ಗೆದ್ದುಬಿಟ್ಟಿದ್ದೀನಿ ಆಲ್ರೆಡಿ, ಸೊ ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ. ಆದರೆ ಆ ವ್ಯಕ್ತಿಗೆ ಗೊತ್ತಿರುತ್ತೆ ಅದು ಅವನು ಮಾಡ್ಕೊಳ್ತಾ ಇರೋದು ಒಂದು ವಿಜುವಲೈಸೇಷನ್ ಅಂತ. ಆ ವಿಜುವಲೈಸೇಷನ್ನು ನಾವಂತ ನಾವೇನಂತ ಅಂದ್ಕೊಳ್ತೀವಿ, ವಿಜುವಲೈಸ್ ಮಾಡಿದ ತಕ್ಷಣ ಅದು ನಮಗೆ ಸಿಕ್ಬಿಡುತ್ತಾ ಅಂತ ಕೇಳಬಹುದು ಯಾರಾದರೂ. ಆದರೆ ವಿಜುವಲೈಸ್ ಮಾಡಿದ ತಕ್ಷಣ ಅದು ಆ ಪ್ರಯತ್ನಕ್ಕೆ ಒಂದು ಆಲ್ಟರ್ನೇಟಿವ್ ಅನ್ನೋ ಒಂದು ಮಾತಲ್ಲ, ಆದರೆ ಪ್ರಯತ್ನ ಪಡೋದಕ್ಕೆ ಅದು ನಮಗೆ ಸಪೋರ್ಟ್ ಮಾಡುತ್ತೆ, ಎನ್ಕರೇಜ್ ಮಾಡುತ್ತೆ. ಸೊ ಕನಸಲ್ಲಿ ಕಾಣ್ತಾ ಇರುವಂಥ ಒಂದು ದೃಶ್ಯ ಅಥವಾ ನೀನು ಜಸ್ಟ್ ವಿಜುವಲೈಸ್ ಮಾಡ್ಕೊಳ್ತಾ ಇರೋವಂಥ ಒಂದು ದೃಶ್ಯನೇ ಅಷ್ಟು ಚೆನ್ನಾಗಿದೆ, ಅಷ್ಟು ಸುಂದರವಾಗಿದೆ, ನಿನಗೇನು ಬೇಕೋ ಅದು ಸಿಕ್ಕಿದೆ. ಹಾಗಿರುವಾಗ ಅದು ನಿಜವಾಗ್ಲೂ ನಡೆದ್ರೆ ಹೇಗಿರುತ್ತೆ ಅಂತ ಮನಸ್ಸು ಕೇಳುತ್ತೆ. ಸೊ ಅದು ನಿಜವಾಗ್ಲೂ ನಡೀಬೇಕು ಅಂದರೆ ಅದಕ್ಕೆ ನೀನು ಪ್ರಯತ್ನವನ್ನು ಪಡಬೇಕು ಅಂತ ಅದು ನಮ್ಮನ್ನು ಮೋಟಿವೇಟ್ ಮಾಡುತ್ತೆ. ಸೊ ವಿಜುವಲೈಸೇಷನ್ ಮ್ಯಾನಿಫೆಸ್ಟೇಷನ್ನ ಒಂದು ಟೆಕ್ನಿಕ್ ಅಂತ ಹೇಳ್ಬೋದು. ಹಾಗಾಗಿ ನಮಗೆ ಏನು ಬೇಕು ಅನ್ನೋದನ್ನು ನಾವು ವಿಜುವಲೈಸೇಷನ್ ಮಾಡ್ಕೊಳ್ತಾ ಇದ್ದಾಗೆ ಮನಸ್ಸಿಗೆ ಒಂದು ರೀತಿ ಒಂದು ಆಸೆ ಮೂಡುತ್ತೆ ಅಂತ ಹೇಳ್ಬೋದು. ಅಂದರೆ ನಾನು ಸಾಧಿಸ್ಬೇಕಂತ ಅಂದ್ಕೊಂಡಿರುವಂತಹ ಗುರಿ ಸಾಧಿಸಿದಾಗ ಈ ರೀತಿಯೆಲ್ಲ ಸಂದರ್ಭಗಳು ಇರುತ್ತೆ ಅಂತ ನಾವು ಇಮ್ಯಾಜಿನ್ ಮಾಡಿಕೊಂಡಾಗ, ಆಗ ಅಂತಹ ಒಂದು ದೃಶ್ಯ ಕನಸಿನಲ್ಲಿ ಕಾಣ್ತಾ ಇರುವಂಥ ದೃಶ್ಯ ಅಥವಾ ನಾವು ಇಮ್ಯಾಜಿನ್ ಮಾಡ್ಕೊಳ್ತಾ ಕಲ್ಪನೆಯಲ್ಲಿ ಇರುವಂತಹ ದೃಶ್ಯನೇ ಅಷ್ಟು ಚೆನ್ನಾಗಿದೆ, ಇನ್ನು ಅದು ನಿಜ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಮನಸ್ಸು ಆ ಕನಸನ್ನು ನಿಜ ಮಾಡೋದಕ್ಕೆ, ನನಸು ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೆ. ಹಾಗಾಗಿ ವಿಜುವಲೈಸೇಷನ್ ಬಹಳ ಮುಖ್ಯವಾಗುತ್ತೆ ಮ್ಯಾನಿಫೆಸ್ಟೇಷನಲ್ಲಿ. ಇನ್ನು ಆಗಲೇ ಹೇಳ್ತಾ ಇದ್ದಾಗೆ ಮ್ಯಾನಿಫೆಸ್ಟೇಷನ್ ಬಹಳ ಇಂದಿನ ಒಂದು ವಿಚಾರ, ಆದರೆ ಈಗ ಅದು ಒಂದು ಮಾಡರ್ನ್ ನೇಮ್ನಲ್ಲಿ ಗುರುತಿಸ್ಕೊಳ್ತಾ ಇದೆ. ಇಷ್ಟ ಅರ್ಥ ಸಿದ್ಧಿರಸ್ತು ಅನ್ನೋ ಒಂದು ಆಶೀರ್ವಾದವನ್ನು ನೀವು ಕೇಳಿರ್ತೀರ ದೇವಸ್ಥಾನದಲ್ಲಿ.

ಮಿತ್ರ ಮಾಡುವಂಥ ಆಶೀರ್ವಾದ ಆಗಿರ್ಬೋದು, ಅಥವಾ ಮನೆಯ ಹಿರಿಯರು ಮಾಡುವಂಥ ಆಶೀರ್ವಾದ ಆಗಿರ್ಬೋದು. ಈ ಇಷ್ಟಾರ್ಥ ಸಿದ್ಧಿರಸ್ತು ಹಾಗೆ ಮ್ಯಾನಿಫೆಸ್ಟೇಷನ್, ಈ ಎರಡೂ ಕಾನ್ಸೆಪ್ಟ್ಗಳು ಕೂಡ ಒಂದಕ್ಕೊಂದು ಬೆಸೆದುಕೊಂಡಿದೆ, ಅಥವಾ ಎರಡೂ ಕೂಡ ಒಂದೇ ಆಲ್ಮೋಸ್ಟ್ ಅಂತ ಹೇಳ್ಬೋದು. ಇಷ್ಟ ಅಂದರೆ ಏನು? ನಮಗೆ ಇಷ್ಟವಾಗಿರುವಂಥದ್ದು, ನಮಗೆ ಪ್ರಿಯವಾದಂಥದ್ದು, ನಾವು ಅಪೇಕ್ಷಿಸುವಂಥದ್ದು ಅಂತ ಆಗುತ್ತೆ, ಅಥವಾ ನಾವು ಆಯ್ಕೆ ಮಾಡ್ಕೊಳ್ಳುವಂಥದ್ದು ಅಂತಲೂ ಅಂದ್ಕೋಬಹುದು. ಅರ್ಥ ಅಂದರೆ ಇಂಟೆನ್ಷನ್, ನಮ್ಮ ಉದ್ದೇಶ ಅಥವಾ ನಮ್ಮ ಗುರಿ ಅಂತ ಆಗುತ್ತೆ. ಸಿದ್ಧಿ ಅಂದರೆ ಪೂರ್ಣವಾಗುವಂಥದ್ದು, ನೆರವೇರುವಂಥದ್ದು, ಅಥವಾ ನಾವು ಒಂದು ಯಾವುದೋ ಸಾಧನೆ ಮಾಡಬೇಕು ಅಂತಿದ್ರೆ ಅದು ಪರಿಪೂರ್ಣವಾಗುವಂಥದ್ದು ಅನ್ನೋ ಅರ್ಥ ಬರುತ್ತೆ. ಅಸ್ತು ಅಂದರೆ ನಾವು ಅಂದ್ಕೊಂಡಿದ್ದು ಹಾಗೆ ಆಗಲಿ ಅನ್ನೋವಂಥದ್ದು. ಸೊ ಇದಿಷ್ಟು ಸೇರಿದ್ರೆ ಇದು ಕೂಡ ಮ್ಯಾನಿಫೆಸ್ಟೇಷನೇ ಆಗುತ್ತೆ. ಹಾಗಾಗಿ ಆಶೀರ್ವಾದ ನಮಗೆ ಹಿರಿಯರು ಮಾಡೋದು ಕೂಡ ನಮ್ಮ ಮನಸ್ಸಿನ ಬಯಕೆಗಳು ಏನಿದೆ ಅದೆಲ್ಲವೂ ಈಡೇರಲಿ ಅನ್ನೋದು. ಈ ಮ್ಯಾನಿಫೆಸ್ಟೇಷನ್ ಕೂಡ ಅದೇ, ನಮ್ಮ ಮನಸ್ಸಿನ ಬಯಕೆಗಳೆಲ್ಲವೂ ಈಡೇರಲಿ ಅನ್ನೋದೇ ಆಗಿರುತ್ತೆ. ಆದರೆ ಇದು ನಾವು ನಮಗೆ ಮಾಡ್ಕೊಳ್ಳೋಂಥ ಒಂದು ಟೆಕ್ನಿಕ್ ಅಂತ ಹೇಳ್ಬೋದು. ಆಶೀರ್ವಾದ ನಮಗೆ ನಮ್ಮ ಹಿರಿಯರು ಮಾಡುವಂಥದ್ದು, ಅದೊಂದೇ ಡಿಫ್ರೆನ್ಸ್ ಬಿಟ್ಟರೆ ಇದೆರಡೂ ಕೂಡ ಆಲ್ಮೋಸ್ಟ್ ಸೇಮ್ ಅಂತಲೇ ಹೇಳ್ಬೋದು. ಸ್ನೇಹಿತರ, ಸಂದೇಶಗಳು ಬರ್ತಾ ಇವೆ, ಸಂದೇಶಗಳನ್ನ ನೋಡಿಬಿಡೋಣ. ಯಾರಿದು ಕನಸಿನ ಲೋಕದ ಹಾಡುಗಳನ್ನ ಕೇಳುವಾಗ ಪ್ರಸ್ತುತ ಕಾಲ ಮರೆತು ಮನಸ್ಸು ಕಲ್ಪನಾ ಲೋಕದಲ್ಲಿ ತೇಲುತ್ತದೆ, ಹಳೆಯ ಸವಿ ನೆನಪುಗಳು ಮತ್ತು ಭವಿಷ್ಯದ ಸುಂದರ ಕನಸುಗಳು ಆ ಸಂಗೀತದೊಂದಿಗೆ ಒಂದಾಗುತ್ತವೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹೇ ಹರಿಹರನ್ ವಿಜ್ಞಾನ ನಗರದಿಂದ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಎಲ್ಲ ಗೀತೆಗಳು ನಮಗೆ ತುಂಬ ಮೆಚ್ಚುಗೆ ಆಗ್ತಾ ಇವೆ, ಪ್ರಸಾರಕ್ಕೆ ತುಂಬು ಹೃದಯದ ಧನ್ಯವಾದಗಳು ಅಂತ ಮಹಾರಾಷ್ಟ್ರದ ಅಕ್ಕಲಕೋಟ ತಾಲೂಕಿನ ಮೈಂದರ್ಗಿಯ ಈರಣ್ಣ ಜೀವೂರ ಮೆಸೇಜ್ ಮಾಡಿದ್ದಾರೆ. ನಂಬರ್ ನಿಮಗೆ 1875 ಇವರ ಸಂದೇಶ ಬಂದಿದೆ. ಹಾಗೆ ಹರೀಶ್ ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದ ಸ್ನೇಹಿತರೆ. ಇನ್ನು ಮ್ಯಾನಿಫೆಸ್ಟೇಷನ್ಗೆ ಬಹಳ ಮುಖ್ಯವಾದ ಕಾರಣ ಆಗಿರೋದು ಯಾವುದು ಹೇಳಿ? ನಮ್ಮ ಮನಸ್ಸು. ಮನಸ್ಸು ಯಾವ ರೀತಿ ಆಲೋಚನೆ ಮಾಡುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಮನಸ್ಸಿಗೆ ಇರುವಂಥ ಶಕ್ತಿಯನ್ನು ನಾವು ಯಾವತ್ತಿಗೂ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ. ಶಕ್ತಿ ಇದೆ ಅಂತಲೇ ನಾವು ಏನು ಮಾಡಬೇಕು, ಪಾಸಿಟಿವ್ ಥಾಟ್ಸ್ನ ಆದಷ್ಟು ಯೋಚನೆ, ಅಂದರೆ ನಮ್ಮ ಆಲೋಚನೆ ಯಾವಾಗಲೂ ಸಕಾರಾತ್ಮಕವಾಗೇ ಇರಬೇಕು. ಪಾಸಿಟಿವ್ ಥಾಟ್ಸ್ನ ಬಿಟ್ಟು ಒಂದು ಸ್ವಲ್ಪನೂ ಆಚೀಚೆ ನಾವು ಯೋಚನೆ ಮಾಡೋದಕ್ಕೆ ಹೋಗಲೇಬಾರ್ದು. ಯಾಕಂದರೆ ಮನಸ್ಸಿಗೆ ಅಂಥದ್ದೊಂದು ಶಕ್ತಿ ಇದೆ ಅಂದಾಗ ನಾವು ಅದನ್ನು ಯಾವಾಗಲೂ ಪಾಸಿಟಿವ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ನೋಡಬೇಕು. ಅದನ್ನು ಬಿಟ್ಟು ಅದಕ್ಕೆ ಹೊರತಾಗಿ ನಾವು ಬೇರೆ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡೋದಕ್ಕೆ ಶುರು ಮಾಡ್ತು ಅಂತ ಅಂದರೆ ಅದು ನಮ್ಮ ಆರೋಗ್ಯದ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಯೋಚನೆ ಮಾಡ್ತೀವಿ ಅನ್ನೋದಾದರೆ ನಾವು ಯಾಕೆ ಸಕಾರಾತ್ಮಕವಾಗಿ ಯೋಚನೆ ಮಾಡಬಾರ್ದು ಅಲ್ವಾ? ಅದನ್ನು ಬಿಟ್ಟು ನಾವು ಅದಕ್ಕೆ ಆಪೋಸಿಟಾಗಿ ಯೋಚನೆ ಮಾಡೋದ್ರಿಂದ ಬೇರೆ ಸಾಕಷ್ಟು ಎಫೆಕ್ಟ್ಸ್ ನಮಗೆ ನಮ್ಮ ಆರೋಗ್ಯದ ಮೇಲೆ, ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ ಎಲ್ಲವೂ ಆಗುತ್ತೆ. ಹಾಗಾಗಿ ಆದಷ್ಟು ಪಾಸಿಟಿವ್ ಆಗಿದ್ದರೆ ಅದು ನಮಗೆ ಅದು ಒಂಥರ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತಲೇ ಹೇಳ್ಬೋದು. ನಾವೆಲ್ಲರೂ ನಾವು ಅಂದ್ಕೊಂಡಿದ್ದು ಆಗಲಿ ಅಂತಲೇ ಬಯಸ್ತೀವಿ. ಆದರೆ ಬಯಸೋದರ ಜೊತೆಗೆ ಪ್ರಯತ್ನವೂ ಕೂಡ ಇರಬೇಕು. ಯಾವುದೇ ಕೆಲಸವನ್ನು ಶುರು ಮಾಡೋದಕ್ಕೆ ಮುಂಚೆ ನಂಬಿಕೆ ಇರಲೇಬೇಕು. ನಂಬಿಕೆ ಇದ್ರೇ ನಾವು ಆ ಕೆಲಸವನ್ನು ಶುರು ಮಾಡ್ತೀವಿ. ನಂಬಿಕೆ ಇಟ್ಕೊಂಡು ಕೆಲಸವನ್ನು ಶುರು ಮಾಡಿ ಆ ನಂತರ ನಂಬಿಕೆನ ಕಳ್ಕೊಳ್ಳೋದಕ್ಕಿಂತ ನಂಬಿಕೆಯ ಜೊತೆ ಜೊತೆಗೆ ನಾವು ಕೆಲಸವನ್ನು ಮಾಡ್ತಾ ಸಾಕಬೇಕು. ಕೆಲವರು ನಂಬಿಕೆ ಇಟ್ಕೊಂಡು ಕೆಲಸ ಶುರು ಮಾಡ್ತಾರೆ, ಆ ನಂತರ ಯಾವುದೋ ರೀತಿ ಒಂದು ರೀತಿ ಅನುಮಾನ ಕಾಡೋದಕ್ಕೆ ಶುರು ಆಗುತ್ತೆ, ಏನಾಗುತ್ತೋ ಏನೋ ಆ ಥರ. ಆ ಥರ ಡೌಟ್ ಕಾಡೋದಕ್ಕಿಂತ ಮುಂಚೆ ನಾವು ನಂಬಿಕೆ, ದೃಢವಾದ ನಂಬಿಕೆಯನ್ನು ಇಟ್ಕೊಂಡಿದ್ದಾಗ ಆ ರೀತಿ ಅನುಮಾನಗಳು ಬರೋದಿಲ್ಲ. ಸೊ ಒಂದು ಸಲ ನಂಬಿಕೆ ಇಟ್ಟಮೇಲೆ ಮತ್ತೆ ನಾವು ಆ ನಂಬಿಕೆಯಿಂದ ಆ ಕಡೆ ಈ ಕಡೆ ಅಲುಗಾಡಬಾರ್ದು. ಸೊ ಒಂದ್ಸಲ ಹೆಜ್ಜೆ ಮುಂದೆ ಇಟ್ಟ ಮೇಲೆ ಆ ಹೆಜ್ಜೆಯನ್ನು ಹಿಂದಕ್ಕೆ ತರುವಂಥ ಪ್ರಯತ್ನ ನಮ್ಮ ಕಡೆಯಿಂದ ಆಗಬಾರ್ದು. ಹಾಗಾಗಿ ಯಾವಾಗಲೂ ಹೆಜ್ಜೆ ಇಡಬೇಕಾದ್ರೆ ಬಹಳ ಯೋಚನೆ ಮಾಡಿ ಹೆಜ್ಜೆಯನ್ನು ಇಡಬೇಕು. ಹಾಗೆ ಹೆಜ್ಜೆಯನ್ನು ಇಟ್ಟ ಮೇಲೆ ಮತ್ತೆ ಹಿಂದಕ್ಕೆ ಬರಬಾರ್ದು. ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರೆ ನಾವು ಅಂದ್ಕೊಂಡಿದ್ದು ಎಲ್ಲವೂ ನಮಗೆ ಸಿಗುತ್ತೆ, ಜೊತೆಗೆ ಪ್ರಯತ್ನ ಕೂಡ ಇರಲೇಬೇಕು. ಸೊ ಇದಾಗಿತ್ತು ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದ ವಿಷಯ ಹಾಗೂ ಹಾಡುಗಳು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂತಹ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಕನಸಿನ ಲೋಕ ಪಯಣದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜೆ ಕುಸುಮಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ.
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

ಆಕಾಶದಾಚೆ ಏನಿದೆ, ನಕ್ಷತ್ರಗಳ ನಡುವೆ ಎಷ್ಟು ರಹಸ್ಯಗಳಿವೆ, ಅಂತರಿಕ್ಷದ ಬಗ್ಗೆ ನಿಮಗೆಷ್ಟು ಗೊತ್ತು? ಇದೀಗ ನಿಮ್ಮ ಜ್ಞಾನಕ್ಕೆ ಸವಾಲು ಹಾಕುವ ಸಮಯ. ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಅಂಗವಾಗಿ ಯುಆರ್ ರಾವ್ ಉಪಗ್ರಹ ಕೇಂದ್ರ, ಇಸ್ರೋ ಹಾಗೂ ಆಕಾಶವಾಣಿ 101.3 ಎಫ್ಎಂ ರೇನ್ಬೋ ಜಂಟಿಯಾಗಿ ಆಯೋಜಿಸಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. ಅಕ್ಟೋಬರ್ 4-10 ಪ್ರತಿದಿನ ಮಧ್ಯಾಹ್ನ 3:30-4:30 ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ.

0: ಸ್ನೇಹಿತರೆ, ಇದು FM ರೇನ್ಬೋ ಕನ್ನಡ ಕಾಮನ ಬಿಲ್ 101.3 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ ಸರಿಯಾಗಿ 11:23 ಸೆಕೆಂಡ್ಗಳಾಗಿದೆ. ಸಂಜೆಯಿಂದ ಇಲ್ಲಿವರೆಗೂ ಪ್ರಸಾರ ಆದಂಥ ಕಾರ್ಯಕ್ರಮಗಳು, ಪ್ರಸ್ತುತಪಡಿಸಿದಂಥ ವಿಷಯಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ RJ ಕುಸುಮ. ಇನ್ನು ಕೆಲವೇ ಕ್ಷಣಗಳಲ್ಲಿ, ಅಂದರೆ 11:05 ಸರಿಯಾಗಿ, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಅದಾದ ನಂತರ 11:10 ನಾಳೆ ಬೆಳಿಗ್ಗೆ 5:53 ನಮ್ಮ ಕಾರ್ಯಕ್ರಮಗಳು ಮುಂದುವರಿಯುತ್ತೆ FM ಗೋಲ್ಡ್ನ ಸಹ ಪ್ರಸಾರದಲ್ಲಿ. ಸ್ನೇಹಿತರೆ, ಹೋಪ್ ಅನ್ನೋ ವಿಟಮಿನ್ ಹೆಚ್ ನಮ್ಮ ಬದುಕಿಗೆ ಅತ್ಯವಶ್ಯಕ. ಸೊ ಭರವಸೆಯೇ ಬದುಕಿಗೆ ದಾರಿದೀಪವಾಗಿರಲಿ ಅಂತ ಆಶಿಸೋಣ. ಮತ್ತೆ ಆದಷ್ಟು ಬೇಗ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.
1: This is Akashwani. The news read by Abhineet Shukla. Finance Minister Nirmala Sitharaman today said that India's economic strength and resilience have been built over the past decade through a combination of fiscal prudence, infrastructure investment, banking reforms, improved delivery mechanisms, and consistent reforms. Addressing the 5th Kautilya Economic Conclave in New Delhi, Mrs. Sitharaman said that the government has advanced the national frameworks through GST, Insolvency and Bankruptcy Code, and the 4 labor codes. She said that India had navigated the shocks of the past 4 years with its fundamentals intact, citing 7.8% real GDP growth in the first quarter of fiscal year 2026-27.
2: Real GDP grew 7.8% in quarter 1 of FY27. CPI inflation was about 4.82 in August 2026. And the current account deficit was 0.5% of the GDP in quarter 1. Gross NPAs of banks are at multi-decadal low, and foreign exchange reserves stand about $766 billion.
1: Union Home Minister Amit Shah has said that once the Bharatiya Nyaya Sanhita BNS is fully implemented, India's criminal justice system will become the most modern in the world. He said that after full implementation of the BNS, cases could be disposed of within 3 years from the registration of an FIR to the Supreme Court. Mr. Shah said this while addressing the state-level Gopalak Sammelan in Bhopal today. In Andhra Pradesh, 4 workers were killed and another was critically injured in a boiler explosion at a private industrial unit in Sri City of Satyavedu Mandal today.